ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 8ನೇ ದಿನ, ಅಂದರೆ 2026 ಇಸ್ವಿಯ ಮೇ ತಿಂಗಳ 29ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:38. ನಮ್ಮ ನಿಲಯದ ಬೆಳಕಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸೀಮಾ ಎಂ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಸತ್ಯದ ಜೊತೆ ಬದುಕುವವನು ಯಾರಿಗೂ ಹೆದರಬೇಕಾಗಿಲ್ಲ ಎಂದಿದ್ದಾರೆ ಸಾಕ್ರೆಟಿಸ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು ಇದೀಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ನಮ್ಮ ನಿಲಯದಿಂದ ರಾಜ್ಯವ್ಯಾಪಿ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು ಇದೀಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ನಮ್ಮ ನಿಲಯದಿಂದ ರಾಜ್ಯವ್ಯಾಪಿ ಪ್ರಸಾರವಾಗಲಿರುವ ಕಾರ್ಯಕ್ರಮ ಚಿಂತನ ಕೇಳುವಿರಿ, ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆಯನ್ನು ಕೇಳುವಿರಿ, 6:40 ರೈತರಿಗಾಗಿ ಸಲಹೆ, 6:45 ಮತ್ತು 6:15 ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರು ತಾಲೂಕಿನ ಶ್ರೀ ಕೆರೆಕೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು. ಪ್ರಾಯೋಜಕರು ಶ್ರೀ ಕೆರೆಕೋಡಿ ರಂಗಾಪುರ ಶ್ರೀಮಠ, ಕೆರೆಕೋಡಿ, ತಿಪಟೂರು. 6:50 ಆರೋಗ್ಯ ಬಿಂದು, ಕಂಪ್ಯೂಟರ್ ಬಳಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು, ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಶೇಷಾದ್ರಿ ಹೆಗಡೆ. 7:15 ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ, 7:45 8:30 ಮತ್ತು 9:30 ಚಿತ್ರಗೀತೆಗಳ ಕಾರ್ಯಕ್ರಮ, 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ, 9:10 ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್ಸ್ ಕೇಳುವಿರಿ, 10:00 ಜನರಂಜನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ, 11:00 ಜನಪದ ಗೀತೆಗಳ ಕಾರ್ಯಕ್ರಮ, 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯ, ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂಡವಾಯು ಅಥವಾ ಹರ್ನಿಯಾ, ಈ ಕುರಿತು ಡಾಕ್ಟರ್ ಸುಶ್ರುತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಎಂಎನ್ ಯೋಗೇಶ್ ಅವರಿಂದ ಮಾಹಿತಿ ಕೇಳುವಿರಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ, 5:30 ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ, 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಹಾಗೂ ಸಂಗಡಿಗರಿಂದ ಸಾಂಪ್ರದಾಯಿಕ ಪದ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳ ಕುರಿತು ದಾವಣಗೆರೆ ಬಸವರಾಜಪೇಟೆಯ ಶ್ರೀಮತಿ ಅನಿತಾ ಕೆಎಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಗದೀಶ್ ಕೋಪನಹಳ್ಳಿ. 7:45 ಭಾಷಣ, ಸಮಯದ ಸದುಪಯೋಗ, ಈ ಕುರಿತು ಮಾತನಾಡುತ್ತಾರೆ ಜೆ ಪ್ರೇಮಾನಂದ. 8:00 ಜನರಂಜನೆ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 8:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ದಾವಣಗೆರೆಯ ಬಿಟಿಡಿ ಕಾಲೇಜಿನ 75ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಕುರಿತು ರೇಡಿಯೋ ವರದಿ ಕೇಳುವಿರಿ. ನಮ್ಮ ನಿಲಯದಿಂದ 8:45 ವಚನಗಳನ್ನು ಆಲಿಸುವಿರಿ, 9:15 ಭಾವಗೀತೆಗಳನ್ನು ಕೇಳುವಿರಿ, 9:30 ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ರಾತ್ರಿ 11:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಚಿತ್ರದುರ್ಗ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಎಫ್ಎಂ ಪ್ರಸಾರ ಕೇಂದ್ರ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. 102.6 ಮೆಗಾಹರ್ಟ್ಸ್ಗಳಲ್ಲಿ ಈಗ ಸಮಯ 6:10:08 ಇದೀಗ ಕೇಳಿ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೆ, ವಿಷ್ಣುವಿನ ದಶಾವತಾರಗಳ ಮಾಹಿತಿಯನ್ನ ಮುಂದುವರೆಸ್ತಾ ಇಂದಿನ ನಮನ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ಆರನೇ ಅವತಾರ ಪರಶುರಾಮ ಅವತಾರದ ಬಗ್ಗೆ ತಮಗೆ ಕಿರು ಮಾಹಿತಿಯನ್ನ ತಿಳಿಸ್ತೇನೆ. ಧರ್ಮದ ರಕ್ಷಣೆ ಮತ್ತು ದುಷ್ಟ ಕ್ಷತ್ರಿಯ ರಾಜರ ಅಹಂಕಾರವನ್ನ ಅಡಗಿಸಲು ತ್ರೇತಾಯುಗದಲ್ಲಿ ಅವತರಿಸಿದ ಅವತಾರವೇ ಪರಶುರಾಮ ಅವತಾರ. ಸಪ್ತರ್ಷಿಗಳಲ್ಲಿ ಒಬ್ಬರಾದ ಜಮದಗ್ನಿ ಮಹರ್ಷಿ ಮತ್ತು ರೇಣುಕಾದೇವಿ ದಂಪತಿಗಳ ಐದನೇ ಮಗನಾಗಿ ಜನಿಸಿದವರೇ ಪರಶುರಾಮ. ಇವರ ಮೂಲ ಹೆಸರು ರಾಮಭದ್ರ ಎಂದು. ಶಿವನನ್ನ ಕುರಿತು ಕಠಿಣ ತಪಸ್ಸನ್ನ ಮಾಡಿ ಶಿವನಿಂದ ಅತ್ಯಂತ ಶಕ್ತಿಶಾಲಿ ಆಯುಧವಾದ ಪರಶು ಅಂದರೆ ಕೊಡಲಿಯನ್ನ ಪಡೆದ ನಂತರ ಇವರಿಗೆ ಪರಶುರಾಮ ಎಂಬ ಹೆಸರು ಬಂದಿತು. ಮಾಹಿತಿಯನ್ನು ಮುಂದುವರಿಸ್ತೇನೆ. ಆರಂಭದಲ್ಲಿ ಕೇಳೋಣ ವಿಜಯ ನರಸಿಂಹ ಅವರ ರಚನೆಯನ್ನ. ಅಂಬೆ ಅಂಬೆ ಜಗದಂಬೆ ದೇವಿ ಮೂಕಾಂಬೆ, ನಿನ್ನ ನಂಬಿದ ಭಕ್ತರಲ್ಲಿ ನೀ ದೈವ ಪೂರ್ಣ ತುಂಬೆ ಅಂತ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಕೇಳುಗರೆ, ವಿಷ್ಣುವು ಪರಶುರಾಮ ಅವತಾರವನ್ನ ತಾಳಲು ಮುಖ್ಯ ಉದ್ದೇಶ ಮತ್ತು ಪುರಾಣದ ಕಥೆಯೊಂದು ಹೀಗಿದೆ. ರಾಜನಾದ ಕಾರ್ತವೀರ್ಯಾರ್ಜುನನು ಜಮದಗ್ನಿ ಆಶ್ರಮದಲ್ಲಿದ್ದ ದಿವ್ಯ ಹಸು ಕಾಮಧೇನುವನ್ನ ಬಲವಂತವಾಗಿ ಅಪಹರಿಸಿದನು. ಇದರಿಂದ ಕೋಪಗೊಂಡ ಪರಶುರಾಮನು ಕಾರ್ತವೀರ್ಯಾರ್ಜುನನನ್ನ ಸಂಹರಿಸಿದನು. ಇದರ ಪ್ರತೀಕಾರವಾಗಿ ಕಾರ್ತವೀರ್ಯಾರ್ಜುನನ ಪುತ್ರರು ಜಮದಗ್ನಿ ಮಹರ್ಷಿಗಳನ್ನ ಕೊಂದರು. ಇದರಿಂದ ತೀವ್ರ ಕೋಪಗೊಂಡ ಪರಶುರಾಮನು ಭೂಮಿಯ ಮೇಲಿನ ಅಹಂಕಾರಿ ಮತ್ತು ಭ್ರಷ್ಟ ಕ್ಷತ್ರಿಯ ರಾಜರನ್ನ 21 ಬಾರಿ ಸಂಹರಿಸಿ ಲೋಕಕ್ಕೆ ಶಾಂತಿಯನ್ನ ತಂದರು. ಇಡೀ ಭೂಮಂಡಲವನ್ನು ಗೆದ್ದ ನಂತರ ಪರಶುರಾಮರು ಆ ಭೂಮಿಯನ್ನ ಕಶ್ಯಪ ಮಹರ್ಷಿಗಳಿಗೆ ಮತ್ತು ಇತರ ಋಷಿಗಳಿಗೆ ದಾನವನ್ನ ಮಾಡಿದರು. ಹಾಗೆ ತಮಗಾಗಿ ಪಶ್ಚಿಮ ಕರಾವಳಿಯಲ್ಲಿ ತಮ್ಮ ಕೊಡಲಿಯನ್ನ ಸಮುದ್ರಕ್ಕೆ ಎಸೆದು ಕನ್ಯಾಕುಮಾರಿಯಿಂದ ಗೋಕರ್ಣದವರೆಗೆ ಸಮುದ್ರವನ್ನ ಹಿಂದಕ್ಕೆ ಸರಿಯುವಂತೆ ಮಾಡಿ ತುಳುನಾಡುವನ್ನು ಸೃಷ್ಟಿಸಿದರು ಎಂಬ ನಂಬಿಕೆ ಇದೆ. ಹಾಗಾಗಿ ತುಳುನಾಡು ಕ್ಷೇತ್ರವನ್ನ ಪರಶುರಾಮ ಸೃಷ್ಟಿ ಅಂತಲೇ ಕರೆಯಲಾಗುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಈಗ ಕೇಳೋಣ ಪುರಂದರದಾಸರ ರಚನೆಯನ್ನ ಸಮೂಹ ಗಾನದಲ್ಲಿ. ನೆನೆನೆ ಮದಿ ಭ್ರಮರಾಂಬೆಯ ಊರ್ಮೆಯ ಚಾಮುಂಡಾಂಬೆಯ ನಾಮವಾ.

ಕೇಳುಗರೆ, ವಿಷ್ಣುವಿನ ಪರಶುರಾಮ ಅವತಾರದ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಇನ್ನು ಪರಶುರಾಮರ ಪ್ರಸ್ತಾಪ ರಾಮಾಯಣದಲ್ಲಿ ಹೇಳುವುದಾದರೆ, ಶ್ರೀರಾಮನು ಶಿವತನಸ್ಸನ್ನು ಮುರಿದಾಗ ಪರಶುರಾಮರು ಬಂದು ರಾಮನನ್ನು ಪರೀಕ್ಷಿಸುತ್ತಾರೆ. ನಂತರ ತಮ್ಮ ಧನಸ್ಸನ್ನು ಹಸ್ತಾಂತರಿಸಿ ತಪಸ್ಸಿಗೆ ತೆರಳುತ್ತಾರೆ ಎಂದು ರಾಮಾಯಣದಲ್ಲಿ ಉಲ್ಲೇಖವಿದೆ. ಹಾಗೆ ಮಹಾಭಾರತದ ಕಾಲದಲ್ಲಿ ಭೀಷ್ಮ ಮತ್ತು ದ್ರೋಣಾಚಾರ್ಯರಿಗೆ ಹಾಗೆ ಕರ್ಣನಿಗೆ ಬಿಲ್ಲುಗಾರಿಕೆ ಹಾಗೂ ಶಸ್ತ್ರಾಸ್ತ್ರ ವಿದ್ಯೆಯನ್ನು ದಾರಿ ಎರೆದ ಮಹಾನ್ ಗುರುಗಳಾಗಿದ್ದಾರೆ ಎಂಬ ನಂಬಿಕೆ ಇದೆ. ಇನ್ನು ಪರಶುರಾಮರು 7 ಜನ ಚಿರಂಜೀವಿಗಳಲ್ಲಿ ಒಬ್ಬರು, ಅಂದರೆ ಇವರಿಗೆ ಸಾವಿಲ್ಲ ಎಂದು ಹೇಳಲಾಗಿದೆ. ಹಾಗೆ ಇವರು ಮಹೇಂದ್ರಗಿರಿಯಲ್ಲಿ ಇನ್ನಿಗೂ ಸಹ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ನಂಬಲಾಗಿದೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಪರಶುರಾಮ ಜಯಂತಿಯನ್ನು ಆಚರಿಸಲಾಗುತ್ತೆ. ಇನ್ನು ಪರಶುರಾಮನಿಗೆ ಸಂಬಂಧಿಸಿದ ದೇವಾಲಯಗಳನ್ನು ನೋಡೋದಾದರೆ, ಶ್ರೀ ಪರಶುರಾಮ ದೇವಾಲಯ ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದ ಕಪಿಲಾ ಮತ್ತು ಕೌಂಡಿನ್ಯ ನದಿಗಳ ಸಂಗಮದ ಬಳಿ ಇದೆ. ಎರಡನೇದಾಗಿ ಕೆರೆ ಪರಶುರಾಮ ದೇವಾಲಯ ಬೆಳ್ತಂಗಡಿಯಲ್ಲಿ ಇದೆ. ಹಾಗೆ ಪರಶುರಾಮ ಕ್ಷೇತ್ರ ದೇವಾಲಯ ಪಡುಬೆಳ್ಳೆ. ನಾಲ್ಕನೇದಾಗಿ ತಿರುವಳ್ಳಂ ಶ್ರೀ ಪರಶುರಾಮ ಸ್ವಾಮಿ ದೇವಾಲಯ, ಇದು ಕೇರಳದಲ್ಲಿ ಪರಶುರಾಮರಿಗೆ ಅರ್ಪಿತವಾಗಿರುವ ಏಕೈಕ ದೇವಾಲಯವಾಗಿದೆ. ಹಾಗೆ ಪರಶುರಾಮ ಮಹಾದೇವ ಮಂದಿರ ರಾಜಸ್ಥಾನದಲ್ಲಿ ಇದೆ. ಇನ್ನು ಪರಶುರಾಮ ಕುಂಡ ಅರುಣಾಚಲ ಪ್ರದೇಶದಲ್ಲಿ ಇದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ, ಕೊಲ್ಲೂರಿನ ಮೂಕಾಂಬಿಕಾ ದೇವಾಲಯ, ಗೋಕರ್ಣದ ಮಹಾಬಲೇಶ್ವರ ದೇವಾಲಯಗಳನ್ನು ಪರಶುರಾಮ ಕ್ಷೇತ್ರವೆಂದೇ ಕರೀತಾರೆ. ಇದಾಗಿತ್ತು ಕೇಳುಗರೆ, ಧರ್ಮ ಶೌರ್ಯ ಮತ್ತು ನ್ಯಾಯದ ಪ್ರತೀಕನಾಗಿ ದುಷ್ಟರನ್ನು ಸಂಹರಿಸಿ ಸತ್ಯ ಮತ್ತು ಧರ್ಮವನ್ನು ಕಾಪಾಡಲು ವಿಷ್ಣು ಪುತಾಳಿದ 6ನೇ ಅವತಾರ ಪರಶುರಾಮ ಅವತಾರದ ಕುರಿತಾದ ಕಿರು ಮಾಹಿತಿ. ಮುಂದಿನ ನವನ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ಮತ್ತೊಂದು ಅವತಾರದ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಚನ್ನಬಸವಣ್ಣ ಅವರ ರಚನೆಯ ವಚನಗೀತೆಯನ್ನ. ಪೃಥ್ವಿಯಂತಹ ಭಕ್ತ ಉದುಕದಂತಹ ಮಹೇಶ್ವರ, ಅಗ್ನಿಯಂತಹ ಪ್ರಸಾದಿ, ವಾಯುವಿನಂತಹ ಪ್ರಾಣಲಿಂಗಿ ಎಂದು ಹಾಡಿದ್ದಾರೆ ಸಂಗೀತ ಕಟ್ಟಿ.

ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಲೋಕೇಶ್ ಅವರಿಂದ.
1: ಅನುಭಾವಿಗಳೊಬ್ಬರು ತಮ್ಮೊಂದಿಗಿನ ಅನುಸಂಧಾನಿಗಳಿಗೆ ಒಂದು ಕಿವಿಮಾತನ್ನು ಹೇಳುತ್ತಿದ್ದರು. ನಿಮ್ಮ ವಿಚಾರಗಳನ್ನು ಕನಸುಗಳನ್ನು ನೀವು ಹೇಳುವುದಿದ್ದರೆ ಯುವಕರಿಗೆ ಹೇಳಿ, ಮಧ್ಯವಯಸ್ಕರಿಗೆ ವೃದ್ಧರಿಗೆ ಹೇಳಬೇಡಿ, ಅದು ಅಪ್ರಯೋಜಕ. ಜೀವನ ಸಂಧ್ಯಾಕಾಲದಲ್ಲಿರುವ ವೃದ್ಧರು ಹರಿದ ಗೋಣಿಲವಿದ್ದಂತೆ, ಅವರಿಗೆ ಹೇಳಿದ ಒಂದೂ ಮಾತು ಉಳಿಯುವುದಿಲ್ಲ, ಎಲ್ಲ ಸೋರಿ ಹೋಗುತ್ತದೆ. ಇನ್ನು ಮಧ್ಯವಯಸ್ಕರದು ತುಂಬಿದ ಚೀಲ, ಬೇಕಾದದ್ದು ಬೇಡವಾದ್ದರಿಂದ ಅದು ತುಂಬಿ ಹೋಗಿದೆ. ನೀವು ಮತ್ತೆ ತುಂಬಲೆತ್ನಿಸಿದರೆ ಅದು ಹೊರಚೆಲ್ಲುತ್ತದೆ, ಇದೂ ಅಪ್ರಯೋಜನವೇ. ಇನ್ನುಳಿದ ಯುವಕರದ್ದು ಖಾಲಿ ಚೀಲ, ಅದರಲ್ಲಿ ನೀವು ಎಷ್ಟು ಸುವಿಚಾರ ಹೇಳಿದರೂ ತುಂಬುತ್ತದೆ. ಅವರನ್ನು ಗುರಿಯಾಗಿರಿಸಿಕೊಂಡು ನೀವು ಕಾರ್ಯಪ್ರವೃತ್ತರಾಗಿರಿ ಎನ್ನುತ್ತಿದ್ದರು. ಈ ಮಾತಿನ ಹಿಂದಿರುವ ಸೂಕ್ಷ್ಮತೆಯನ್ನು ಗಮನಿಸಿದರೆ ಇದು ಎಷ್ಟೊಂದು ಸತ್ಯ ಎಂದೆನಿಸುವುದಿಲ್ಲವೇ? ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಬೇಕಾದದ್ದನ್ನೋ ಬೇಡವಾದದ್ದನ್ನೋ ತನ್ನ ಸ್ಮೃತಿಕೋಶದಲ್ಲಿ ತುಂಬಿಕೊಳ್ಳುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾನೆ. ಅದು ಅವನ ಅಭಿರುಚಿ ಮತ್ತು ಸಂಸ್ಕಾರದಿಂದ ಆಗುವ, ಅದರಿಂದ ತುಂಬಿ ಹೋಗಿರುವ ಭಂಡಾರ. ಈ ಭಂಡಾರದಲ್ಲಿ ರತ್ನವಿದೆಯೋ, ಮುತ್ತು ಹವಳ ಪಚ್ಚೆ ಏನಿದೆಯೋ ಎಂಬುದನ್ನು ತಿಳಿಯಬೇಕಾದರೆ ಅವನು ಬಾಯ್ಬಿಡಬೇಕಷ್ಟೇ. ಅವನು ಮಾತಾಡತೊಡಗಿದನೆಂದರೆ ಅವನ ವ್ಯಕ್ತಿತ್ವ ಅಭಿವ್ಯಕ್ತಗೊಳ್ಳುತ್ತಿರುತ್ತದೆ. ಬಹುತೇಕ ತನಗೆ ತನ್ನ ಸಮಾಜಕ್ಕೆ ಪೂರಕವಾಗದ ಎಷ್ಟೋ ವಿಚಾರಗಳನ್ನು ತಲೆಯ ತುಂಬ ತುಂಬಿಕೊಂಡಿರುತ್ತಾರೆ. ಸ್ಮಶಾನದಲ್ಲಿ ಹೂತು ಹಾಕಲು ಯೋಗ್ಯವಾದ ವಿಚಾರಗಳನ್ನು ಅವನು ತನ್ನ ಸ್ಮೃತಿಕೋಶದಲ್ಲಿ ಸಮಾಧಿ ಮಾಡಿಕೊಂಡಿರುತ್ತಾನೆ. ಅವು ಆಗಾಗ ಗಹಗಹಿಸುತ್ತಿರುತ್ತವೆ, ನಾರುತ್ತಿರುತ್ತವೆ, ಗಬ್ಬು ವಾಸನೆಯನ್ನು ಹೊಡೆಸುತ್ತಿರುತ್ತವೆ. ಅದನ್ನವರು ಅಮೂಲ್ಯವೆಂದೇ ಭಾವಿಸಿ ಕಾಪಾಡಿಕೊಂಡಿರುತ್ತಾರೆ. ಪಕ್ಕದ ಮನೆಯವನು ಯಾರೋ ಒಬ್ಬಳೊಂದಿಗೆ ನಕ್ಕನೆಂದು, ರಾತ್ರಿ ತಡವಾಗಿ ಬರುತ್ತಾನೆಂದು, ಅವನು ಜಾಸ್ತಿ ಗೊರಕೆ ಹೊಡೆಯುತ್ತಾನೆಂದು ಪುಂಕಾನುಪುಂಕ ವಿಚಾರಗಳು ಸ್ಪರ್ಧೆಗಳು ಹೊರಬರುತ್ತಿರುತ್ತವೆ. ಇದರಿಂದ ಏನು ಪ್ರಯೋಜನ? ಇಂಥ ವಿಚಾರಗಳ ಹಳವಂಡಗಳಾಗಿ ಎಲ್ಲ ಸ್ಮೃತಿಕೋಶಗಳು ತುಂಬಿ ಹೋಗಿವೆ. ಉತ್ತಮ ವಿಚಾರ, ಉತ್ತಮ ಗುಣ ಸ್ವಭಾವಗಳಿಗೆ ಪೂರಕವಾದದ್ದು ಏನಾದರೂ ಇದೆಯೇ ಎಂದು ನಮಗೆ ನಾವೇ ಆಲೋಚಿಸಿಕೊಳ್ಳಬೇಕಾದ ಎಚ್ಚರ ಬರಬೇಕಾಗಿದೆ. ಇದು ಸಾಮಾನ್ಯರ ವಿಚಾರ ಬಿಡಿ, ಮಹಾಜ್ಞಾನಿಗಳೆನಿಸಿಕೊಂಡವರು ಹೀಗಿರುತ್ತಾರಲ್ಲ ಎಂದು ನೀವನ್ನಬಹುದು. ಮಹಾಜ್ಞಾನಿಗಳೆಂದು ಕೊಂಡವರಲ್ಲಿರುವ ಮಹಾದುರಹಂಕಾರವು ಅವರ ಎರಡೂ ಕಿವಿಗಳನ್ನು ಮುಚ್ಚಿಬಿಟ್ಟಿರುತ್ತದೆ. ಈಗಾಗಲೇ ತಾವು ಯಾವ ಗಹನ ವಿಚಾರಗಳನ್ನು ತುಂಬಿಕೊಂಡಿದ್ದಾರೋ ಅದಕ್ಕಿಂತ ಘನವಾದದ್ದು ಬೇರೆ ಯಾವುದೂ ಇಲ್ಲವೆನ್ನುವ ಪೂರ್ವಗ್ರಹವು ಅವರ ವಿವೇಚನೆಯ ಬಾಗಿಲನ್ನೇ ಮುಚ್ಚಿಬಿಟ್ಟಿರುತ್ತದೆ. ಯಾರು ಏನೇ ಹೇಳಿದರೂ ಅದು ಅವರ ಸ್ಮೃತಿಕೋಶಕ್ಕೆ ಹೋಗುವುದಿಲ್ಲ. ವಿವೇಚನಾ ರಂಗಶಾಲೆಯಲ್ಲಿ ಮಂಥನವೆಂಬ ನಾಟಕವೂ ಸಂಭವಿಸುವುದಿಲ್ಲ. ಲೋಕಪ್ರಳಯವಾದರೂ ವಿಚಾರಗಳ ತೊತ್ತಿನತನವನ್ನು ಬಿಟ್ಟುಕೊಟ್ಟಿರುವುದಿಲ್ಲ. ಹಾಗೆಯೇ ವಿಚಾರ ಮಾಡೋಣ. ಎಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಭದ್ರವಾಗಿ ಕುಳಿತಿರುವ ವಿಚಾರಗಳ ಬುಡ ಅಲುಗದೆ ಹೇಗೆ ಮತ್ತು ಯಾಕೆ ಕುಳಿತಿದ್ದಾವೆಂದು, ಮತ್ತು ಅದರಿಂದ ನಮಗಾಗಿರುವ ಲಾಭವೇನು, ನಮಗೆ ದೊರೆತಿರುವ ಬೆಳಕೇನು, ಬೆಳಕನ್ನು ಒದಗಿಸುವಷ್ಟು ಪ್ರಬಲವಾದ ವಿಚಾರಗಳೇ ಅವು. ಕೆಎಸ್ ನರಸಿಂಹಸ್ವಾಮಿಯವರು ತಮ್ಮ ಒಂದು ಪದ್ಯದಲ್ಲಿ, ತಳವಿರದ ಗೂಡೆಗಳು, ತಿರುಪಿರದ ಲಾಂದ್ರಗಳು, ಹರಿದ ತೊಟ್ಟಿಲು, ಒನಕೆ, ಇವುಗಳದೇ ಮೆರವಣಿಗೆ, ಸರಕು ಸುಮ್ಮನೆ ಭಾರ ಎಸೆಯಬಾರದೆ ಹೇಳು ಎನ್ನುತ್ತಾರೆ. ಪ್ರಯೋಜನಕ್ಕೆ ಬಾರದ ಇಂಥ ವಿಚಾರಗಳು ಮನುಷ್ಯನ ಸಾವಿನವರೆಗೂ ಬೆಂಬಿಡದ ಭೂತದಂತೆ ಹಿಂಬಾಲಿಸುತ್ತವೆ. ಮಳೆ ಹೊಯ್ದು ಹೊಸ ನೀರು ಬಂದಂತೆ ಪಾತ್ರದಲ್ಲಿದ್ದ ಹಳೆಯ ನೀರು ಹೊರಹರಿದು ಹೊಸ ನೀರಿಗೆ ಜಾಗ ಮಾಡಿಕೊಡುತ್ತದೆ. ಗಿಡದಲ್ಲಿ ಅರಳಿ ನಕ್ಕ ಹೂವು ಮರುಗಳಿಗೆ ತನ್ನ ಪಕ್ಕದಲ್ಲರಳೆದ ಮೊಗ್ಗಿಗೆ ದಾರಿ ಮಾಡಿಕೊಡುತ್ತದೆ. ಹೊಸದು ಬಂದಾಗ ಹಳೆಯದು ಕೊಚ್ಚಿ ಹೋಗಲೇಬೇಕೆಂಬ ಸತ್ಯವನ್ನು ಪ್ರಕೃತಿಯೇ ಸಾರಿ ಹೇಳುತ್ತಿದೆ. ಆದರೆ ಮನುಷ್ಯನ ಆಲೋಚನೆಗಳಿಗೆ ಜಡತ್ವ ಬಂದೊದಗಿದೆ. ಇದರಿಂದ ಬಂದೊದಗುವ ಆಪತ್ತೆಂದರೆ ತಲೆಮಾರುಗಳ ಮಧ್ಯೆ ಸಂಬಂಧದ ಕೊಂಡಿ ಕಳಚಿ ಬೀಳುವುದು. ದೇಶ ದೇಶಗಳ ನಡುವಣ, ಜಾತಿ ಮತ ಧರ್ಮಗಳ ನಡುವಿನ ಸಾಮರಸ್ಯ ಮತ್ತು ಸಹಬಾಳ್ವೆಯ ಕೊಂಡಿ ಕಳಚಿ ಬೀಳುವುದರಿಂದ ನಿರಂತರ ಸಂಘರ್ಷಕ್ಕೆ ಅವಕಾಶವಾಗುತ್ತದೆ. ಸದಾ ದಳ್ಳುರಿ, ತಳಮಳ, ಖಿನ್ನತೆಗಳಿಂದ ತಲೆಮಾರುಗಳು ನರಳುತ್ತವೆ. ಇನ್ನೊಬ್ಬನ ವಿಚಾರ, ಮತ್ತೊಂದು ಮತದ ನಿಲುವು, ಒಂದು ಗ್ರಂಥದ ತಿಳಿವಿನ ಮೆಟ್ಟಿಲುಗಳನ್ನು ಏರಬೇಕಾದರೆ ಅತ್ಯಂತ ಅಗತ್ಯವಾದ್ದು ವಿನಯ ಗೌರವ. ಹೇಳುವವನ ಬಗೆಗೊಂದು ಗೌರವ ಮತ್ತು ವಿನಯವನ್ನಿಟ್ಟುಕೊಂಡು ಸಂಬಂಧ ಸ್ಥಾಪಿಸಿಕೊಳ್ಳದೆ ಹೋಗುವ ದುರಹಂಕಾರದ ಸ್ಥಿತಿಯಿಂದಾಗಿಯೇ ಎಲ್ಲರ ತಲೆಗಳು ಹಳವಂಡಗಳಾಗುತ್ತಿವೆ. ಅಲ್ಲಿ ಹಂಸ ತೊರೆಗಳು ಅರಳಿ ಆಡಬೇಕೆಂದು ಬಯಸಿದರೆ ಹೇಗೆ ಸಾಧ್ಯ? ಹೆಚ್ಚೆಂದರೆ ಕಪ್ಪೆ, ಚೇಳು, ಹಾವುಗಳು ಪರಸ್ಪರ ಒಂದನ್ನೊಂದು ಹಣಿಯಲು ಯತ್ನಿಸಬಹುದು. ನಮ್ಮ ಸ್ಮೃತಿಕೋಶಗಳು ಹೀಗಾಗಬೇಕೇ? ನಲ್ಲಿ ನೀರು ಬರುತ್ತಿದೆ, ಕೊಡದಲ್ಲಿ ತುಂಬಿದ ಹಳೆಯ ನೀರನ್ನು ಚೆಲ್ಲಿ ಹೊಸ ನೀರನ್ನು ತುಂಬಿಕೊಳ್ಳೋಣ. ತುಂಬಿಕೊಳ್ಳುವ ಉತ್ಸಾಹ ಜೀವನ ಪೂರ್ತಿ ಹೀಗೇ ಇರಲೆಂದು ಆಶಿಸೋಣ.
0: ಇದುವರೆಗೂ ಡಾಕ್ಟರ್ ಲೋಕೇಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ದೇಶಭಕ್ತಿ ಗೀತೆಯನ್ನ ದರಾಬೇಂದ್ರೆಯವರ ರಚನೆಯ ಈ ಗೀತೆಯನ್ನ ಕೇಳೋಣ. ನಮೋ ವಿಶ್ವ ಭಾರತಿ, ನಮೋ ವಿಶ್ವ ಭಾರತಿ, ಸದ್ಭಾವದ ಸನ್ನತಿ ಇದು ವಸಂತ ಪಲ್ಲವ, ಹಾಡಿಕೊಳ್ಳಲಿ ಬಲ್ಲವ ನಮೋ ವಿಶ್ವ ಭಾರತಿ. ಕೇಳೋಣ ಸಮೂಹ ಗಾನದಲ್ಲಿ.

0: ಇದುವರೆಗೂ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ನೂರ ಎರಡು ಪಾಯಿಂಟ್ ಆರು ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 6:40:22. ಇದೀಗ ಕೇಳಿ ರೈತರಿಗಾಗಿ ಸಲಹೆ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುಎನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಬಂದ್ಬಿಟ್ಟು ಸಾವಯವ ಕೃಷಿಯಲ್ಲಿ ಹಸಿರು ಗೊಬ್ಬರಗಳ ಮಹತ್ವ ಮತ್ತು ನಿರ್ವಹಣೆ ಅಂತ. ರೈತ ಬಾಂಧವರಿಗೆಲ್ಲ ತಿಳಿದಿರೋ ಹಾಗೆ ಹಸಿರು ಗೊಬ್ಬರಗಳು ಇತ್ತೀಚೆಗೆ ನಮ್ಮ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಯಾಕೆಂದರೆ ಇದು ಮಣ್ಣಿಗೆ ಸಾಕಷ್ಟು ಸಾವಯವ ಪದಾರ್ಥನ ಇದರಿಂದ ನಾವು ಸೇರಿಸೋದಕ್ಕೆ ಸಾಧ್ಯ ಆಗುತ್ತೆ. ಜಮೀನನ್ನು ಉಳುಮೆ ಮಾಡಿ ಹಾಗೆ ಖಾಲಿ ಬಿಟ್ಬಿಟ್ರೆ ಕಳೆಗಳು ವ್ಯರ್ಥವಾಗಿ ಬೆಳೆದು ಪೋಷಕಾಂಶಗಳನ್ನು ಮತ್ತು ಭೂಮಿಯನ್ನ ಫಲವತ್ತತೆನ ಬೆಳೆ ಬೆಳೆಯೋದಕ್ಕಿಂತ ಬಿತ್ತನೆಗಿಂತ ಮುಂಚೆನೇ ನಷ್ಟ ಮಾಡ್ತಕ್ಕಂಥ ಸಂಭವ ಇರುತ್ತೆ. ಹಾಗಾಗಿ ಆ ಜಮೀನನ್ನು ಖಾಲಿ ಬಿಡದೆ ಹಸಿರು ಗೊಬ್ಬರಗಳನ್ನು ಬೆಳೀತಕ್ಕಂಥ ಪದ್ಧತಿನ ರೈತರು ರೂಢಿಸ್ಕೊಂಡು ಬಂದಿದ್ದಾರೆ. ಮುಂಗಾರಿನಲ್ಲಿ ಬೀಳ್ತಕ್ಕಂಥ ಈ ಮೇ ಜೂನ್ನಲ್ಲಿ ಬೀಳ್ತಕ್ಕಂಥ ಮಳೆಗೆ ನಾವೀಗ ಈ ಪಿರಿಯಡ್ನಲ್ಲಿ ನಾವು ಹಸಿರು ಗೊಬ್ಬರಗಳನ್ನ ಬಿತ್ತನೆ ಮಾಡಿದ್ವಿ ಅಂದರೆ ಸೆಣಬು, ಡಯಾಂಚ, ಅಗಸೆ ಈ ರೀತಿ ಯಾವುದು ಸಿಗಲಿಲ್ಲ ಅಂದರೆ ಅಲಸಂದೆ, ಉದ್ದು ಈ ರೀತಿ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ದ್ವಿದಳ ಧಾನ್ಯಗಳನ್ನು ಕೂಡ ನಾವು ಹಸಿರು ಗೊಬ್ಬರಗಳನ್ನಾಗಿ ಬೆಳಿಬೋದು. ಈ ಖಾಲಿ ಜಮೀನಿನಲ್ಲಿ ಇವುಗಳನ್ನ ಬೆಳೆದು ನಾವು 40-50 ದಿವಸ ಹೂವಾಡ್ತಕ್ಕಂಥ ಸಮಯ ಒಂದು ನಿರ್ದಿಷ್ಟ ಸಮಯದಲ್ಲಿ ನಾವು ಭೂಮಿಗೆ ಸೇರಿಸೋದ್ರಿಂದ ಇದು ಎಳಸಾಗಿರುತ್ತೆ, ಭೂಮಿಗೆ ಸುಲಭವಾಗಿ ಸೇರಿಕೊಂಡು ಒಂದು ಗೊಬ್ಬರ ರೂಪದಲ್ಲಿ ಭೂಮಿಗೆ ಸಿಗುತ್ತೆ. ಜೊತೆಗೆ ಇದರಿಂದ ಮುಂದಿನ ಬೆಳೆಗೆ ಬೇಕಾಗಿರ್ತಕ್ಕಂಥ ಸುಮಾರು 25-30% ಸಾರಜನಕನ ನಾವು ಕಡಿಮೆ ಮಾಡಬಹುದು. ಅಷ್ಟು ಸಾರಜನಕನ ಲಭ್ಯತೆಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಈ ಹಸಿರು ಗೊಬ್ಬರಗಳು ಏನಾಗುತ್ತೆ, ಸಾವಯವ ಇಂಗಾಲದ ಒಂದು ಮೂಲವಾಗಿ ನಮಗೆ ಸಾಕಷ್ಟು ಪೋಷಕಾಂಶಗಳನ್ನು ಭೂಮಿಗೆ ಸೇರಿಸೋದಕ್ಕೆ ಸಹಾಯ ಮಾಡುತ್ತೆ. ಇವುಗಳ ಇನ್ಸಿಟಿವ್ ಗ್ರೀನ್ ಮ್ಯಾನ್ಯೂರಿಂಗ್ ಅಂತ ನಾವು ಕರಿತೀವಿ. ಹಸಿರು ಗೊಬ್ಬರದಲ್ಲಿ ಎರಡು ವಿಧಾನ ಇದಾವೆ. ಸ್ಥಳದಲ್ಲೇ ಹಸಿರು ಗೊಬ್ಬರ ಮಾಡೋದು ಅಂದರೆ ಬೆಳೆಗಳ ರೂಪದಲ್ಲಿ ಬೆಳೆದು ನಾವು ಭೂಮಿಗೆ ಸೇರಿಸ್ತಕ್ಕಂಥ ಪದ್ಧತಿನ ನಾವು ಸ್ಥಳದಲ್ಲಿಯೇ ಹಸಿರು ಗೊಬ್ಬರ ಒದಗಿಸ್ತಕ್ಕಂಥ ಕ್ರಮ ಅಂತ ಕರಿತೀವಿ. ಇನ್ನೊಂದು ಪದ್ಧತಿ ಇದೆ, ಎಕ್ಸಿಟಿವ್ ಗ್ರೀನ್ ಮ್ಯಾನ್ಯೂರಿಂಗ್ ಅಂತ. ಅದು ಈಗ ಚಿತ್ರದುರ್ಗ, ಬಳ್ಳಾರಿ ಈ ರೀತಿ ಒಣ ಪ್ರದೇಶದಲ್ಲಿ ಹಸಿರು ಗೊಬ್ಬರ ಬೆಳೆಯೋದಕ್ಕೆ ಪೂರಕವಾದ ವಾತಾವರಣ ಇರೋದಿಲ್ಲ ಅಂತ ಜಾಗದಲ್ಲಿ ಹೊಂಗೆ ಸೊಪ್ಪು, ಗ್ಲೇರಿಸಿಡಿಯ, ಎಕ್ಕ, ಜೊತೆಗೆ ಪಾರ್ಥೇನಿಯಮು, ಸುಬಾಬುಲ್ಲು, ಬೇವು ಈ ರೀತಿಯಾದ ಗಿಡಗಳನ್ನ ಎಲೆಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಗೊಬ್ಬರಕ್ಕಾಗಿ ಬಳಸ್ತಾರೆ. ಇದನ್ನ ಎಕ್ಸಿಟಿವ್ ಗ್ರೀನ್ ಮ್ಯಾನ್ಯೂರಿಂಗ್ ಅಂತ ನಾವು ಕರಿತೀವಿ. ಹಸಿರು ಗೊಬ್ಬರಗಳನ್ನ ಆರಿಸುವಾಗ ಗಿಡಗಳು ಯಾವ ರೀತಿ ಇರಬೇಕು ಅಂದ್ರೆ ಎರಡು ಬೆಳೆಗಳ ನಡುವೆ ಅಲ್ಪಾವಧಿಯಲ್ಲಿ ತ್ವರಿತವಾಗಿ ಬೆಳೀತಕ್ಕಂತ ಇದನ್ನ ಈ ಇಂಟರ್ ಕ್ರಾಪ್ ಆಗಿ ಕೂಡ ನಾವು ಹಸಿರು ಗೊಬ್ಬರಗಳನ್ನ ಬೆಳಿಬಹುದು. ಬೆಳೆದು ಮತ್ತೆ ಕುಂಟೆ ಹೊಡಿಬೇಕಾದ್ರೆ ಭೂಮಿಗೆ ಸೇರಿಸಬಹುದು. ಎಳಸಾಗಿ ಕಡಿಮೆ ನಾರನ್ನ ಹೊಂದಿರತಕ್ಕಂತ ಇದನ್ನ ದ್ವಿದಳ ಧಾನ್ಯಗಳನ್ನ ನಾವು ಹಸಿರು ಗೊಬ್ಬರಗಳಿಗೆ ಆಯ್ಕೆ ಮಾಡ್ಕೊಂಡಿರ್ತೀವಿ. ಮತ್ತು ಹಸಿರು ಗೊಬ್ಬರಗಳು ಕಡಿಮೆ ನೀರಿನಲ್ಲಿ ಬೆಳೆಯುವಂತಾಗಿರಬೇಕು, ಕಡಿಮೆ ಫಲವತ್ತತೆಯಲ್ಲಿ ಹೊಲಸಾಗಿ ಬೆಳೆಯತಕ್ಕಂಥ ಶಕ್ತಿ ಇರಬೇಕು. ಇವು ಆಳವಾಗಿ ಬೇರೆ ಬಿಟ್ಟು ಕೆಳಪದರದಿಂದ ನೀರು ಮತ್ತು ಪೋಷಕಾಂಶಗಳನ್ನು ಭೂಮಿಗೆ ಸೇರಿಸೋ ಹಾಗಾಗಿರಬೇಕು. ದ್ವಿದಳ ಧಾನ್ಯಕ್ಕೆ ಸೇರಿರೋದ್ರಿಂದ ಸಾರಜನಕನ ಸ್ಥಿರೀಕರಿಸತಕ್ಕಂಥ ಕೆಲಸನ ಹಸಿರು ಗೊಬ್ಬರಗಳು ಮಾಡುತ್ತೆ. ಇವು ಹಸಿರು ಗೊಬ್ಬರವನ್ನ ಬಳಸುವಾಗ ಅನುಸರಿಸಬೇಕಾದ ಕ್ರಮಗಳು ಅಂದರೆ, ಜಮೀನುಗಳಲ್ಲಿ ಹಸಿರು ಗೊಬ್ಬರದ ಬೀಜನಗಳನ್ನು ಬಿತ್ತನೆಗಿಂತ ಮುಂಚಿತವಾಗಿ ನಾವು ಬಿತ್ತಿರ್ತೀವಿ. ಈ ಸಕಾಲದಲ್ಲಿ ನಾವು ಹೂವು ಬಿಡ್ತಕ್ಕಂಥ ಈ ಸಮಯದಲ್ಲಿ ನಾವು ಸೇರಿಸಿದಾಗ ಏನಾಗುತ್ತೆ, ಚೆನ್ನಾಗಿ ಭೂಮಿಗೆ ಕಳೆತು ಗೊಬ್ಬರ ಆಗುತ್ತೆ. ಇಲ್ಲಾಂದರೆ ಬಲ್ತಿರತಕ್ಕಂಥ ನಾರಿನಂಶ ಜಾಸ್ತಿ ಇತ್ತು ಅಂದರೆ ಗಿಡಗಳು ಕಳಿಯೋದಿಲ್ಲ. ಹಾಗೆ ಈ ಹಸಿರು ಗೊಬ್ಬರದ ತ್ಯಾಜ್ಯ ಏನು ಭೂಮಿಗೆ ಸೇರುವಾಗ ಸಾಕಷ್ಟು ತ್ಯಾಜ್ಯ ಇದ್ದರೆ ಸಾಕಷ್ಟು ಎರೆಹುಳುಗಳು ಅಟ್ರ್ಯಾಕ್ಟ್ ಆಗುತ್ತೆ, ಭೂಮಿಯಲ್ಲಿರ್ತಕ್ಕಂಥ ಉಪಯೋಗ ಆಗ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಪ್ರಮಾಣವೂ ಕೂಡ ಹೆಚ್ಚಿಗೆ ಆಗುತ್ತೆ. ಹೀಗೆ ಪ್ರತಿ ಪ್ರದೇಶದಿಂದ 4-10 ಟನ್ನಷ್ಟು ಹಸಿರು, 20-30 ಕೆಜಿ ಸಾರಜನಕನ ನಾವು ಈ ಹಸಿರು ಗೊಬ್ಬರ ಕ್ರಮದಿಂದ ನಾವು ಬಳಸ್ಬೋದು. ಇಲ್ಲಿ ಹಸಿರು ಗೊಬ್ಬರಕ್ಕೆ ಬೀಜದ ಪ್ರಮಾಣ ಎಷ್ಟು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಡಯಾಂಚ ಆದರೆ 8-10 ಕೆಜಿ, ಸಸ್ಬೇನಿಯಾ 6-8 ಕೆಜಿ, ಸೆಣಬು 12-15 ಕೆಜಿ ಯೂಸ್ ಮಾಡಬೇಕಾಗುತ್ತೆ, ಅಲಸಂದೆ ಆದರೆ 6-8 ಕೆಜಿ, ಹೆಸರು ಉದ್ದು 6-8 ಕೆಜಿ, ಹುರುಳಿ ಆದರೆ 10 ಕೆಜಿ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಹಸಿರು ಗೊಬ್ಬರಗಳನ್ನ ಪ್ರತಿ ಎಕರೆಗೆ ಬೀಜದ ಪ್ರಮಾಣನ ಬಳಸಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನನ್ನ ಭೇಟಿಯಾಗ್ಬೋದು. 8867097307 ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು.
0: ಇದುವರೆಗೂ ರೈತರಿಗಾಗಿ ಸಲಹೆ ಕೇಳಿದಿರಿ. ಕೇಳುಗರೇ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸು

ಇಂದಿನ ಅನುಭವಗಳ ಕುರಿತು ದಾವಣಗೆರೆ ಬಸವರಾಜ ಪೇಟೆಯ ಶ್ರೀಮತಿ ಅನಿತಾ ಕೆಎಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳು. ಈಗ ಸಮಯ 6:45 23 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
3: 9845450395.
0: ಇದುವರೆಗೆ

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ. ಈಗ ಸಮಯ 6:55 ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಆರೋಗ್ಯ ಬಿಂದು. ಕಂಪ್ಯೂಟರ್ ಬಳಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು, ಈ ವಿಷಯದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶೇಷಾದ್ರಿ ಹೆಗಡೆ.
1: ಇಂದು ನಾವು ಒಂದು ಹೊಸ ಕಾಯಿಲೆ ಅಂತ ಭಾವಿಸಿದ್ರೂ ಪ್ರತಿನಿತ್ಯ ನಾವು ಎದುರಿಸಬೇಕಾದಂತಹ ಒಂದು ರೋಗ ಅಥವಾ ರೋಗದ ಅವಸ್ಥೆ ಅಂತ ಹೇಳಿದ್ರೆ ಗಣಕಯಂತ್ರದ ಒಡನಾಟದಿಂದ ಆಗುವಂತಹ ದುಷ್ಪರಿಣಾಮ ಅಥವಾ ಬರುವಂತಹ ರೋಗಗಳು. 4 ರೀತಿಯಾದಂತಹ ಕಾಯಿಲೆಗಳನ್ನ ಈ ಗಣಕಯಂತ್ರದ ಒಡನಾಟದಿಂದ ನಾವು ಕಾಣ್ತೇವೆ. ಏನಂತಂದ್ರೆ ರಿಪಿಟೇಟಿವ್ ಸ್ಟ್ರೇನ್ ಇಂಜುರಿ ಅಂತ ಹೇಳುವಂತಹದ್ದು, RSI ಅಂತ. ಇದು ಹೇಗೆ ಕೇಳಿದ್ರೆ ಎಲ್ಲಿ ಸ್ಟ್ರೇನ್ ಆಗುತ್ತದೆ, ಎಲ್ಲಿ ಗಾಯಗಳಾಗುತ್ತೆ ಅನ್ನೋದಕ್ಕೆ ಉದಾಹರಣೆಗೆ ಹೇಳೋದಾದ್ರೆ, ನಾವು ಕಂಪ್ಯೂಟರ್ ಅನ್ನ ಅಥವಾ ಗಣಕಯಂತ್ರ ಬಳಸುವಾಗ ಶರೀರದ ನಮ್ಮ ಭುಜ ಇರಬಹುದು, ಮುಂಗೈ ಇರಬಹುದು ಅಥವಾ ಅಂಗ ಇರಬಹುದು, ಅವುಗಳನ್ನ ಬೇರೆ ಬೇರೆ ದಿಕ್ಕಿನಲ್ಲಿ ಡೈರೆಕ್ಷನ್ ನಲ್ಲಿ ನಾವು ತಿರುಗಿಸುತ್ತಾ ಹೋದಾಗ ಅದು ಪದೇ ಪದೇ ಅಲ್ಲಿ ಕಾರ್ಟಿಲೇಜ್ಗೆ ಅಥವಾ ಸ್ನಾಯುಗೆ ಅಥವಾ ನರಗಳಿಗೆ ಅಲ್ಲಿರುವ ಮಾಂಸಖಂಡಗಳಿಗೆ ಗಾಯಗಳಾಗಿ, ಗಾಯ ಅಂತಂದ್ರೆ ನಿಮ್ಗೆ ಕಣ್ಣಿಗೆ ಕಾಣದ ಹೋದ ರೀತಿಯಾದಂತಹ ಒಳನೋವು ಅಂತ ಹೇಳ್ಬಹುದು ಅಥವಾ ಒಳ ಗಾಯಗಳು ಅಂತ ಹೇಳ್ಬಹುದು, ಆ ರೀತಿಯಾದಂತಹ ಒಂದು ತೊಂದರೆ ಆಗುವುದನ್ನ ರಿಪಿಟೇಟಿವ್ ಸ್ಟ್ರೇನ್ ಇಂಜುರಿ ಅಂತ ಹೇಳುವಂತದ್ದು. ಅದು ಮೊದಲನೇ ತೊಂದರೆ, ಪದೇ ಪದೇ ಅಲ್ಲಿ ನೋವುಗಳು ಕಾಣಿಸಿಕೊಂಡು ನರಗಳು ಮತ್ತು ಮಾಂಸಖಂಡಗಳು ಸಾಧಾರಣದಿಂದ ಭಾರಿ ಜಖಂ ಆಗಿರುತ್ತವೆ. ಹೇಗೆ ಅಂತಂದ್ರೆ, ಬಹುಶಃ ಈಗಾಗಲೇ ನಮ್ಮ ವೈದ್ಯಕೀಯ ಪದ್ಧತಿಯಲ್ಲಿ ಕಂಡುಹಿಡಿದುಕೊಂಡಂತಹ ರೋಗಗಳಾದಂತಹ ಕಾರ್ಪೆಲ್ ಟನಲ್ ಸಿಂಡ್ರೋಮ್, ಟೆನಿಸ್ ಎಲ್ಬೋ, ಟಿನೋಸೈನವೈಟಿಸ್, ಥೊರಾಸಿಕ್ ಔಟ್ಲೆಟ್ ಸಿಂಡ್ರೋಮ್, ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳು. ಎರಡನೇದು ನಾವು ನೋಡಿದಾಗೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಕಂಪ್ಯೂಟರ್ ಅನ್ನ ಸತತವಾಗಿ ದೃಷ್ಟಿ ಇಟ್ಟು ನೋಡ್ತಾ ಹೋಗೋದ್ರಿಂದ ಉದ್ಭವ ಆಗುವಂತಹ ಒಂದು ಹೊಸ ಸಮಸ್ಯೆ, ಅದನ್ನ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಕರಿತೇವೆ. ಕೇವಲ ಕಣ್ಣಿನ ರೆಪ್ಪೆಯನ್ನು ಸಹ ಮುಚ್ಚದೆ ಸತತವಾಗಿ ಬಳಸುವುದರಿಂದಾಗಿ ಆಗುವಂತಹ ಒಂದು ತೊಂದರೆ, ಕಣ್ಣಿನಲ್ಲಿ ತುರಿಕೆ ಆಗುವಂತಹದ್ದು, ನೀರು ಬರುವಂತಹದ್ದು ಹಾಗೂ ದೃಷ್ಟಿ ಮಾಂದ್ಯತೆ ಆಗಬಹುದು. ಜೊತೆಗೆ ಬಹಳ ಸಮಯದಿಂದ ಈ ರೋಗಕ್ಕೆ ಬಳಲಿದ್ರೆ ಅವರಿಗೆ ಗ್ಲಾಕೋಮಾ ಅಥವಾ ಮಯೋಪಿಯಾದಂತಹ ರೋಗ ಬರಬಹುದು, ಸಮೀಪ ದೃಷ್ಟದೋಷಿಗೆ ಕಾರಣ ಆಗಬಹುದು ಅನ್ನೋದನ್ನ ಕಂಡುಹಿಡಿದಿದ್ದಾರೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನ್ ಮಾಡಬೇಕು? ಯಾಕೆಂದ್ರೆ ನಾವು ನೋಡಿದ ಹಾಗೆ 8-10 ಗಂಟೆಗಳ ಕಾಲ ಕಂಪ್ಯೂಟರ್ ಎದುರಿನಲ್ಲಿ ಕುಳಿತು ಸತತವಾಗಿ ಕೆಲಸ ಮಾಡುವವರು ಬಹುಶಃ ನಾವು ನೈಸರ್ಗಿಕವಾಗಿ ನಮ್ಮ ರೆಪ್ಪೆ ಬಡಿಯುವಂತಹ ಕ್ರಿಯೆಯಲ್ಲಿ ಒತ್ತಾಯ ಪೂರ್ವಕವಾಗಿ ನಿಲ್ಲಿಸೋದ್ರಿಂದಾಗಿ ಈ ಎಲ್ಲ ತೊಂದರೆ ಆಗಬಹುದು ಅನ್ನೋದು ಒಂದು. ಎರಡನೇದು, ಬಹುಶಃ ಕಂಪ್ಯೂಟರ್ನಿಂದ ಹೊರಬೀಳುವಂತಹ ಕಿರಣಗಳು ಕೂಡ ಕಣ್ಣಿನ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನ ಮಾಡಬಹುದು. ಹಾಗಾಗಿ ಕಣ್ಣಿಗೆ ಆಗಾಗ ವಿಶ್ರಾಂತಿ ಕೊಡುವುದು, ಕಣ್ಣು ರೆಪ್ಪೆ ಬಡಿದು ಮಿಡುಕಿಸುವುದು ಅಂದ್ರೆ ಆಗಾಗ ಕಣ್ಣನ್ನ ಬ್ಲಿಂಕ್ ಮಾಡುವಂತಹದ್ದು, ಕಣ್ಣನ್ನು ಆಗಾಗ ಶುದ್ಧ ನೀರಿನಿಂದ ತೊಳೆಯುವುದು ಹಾಗೂ ಕಂಪ್ಯೂಟರ್ಗೆ ಎಂಟಿಗ್ಲೇರ್ ಸ್ಕ್ರೀನ್ ಅನ್ನ ಬಳಸುವುದು ಹಾಗೂ ಕನ್ನಡಕ ಹಾಕಿಕೊಳ್ಳುವುದು ಮತ್ತು ಕುಳಿತುಕೊಳ್ಳುವ ಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಬಹುದು, ಈ ರೀತಿಯಾದಂತಹ ಕೆಲವು ಕ್ರಮಗಳಿಂದ ಅದನ್ನ ಸರಿಪಡಿಸಬಹುದು. ಇನ್ನು ಮೂರನೇದು, ನಾವು ನೋಡಿದ ಹಾಗೆ ಈ ಕಂಪ್ಯೂಟರ್ ಒಡನಾಟದಿಂದ ಆಗುವಂತಹ ದುಷ್ಪರಿಣಾಮ ಸರ್ವೈಕಲ್ ಮತ್ತು ಲುಂಬಾರ್ ಸ್ಪಾಂಡೆಲೋಸಿಸ್, ಅಂದ್ರೆ ಕತ್ತು ಬೆನ್ನು ಮತ್ತು ಸೊಂಟದ ಸ್ನಾಯುಗಳ ಸೆಳೆತ, ಕತ್ತು ಮತ್ತು ಸೊಂಟದ ಮಣಿಗಂಟುಗಳ ನೋವು ಅಥವಾ ಅಲ್ಲಿ ಸ್ಟಿಫ್ನೆಸ್, ನಾವು ಹೇಳೋದು ಸೆಳೆತ ಹೆಚ್ಚಾಗಿ ಅದು ಬಾಗದೇ ಇರುವಂತಹ ಸ್ಥಿತಿ ಉಂಟಾಗಬಹುದು, ಬೆನ್ನಿನ ಮೇಲ್ಭಾಗ ಹಾಗೂ ಕೆಳಭಾಗದ ಸೆಳೆತ, ಸ್ನಾಯುವಿನ ಹಿಡಿತ ಮತ್ತು ಕೆಲವು ಬಾರಿ ಸ್ವಲ್ಪ ಬಾವು ಕೂಡ ಬರಬಹುದು. ಬಹುಶಃ ಇವನ ಚಿಕ್ಕ ವಯಸ್ಸಿನವರಲ್ಲಿ ಕೂಡ ನಾವು ಇದನ್ನು ಕಾಣ್ತೇವೆ. ಮೊದಲೆಲ್ಲ ಆದರೆ ವರ್ಟೆಬ್ರಲ್ ಕಾಲಮಿನ ದೋಷಗಳಿಂದಾಗಿ ಇದು ಬರ್ತಾ ಇತ್ತು. ಈಗ ಸತತವಾಗಿ ಕಂಪ್ಯೂಟರ್ ಎದುರುಗಡೆ 7-8 ಗಂಟೆಗಳ ಕಾಲ ಯಾವುದೇ ಚಲನವಲನಗಳಿಲ್ಲದೆ ಕುಳಿತಿರುವುದರಿಂದ ಇದು ಒಂದು ಬರುವಂತಹ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಈ ಒಂದು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಥವಾ ಲುಂಬಾರ್ ಸ್ಪಾಂಡಿಲೋಸಿಸ್ ಇವನ್ ಸಣ್ಣ ವಯಸ್ಸಿನಲ್ಲೂ ಕೂಡ ಸರ್ವೇಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇನ್ನು 4ನೇ ರೋಗ ಇದರೊಳಗೆ ನಾವು ನೋಡೋದು ಅಂತಂದ್ರೆ ಕ್ರೋನಿಕ್ ಫಟಿಗ್ ಸಿಂಡ್ರೋಮ್ ಅಂತ. ಸತತವಾಗಿ ಈಗಿನ ITBT ಪರಿಸರದಲ್ಲಿ ಅಥವಾ ತಂತ್ರಜ್ಞಾನದ ಬೆಳವಣಿಗೆ ಆದಲ್ಲಿ ಬಹುಶಃ ಹೆಚ್ಚಿನ ಜನರು ಆಫೀಸ್ನಲ್ಲಿ.
0: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಕಂಪ್ಯೂಟರ್ ಬಳಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು, ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಶೇಷಾದ್ರಿ ಹೆಗಡೆ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:10. ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್

0: ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
0: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ.

0: ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ 75 ವರ್ಷಗಳ ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ 12:30 ಆಯೋಜಿತ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪಕುಲಪತಿ ಎಸ್ ವಿದ್ಯಾಶಂಕರ್ ಮಾಹಿತಿ ನೀಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 1500 ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ್ದಾಗಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠ ಗಿರಿಧಾಮದಲ್ಲಿ 10 kV ಸಾಮರ್ಥ್ಯದ ಎಫ್ಎಂ ಕೇಂದ್ರ, ಮೂಡಿಗೆರೆ ಹಾಗೂ ಶೃಂಗೇರಿ ಭಾಗದಲ್ಲಿ 2 ಕಿರು ಎಫ್ಎಂ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಮೇ 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ, ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28 ತಾರೀಖಿಗೆ ಆಚರಿಸುತ್ತಾರೆ. ಏಕೆಂದರೆ ಪ್ರತಿ ಋತುಚಕ್ರ ಸಾಮಾನ್ಯವಾಗಿ 28 ದಿನಗಳಿಗೊಮ್ಮೆ ಬರುತ್ತದೆ ಮತ್ತು ಋತುಸ್ರಾವ ಅಂದರೆ ಬ್ಲೀಡಿಂಗ್ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಈ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಎನ್ಜಿಒ ವಾಶ್ ಯುನೈಟೆಡ್ 2013ರಲ್ಲಿ ಋತುಚಕ್ರದ ಬಗ್ಗೆ ಇದ್ದ ಮೂಢನಂಬಿಕೆಗಳು ಮತ್ತು ನಿಷೇಧಗಳು, ಅಂದರೆ ಆ ಸಮಯದಲ್ಲಿ ಏನನ್ನು ಮುಟ್ಟಬಾರದು, ಯಾವ ಕೆಲಸವನ್ನೂ ಮಾಡಬಾರದು, ಇಂಥ ವಿಚಾರಗಳನ್ನು ದೂರ ಮಾಡಲು, ಋತುಚಕ್ರ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಲು, ಸ್ವಚ್ಛತಾ ವಿಧಾನಗಳನ್ನು ಅನುಸರಿಸುವ ಬಗೆಗೆ ತಿಳಿಸಲು ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು. 2014ರಲ್ಲಿ ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳನ್ನು ಬಳಸೋಣ.
0: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೇನು ರಕ್ಷಣೆಯಲ್ಲಿ ಕಳೆದ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೇನು ಕೊಯ್ಲು ತರಬೇತಿ ಪಡೆದಿದ್ದು, 5,000ಕ್ಕೂ ಹೆಚ್ಚು ಜನರಿಗೆ ಜೇನು ಸಾಕಣೆ, ಹೆಜ್ಜೇನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೇನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ.
2: ನಾವು ಹೆಜ್ಜೇನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೇನು ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ಕೋಟಿ ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರೂ ಕೂಡ ಜೇನನ್ನ ಅಲಕ್ಷಿ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೇನನ್ನ ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಹೆಜ್ಜೇನು ದೊಡ್ಡ ದೊಡ್ಡ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ.

0: ಅಣೆಕಟ್ಟು, ಪವರ್ ಹೌಸ್, ಮೊಬೈಲ್ ಟವರ್, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಎಲ್ಲರೂ ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೆಯನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾವಹಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮರಾ ಅರಣ್ಯ ಇಲಾಖೆ ಅಳವಡಿಸಿದೆ. ಸುವರ್ಣಾವತಿ ಜಲಾಶಯದ ಗಣೇಶನ ಗುಡಿ ಹತ್ತಿರ ಆನೆಗಳು ಬಂದಾಗ ತಕ್ಷಣ ಕ್ಯಾಮರಾ ಸೆರೆ ಹಿಡಿದು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ಮೊಬೈಲ್ಗೆ ಸಂದೇಶ ರವಾನಿಸುತ್ತದೆ. ಜೊತೆಗೆ ಸೈರನ್ ಮೊಳಗಿ ಆನೆಗಳು ಮತ್ತೆ ಕಾಡಿಗೆ ಹಿಂತಿರುಗುತ್ತವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಅಳಿವಿನಂಚಿನಲ್ಲಿರುವ ಜೀವವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪಂಚನದಿಗಳ ಉತ್ತರ ಕನ್ನಡ ಜಿಲ್ಲೆ ನಾಡಿನ ಅಭಿವೃದ್ಧಿ ಯೋಜನೆಗಳಿಗಾಗಿ ಅನೇಕ ತ್ಯಾಗ ಮಾಡಿದೆ ಎಂದರು.
5: ಕೆಜಿ ಮೀಟಿಂಗಲ್ಲಿ ಒಂದು 5-10 ನಿಮಿಷ ಜೀವ ವೈದ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ. ಅದು ಮಾಡಲೇಬೇಕು, ಒಬ್ಬರು ಆಗಲೇಬೇಕು ಅಂತ ಒಂದು ವಿಚಾರ ನಾನು ಈಗಾಗಲೇ ಮೌನ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಚರ್ಚೆ ಆಗಿ ಇದ್ರೆ ಯಾವುದೇ ವಿಷಯ ಹಂಗೇ ಅಷ್ಟೇ ಓಡಾಡಬಹುದು. ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ಸ್ಥಿತಿ ವಿಚಾರ ಮಾಡಲ್ಲ. ಅದು ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಲೈಫ್ ಇದು ಬರ್ತದೆ. ಅದ್ರ ಮುಂದಿನ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರಿಗೂ ನಾವು ಜೀವನ ಕೊಡ್ಬೇಕಲ್ಲ, ಅವ್ರಿಗೂ ಇದನ್ನ ಬಿಟ್ಕೊಡ್ಬೇಕಲ್ಲ, ನಾವ್ ಹಿಂಗೆ ಉಳಿಸ್ಕೊಡ್ಬೇಕು, ಅವ್ರಿಗೆ ಇನ್ನು ಹೆಚ್ಚಿಸ್ಕೊಡ್ಬೇಕು.
1: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯ ಮಟ್ಟದ ಯೋನಿಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು 14-20 ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, 19 ವರ್ಷದೊಳಗಿನವರು ಹಾಗೂ ಹಿರಿಯರ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು mygov.in ಜಾಲತಾಣ ಅಥವಾ 1800-11-7800 ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸದಿಲ್ಲಿ ತಲುಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಿ ಕಪ್ಪೆ ಚಿಪ್ಪು ಹೆಕ್ಕುತ್ತಾ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಸೇವಾನಿರತ ಶಾಂತಿಪಾಲಕರ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅಂತಾರಾಷ್ಟೀಯ ದಿನಾಚರಣೆ ಇಂದು. ಅಂತಾರಾಷ್ಟೀಯ ಮೌಂಟ್ ಎವರೆಸ್ಟ್ ದಿನವಿಂದು. 1953ರ May 29ರಂದು ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶರ್ಪಾ ತೆನ್ಸಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ

0: ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, 102.6 ಕಂಪನಾಂಕಗಳು. ಈಗ ಸಮಯ 7:16:05. ಇದೀಗ ಕೇಳಿ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ.

ಆರಂಭದಲ್ಲಿ ಕೇಳೋಣ ನಾಗಭೂಷಣ್ ರಾವ್ ಎಸ್ ಇವರು ರಚಿಸಿರುವಂತಹ ಭಾವಗೀತೆಯನ್ನು. ಈ ಭಾವಗೀತೆಯಲ್ಲಿ ಎಲ್ಲಿಂದ ಬಂತಿ ಹಕ್ಕಿ ಅನ್ನುವ ಗೀತೆ. ಈ ಗೀತೆಯಲ್ಲಿ ಪ್ರಕೃತಿ ಸೌಂದರ್ಯ ಮತ್ತು ಹಕ್ಕಿಯ ಸ್ವಾತಂತ್ರ್ಯವನ್ನು ಚಿತ್ರಿಸುವ ಸುಂದರವಾದ ಕವನ ಇದಾಗಿದೆ. ಈ ಗೀತೆಯಲ್ಲಿ ಪ್ರಕೃತಿಯ ಸೌಂದರ್ಯ, ಹಕ್ಕಿಯ ಮಧುರತೆ ಹಾಗೆ ಮಾನವನ ಕಲ್ಪನೆಗಳನ್ನು ವ್ಯಕ್ತಪಡಿಸಲಾಗಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಅರ್ಚನಾ ಉಡುಪ ಮತ್ತು ಎಂ ಡಿ ಪಲ್ಲವಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಆಕಾಶವಾಣಿ ಕೇಳುಗರೆ,
4: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
3: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
4: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಕೇಳುಕರೆ ಗಮನಿಸಿ, ದಿನಾಂಕ 30/5/2026 ಶನಿವಾರ, ಅಂದರೆ ನಾಳೆ ಬೆಳಗ್ಗೆ 10:00-11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026 ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಕೇಳುಗರು 10:45 ವಾಟ್ಸಪ್ ಮೂಲಕ ಸಂದೇಶವನ್ನು ಕೂಡ ಕಳಿಸಬಹುದು. ಅದಕ್ಕಾಗಿ ಬಳಸಬಹುದಾದ ನಿಲಯದ ಸಂಖ್ಯೆ 9448640273. ವಾಟ್ಸಪ್ ಮೂಲಕ ತಮ್ಮ ಪ್ರಶ್ನೆಯನ್ನು ಕೇಳಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ? ಮುಂದಿನ ಗೀತೆಯನ್ನ ಕೇಳೋಣ. ಶಿಶುನಾಳ ಶರೀಫರ ತತ್ವ ಪದವನ್ನ. ಈ ಗೀತೆಯಲ್ಲಿ ಮಾನವನ ಅಹಂಕಾರ ಮತ್ತು ಸ್ವಾರ್ಥದ ಬಗ್ಗೆ ಆಳವಾದ ಸಂದೇಶವನ್ನ ನೀಡುವಂತಹ ತತ್ವ ಪದ ಇದಾಗಿದೆ. ನಾನು ನನ್ನದು ಎಂಬ ಅಹಂಕಾರದ ಭಾವನೆ ಮಾನವನಿಗೆ ದುಃಖದ ಮೂಲ ಅಂತ ಇಲ್ಲಿ ಶರೀಫರು ಹೇಳಿದ್ದಾರೆ. ಈ ಗೀತೆಯನ್ನು ಹಾಡಿದ್ದಾರೆ ಸುನೀತಾ ಅನಂತಸ್ವಾಮಿ.

ಕೇಳುಕರೇ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ಕರೆಕೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಗ್ರಾಮೀಣ ಮಹಿಳೆಯರು ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಬಹುದು. ಅದಕ್ಕಾಗಿ ನೀವು ಬಳಸಬಹುದಾದ ಮೊಬೈಲ್ ಸಂಖ್ಯೆಗಳು ಹೀಗಿದೆ: 9448640273, ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದೆ.

0: ಈಗ ಸಮಯ ಆಗಿದೆ 7:33. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಕೇಳಿ ಸೇವಾ ಮಾಹಿತಿ.
1: 2026-27 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ ವಿಟಿ ಎಕ್ಸ್ಟೆನ್ಷನ್ ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರೋಫೆನ್ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.
0: ಕೇಳುಕರೆ ಗಮನಿಸಿ, ಇದೊಂದು ಪ್ರಕಟಣೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಂದ 2026-27 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ವಿದ್ಯಾರ್ಥಿನಿಯರ ಪೋಷಕರ ಆದಾಯ ಮಿತಿ ಹೀಗಿದೆ: ಪ್ರವರ್ಗ 1 ಎಸ್ಸಿ ಮತ್ತು ಎಸ್ಟಿಗೆ ರು 2.50 ಲಕ್ಷ, ಪ್ರವರ್ಗ 2A, 2B, 3A, 3Bಗೆ ರು 1 ಲಕ್ಷ. ವಿದ್ಯಾರ್ಥಿಗಳು https://shp.karnataka.gov.in bcwd ಅನ್ನು ಸಂಪರ್ಕಿಸಿ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/6/2026. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ https://bcwd.karnataka.gov.in ನೋಡಬಹುದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ wcwdhphelpline@gmail.com ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ತಾಲೂಕು ಅಧಿಕಾರಿಗಳು, ಹಿಂದುಳಿದ ಕಲ್ಯಾಣ ಇಲಾಖೆ ಇವರನ್ನ ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕೇಳುಕರೆ ಗಮನಿಸಿ, ದಿನಾಂಕ 30/5/2026 ಶನಿವಾರ, ಅಂದರೆ ನಾಳೆ ಬೆಳಿಗ್ಗೆ 10:00-11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026 ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗದಿಂದ ಪ್ರಸಾರವಾಗಲಿದೆ. ಕೇಳುಗರು ಕಾರ್ಯಕ್ರಮದಲ್ಲಿ ವಾಟ್ಸಪ್ ಮೂಲಕ ಸಂದೇಶವನ್ನು ಕೂಡ ಕಳಿಸಬಹುದು. ಅದಕ್ಕಾಗಿ ಬಳಸಬೇಕಾದ ಮೊಬೈಲ್ ಸಂಖ್ಯೆ 9448640773. ತಪ್ಪದೇ ಕೇಳಿ, ನಾಳೆ ಬೆಳಿಗ್ಗೆ 10:00-11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ, ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಭದ್ರತಾ ವೇದಿಕೆಯ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ, ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿವಿ ರಾಧಾಕೃಷ್ಣನ್ ಇಂದಿನಿಂದ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭೇಟಿಯ ವೇಳೆ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಭದ್ರತಾ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜವಾಬ್ದಾರಿಯುತ ರಾಷ್ಟಗಳು ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬೇಕಿದ್ದು, ತಾವು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಬೆಂಬಲಿಸುತ್ತೇವೆಯೋ ಅಥವಾ ಅದರ ವಿರುದ್ಧ ಕಠಿಣ ಕ್ರಮದ ಮೂಲಕ ಹೋರಾಡುತ್ತೇವೆಯೋ ಎಂಬುದನ್ನು ನಿರ್ಧರಿಸಬೇಕು ಎಂದರು. ಮಾಸ್ಕೋದಲ್ಲಿ ಅಜಿತ್ ದೋವಲ್ ಮೊದಲ ಅಂತಾರಾಷ್ಟೀಯ ಭದ್ರತಾ ವೇದಿಕೆ ಹಾಗೂ ಭದ್ರತಾ ವಿಷಯಗಳ ಉನ್ನತ ಪ್ರತಿನಿಧಿಗಳ 14ನೇ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ರಷ್ಯಾ ಭದ್ರತಾ ಸಮಿತಿಯ ಕಾರ್ಯದರ್ಶಿ ಸರ್ಗೈ ಶೋಯ್ಗು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಕ್ಷಣೆ, ಭದ್ರತೆ, ಇಂಧನ ಮತ್ತು ವ್ಯಾಪಾರ ಆರ್ಥಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಪ್ರಸ್ತುತವಿರುವ ಸಹಕಾರ ಮತ್ತು ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಅಹಮದಾಬಾದ್ನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿರುವ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟದ ಪೂರ್ವ ಸಿದ್ಧತೆಗಳ ಪರಿಶೀಲನೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಅಹಮದಾಬಾದ್ನಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾಗತಿಕ ಮಟ್ಟದ ಕ್ರೀಡಾ ಮೂಲಸೌಕರ್ಯ ಮತ್ತು ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದರು. ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ಕ್ರೀಡಾ ಸೌಲಭ್ಯ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದಕ್ಕೆ ಪೂರಕವಾಗಿ ಪ್ರಗತಿಯಲ್ಲಿರುವ ಕ್ರೀಡಾ ಮೂಲಸೌಕರ್ಯ ಮತ್ತು ಸಂಬಂಧಿತ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ ನಗರ 2030ರ ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ವಹಿಸಲು ಉತ್ಸುಕವಾಗಿದ್ದು, 2036ರ ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಈಗಾಗಲೇ ಅಧಿಕೃತವಾಗಿ ಬಿಡ್ ಸಲ್ಲಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ಈ ಹಿಂದೆ ಜೂನ್ ಅಂತ್ಯದವರೆಗೆ ಟೆಲ್ ಅವೀವ್ ಮತ್ತು ದೆಹಲಿ ಮಾರ್ಗದ ವಿಮಾನ ಸಂಚಾರವನ್ನು ಏರ್ ಇಂಡಿಯಾ ಸಂಸ್ಥೆ ಸ್ಥಗಿತಗೊಳಿಸಿದ್ದು, ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಮಾನತು ಅವಧಿಯನ್ನು ವಿಸ್ತರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮವಾಗಿ ವಿಮಾನಯಾನ ಸಂಸ್ಥೆಗಳು ದುಬಾರಿ ಇಂಧನ ಬೆಲೆ ಮತ್ತು ವೈಮಾನಿಕ ವಲಯದ ಮೇಲಿನ ನಿರ್ಬಂಧಗಳು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು, ಇದು ಅವುಗಳ ಕಾರ್ಯಾಚರಣೆಯ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ ಗೋವಾ ಕೇರಳಂ ಪ್ರವಾಸ. ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ.

0: ಶರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ
1: ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ತಿಳಿಸಿದೆ. ಅಮೆರಿಕದ ಸೇನಾ ನೆಲೆ ಹೊಂದಿರುವ ಕುವೈತ್ ತನ್ನ ವಲಯಕ್ಕೆ ಬಂದ ಶತ್ರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ್ದು ದಾಳಿಯ ನಿಖರ ಗುರಿಯನ್ನು ಖಚಿತಪಡಿಸಿಲ್ಲ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಿಯುಇಟಿ ಯುಜಿ 2026ರ ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 31ರಂದು ಹಾಗೂ ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಯಲಿದೆ. ನಿನ್ನೆ ನಡೆಯಬೇಕಿದ್ದ ಈ ಪರೀಕ್ಷೆಯನ್ನು ಈದ್ ಉಲ್ ಅಜಾ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣ ಸಿಯುಇಟಿ ಡಾಟ್ ಎನ್ಟಿಎ ಡಾಟ್ ಎನ್ಐಸಿ ಡಾಟ್ ಐಎನ್ ಮೂಲಕ ಪಡೆಯಬಹುದಾಗಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಇಂದಿನಿಂದ ಮೇಘಾಲಯಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪರಿಷ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ವ್ಯವಹಾರಗಳ ಇಲಾಖೆಯ ವಿಚಾರ ಸಂಕಿರಣ ಸಭೆಯಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಕನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ರಾಜ್ಯದ ರಾಜಧಾನಿಯಲ್ಲಿ 132.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಯೋಜಿತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಮೇಘಾಲಯದೊಂದಿಗೆ 39ನೇ ರಾಷ್ಟೀಯ ಕ್ರೀಡಾಕೂಟ 2026ರ ಆತಿಥೇಯ ರಾಜ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗುವ ನಿರೀಕ್ಷೆ ಇದೆ. ಲಂಡನ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ರನ್ಗಳಿಂದ ಮಣಿಸಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಭಾರತ ನೀಡಿದ 189 ರನ್ಗಳ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸರಣಿಯ 2ನೇ ಪಂದ್ಯ ಬ್ರಿಸ್ಟಲ್ನಲ್ಲಿ ನಾಳೆ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ನಡೆಯಲಿದೆ. March 28ರಿಂದ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಂ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಮೀಟರ್ ಓಟದ 20 ವರ್ಷದೊಳಗಿನವರ ವಿಭಾಗದಲ್ಲಿ ರಾಷ್ಟೀಯ ದಾಖಲೆ ಹೊಂದಿರುವ 18 ವರ್ಷದ ನಿಪಂ ನಿಗದಿಪಡಿಸಿದ ದೂರವನ್ನು 11.62 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿ 3ನೇ ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ, ಬೆಂಗಳೂರು, ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
2: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 MHz. ಈಗ ಸ್ಟುಡಿಯೋ ಸಮಯ ಆಗಿದೆ 7:45 15 ಸೆಕೆಂಡುಗಳು. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಓಕೆ, ಹಾಗಾದ್ರೆ ನಮ್ಮ ಕೇಳುಗರು ಕಾರ್ಯಕ್ರಮ ಆರಂಭ ಆಯ್ತು, ಪ್ರಶ್ನೆಗಾಗಿ ಕಾಯ್ತಾ ಇದ್ದೀರಾ ಅಲ್ವಾ? ಓಕೆ, ನಾವು ಆಗ್ರಾದಲ್ಲಿ ಅಮೃತ ಶಿಲೆಯಿಂದ ನಿರ್ಮಾಣವಾಗಿರುವಂತಹ ತಾಜ್ ಮಹಲ್ ಅನ್ನ ನೋಡಿದ್ದೇವೆ ಅಲ್ವಾ? ನೋಡಿದ್ದೇವೆ, ಹಾಗೆ ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ಭೇಟಿ ಕೂಡ ನೀಡಿರ್ಬೋದು. ಹಾಗೆ ಕಪ್ಪು ಬಣ್ಣದ ತಾಜ್ ಮಹಲ್ ಕೂಡ ನಮ್ಮ ಭಾರತದಲ್ಲಿದೆ. ಅದು ಕೂಡ ಈ ತಾಜ್ ಮಹಲ್ ರೀತಿಯಲ್ಲಿಯೇ, ಸ್ವಲ್ಪ ರಚನೆ ಗುಮ್ಮಟದೆಲ್ಲ ಅದೇ ರೀತಿಯಲ್ಲೇ ಇದೆ. ಹಾಗಾದ್ರೆ ಈ ದಿನದ ಪ್ರಶ್ನೆ ನಿಮಗೆ ಹೀಗಿದೆ, ಕಪ್ಪು ಬಣ್ಣದ ತಾಜ್ ಮಹಲ್ ಯಾವ ರಾಜ್ಯದಲ್ಲಿದೆ? ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ, ಕಪ್ಪು ಬಣ್ಣದ ತಾಜ್ ಮಹಲ್ ಯಾವ ರಾಜ್ಯದಲ್ಲಿದೆ? ತಮ್ಮ ಉತ್ತರಗಳ ಸಂದೇಶಗಳನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಎರಡು ಹಾಡಿನ ಕಾಲಾವಕಾಶದ ಒಳಗೆ ತಮ್ಮ ಸಂದೇಶಗಳನ್ನ ಕಳಿಸಬಹುದು. ಆರಂಭದಲ್ಲಿ ಕೇಳೋಣ ಮಲ್ಲಿಗೆ ಹೂವೆ ಚಿತ್ರದ ಗೀತೆಯನ್ನ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇರೋಹಿ ಹಾಡನ್ನ ಹಾಡಿದ್ದಾರೆ ಕೆಜೆ ಯೇಸುದಾಸ್.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಮುಂದಿನ ಗೀತೆಯನ್ನ ಕೇಳೋಣ. ಅರಳಿದ ಹೂಗಳು ಚಿತ್ರದಿಂದ ಸಚಿನ್ ಅವರು ಹಾಡಿರುವ ಈ ಗೀತೆಗೆ ರಾಜ್ ಭಾಸ್ಕರ್ ಅವರ ಸಂಗೀತವಿದೆ, ಓಂಕಾರ ಸ್ವಾಮಿ ಅವರ ಸಾಹಿತ್ಯವಿದೆ.

ಕೇಳುಗರೆ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಕೇಳಿದ್ದ ಪ್ರಶ್ನೆ ಹೀಗಿತ್ತು, ಕಪ್ಪು ತಾಜ್ಮಹಲ್ ಯಾವ ರಾಜ್ಯದಲ್ಲಿದೆ ಅಂತ. ಹಾಗಾಗಿ ತಮಗೆ ಉತ್ತರಿಸೋದಕ್ಕೆ ಎರಡು ಹಾಡಿನ ಕಾಲಾವಕಾಶ ಕೂಡ ಮುಗಿದಿದೆ. ಸಾಕಷ್ಟು ಜನ ನಮ್ಮ ಕೇಳುಗರು ಸಂದೇಶಗಳನ್ನ ಕಳಿಸಿದ್ದಾರೆ. ಮೊದಲಿಗೆ ಅವರ ಸಂದೇಶವನ್ನೇ ನೋಡೋಣ. ಕಲ್ಪನಾ ಮಹಾವೀರ ನಗರ ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಯಶೋಧ ಎರಳನಾಯಕ ಚಿರತುಗುಂಡುವಿನಿಂದ, ಮೋನಿಕಾ ಭೂಮಿಕಾ ವಿಷ್ಣುನಾಯಕ ಚಿರತುಗುಂಡುವಿನಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಎನ್ ಮಾರಣ್ಣ ಶಿಕ್ಷಕರು ತಳುಕು ಚಳ್ಳಕೆರೆಯಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಪ್ರಣಯರಾಣಿ ಪ್ರೇಮ ಆಂಜನೇಯ ತುರುವನೂರು ಇವರು ಕೂಡ ತುರುವನೂರಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಚಂದನಾ ಅವರು ತರಳಬಾಳು ನಗರ ಚಿತ್ರದುರ್ಗ. ಇನ್ನು ಮುಂದಿನ ಸಂದೇಶ, ಹೊಸದುರ್ಗದ ದಯಾನಂದ್ ಹಾಗೆ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು ಚಿತ್ರದುರ್ಗದಿಂದ. ಪೂರ್ಣಿಮಾ ಮಹಂತೇಶ್ ಹಾಗೆ ಅವರ ಮನೆಯವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು ಕಣುಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಡ್ಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗದಿಂದ, ಕೆ ಹೊಸದುರ್ಗದ ಕಬ್ಬಳ ಎನ್ ಜಿ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ವಿಜಯಲಕ್ಷ್ಮಿ ಸತೀಶ್ ಅವರು ಜಿ ಸಿ ಎಚ್ ಪೂಜಾ ಓಕೆ ಬ್ಯಾಂಕ್ ಕಾಲೋನಿನ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಮುಂದಿನ ಸಂದೇಶ ನೋಡೋದಾದರೆ ಎಸ್ ಎಂ ಮೃತ್ಯುಂಜಯ ಸ್ವಾಮಿ ಅವರು ವಿಜ್ಞಾನ ಶಿಕ್ಷಕರು ಮಾಡನಾಯಕನಹಳ್ಳಿಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಅಮರನಾಥ್ ಅವರು ಜಯಲಕ್ಷ್ಮಿ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು ಓಕೆ. ಇನ್ನು ಮುಂದಿನ ಸಂದೇಶ, ವಾಣಿ ಶಾಂತಕುಮಾರ್ ಹಾಗೆ ಮನೆಯವರು ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ವೀರಭದ್ರಸ್ವಾಮಿ ದೇವಸ್ಥಾನ ರೋಡಿಂದ. ಇನ್ನು ಸವಿತಾ ದೇವರಾಜ್ ಹಾಗೆ ಮನೆಯವರು ಕೆಳಕೋಟೆಯಿಂದ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಅಥರ್ವ ಸಿ ಬೋರಪ್ಪ ಚನ್ನಕೇಶವ ಹಾಗೆ ಮನೆಯವರು ಚಿತ್ರದುರ್ಗದಿಂದ ಸಂದೇಶವನ್ನು ಹೊಸ ಮಾಳಿಕೆಯಿಂದ. ಇನ್ನು ಸೋಮ ಸುಶೀಲಾ ಇವರು ಐಹೊಳೆ ಓಕೆ ಎಳೆಹೊಳೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ವಿಶಾಲಾಕ್ಷಿ ಎಂ ಮರುಳಯ್ಯ ಪಿ ಎಂ ಮರುಳಯ್ಯ ಸಿರಿಗೆರೆಯಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೂಡ ಗ್ರಾಮದ ಶ್ರೀಶೈಲತೇಲಿ ಮತ್ತೆ ಮನೆಯವರು, ಹಾಗೆ ಮೋಹನ್ ಕುಮಾರ್ ಅವರು ಭರಮಸಾಗರದಿಂದ, ರಾಜೇಶ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು, ಉಪನ್ಯಾಸಕರು ಎಸ್ ಜೆ ಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ. ಮಂಜುಳಾ ಸಿ ಹಾಗೆ ಅವರ ಮನೆಯವರು ನಾಯಕನಹಟ್ಟಿಯಿಂದ, ಗೀತಾ ಶಶಿಧರ್ ಶಿವಗಂಗಾದಿಂದ, ಪ್ರಿಯಾ ಅವರು ಆ ಮುನ್ಸಿಪಲ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಮುಂದಿನ ಸಂದೇಶ ಯಾರದು ಅಂತ ನೋಡೋಣ. ಓಕೆ, ಯಾರಿದು? ಅಶೋಕ್ ಕುಮಾರ್ ಅವರು ತಮ್ಮ ಊರಿನ ಹೆಸರನ್ನು ಕಳಿಸಿಲ್ಲ. ಇನ್ನು ಗಿರೀಶ್ ಅವರು ಸಾಲೆಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಶಿಲ್ಪ ನಾಗರಾಜ್ ಹಾಗೆ ಮನೆಯವರು ಶಿಕ್ಷಕರು ಇವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು, ಕೋನಸಾಗರದಿಂದ ಶರಣಪ್ಪ ಅವರು ಶಿಕ್ಷಕರು ಸಂದೇಶವನ್ನು ಕಳಿಸಿರುವಂಥದ್ದು, ಕೊಂಡ್ಲಹಳ್ಳಿಯಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಹೊನ್ನೂರಹಳ್ಳಿ ಹನುಮಂತಾಪುರ ಜಗಳೂರಿನಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಐ ಡಿ ಪಿ ಲೇಔಟಿಂದ,

ಅಶ್ವಿನಿ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ದೊಡ್ಡಪೇಟೆ ಚಿತ್ರದುರ್ಗದಿಂದ ರವಿಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬನಶಂಕರಿ ಬಡಾವಣೆ ಕೆಳಗೋಟೆಯಿಂದ, ಇನ್ನು ರುದ್ರೇಶ್ ನಾಯಕ್ ಮತ್ತು ಮನೆಯವರು ಕೂಡ ಐಡಿಪಿಲೋಟ್ ಆರನೇ ಕ್ರಾಸಿಂದ, ಇನ್ನು ಮಂಜುಳಾ ಮಂಜುನಾಥ್ ಅವರು ಗುಜ್ಜರ್ ದರ್ಜಿ ಕಾಲೋನಿ ಚಿತ್ರದುರ್ಗದಿಂದ, ಸಂತೋಷ್ ಪಾಟೀಲ್ ಅವರು ಗಲಗಿನಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಇನ್ನು ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಮಹೇಶ್ ಹೊಸೂರ್ ಶಿಕಾರಿಪುರದಿಂದ, ಕೆಎಂ ಪವಿತ್ರ ಮಹಾಂತೇಶ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಚಿತ್ರದುರ್ಗದಿಂದ. ಇನ್ನು ಮುಂದಿನ ಸಂದೇಶ ನೋಡೋದಾದರೆ, ಓಕೆ, ಯಾರಿದು, ಪಂಡರಹಳ್ಳಿ ರವಿಯವರು.

0: ಒಬ್ರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಓಕೆ, ಮುಂದಿನ ಸಂದೇಶ ಯಾರ್ದು ಅಂತ ನೋಡೋಣ. ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಇಂದಿರಾ ಜಯಮೂರ್ತಿ ಅವರು ಕೆಳಕೋಟೆಯಿಂದ, ಚಿನ್ಮಯ್ ಮಮತಾ ತಿಮ್ಮಾರೆಡ್ಡಿ ಅವರು ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ವೀಣಾ ಶಿವರ ಚಿತ್ರದುರ್ಗದಿಂದ, ಸಣ್ಣ ಬೋರಯ್ಯ ಬೋರಮ್ಮ ಅವರು ಬಚ್ಚಬೋರನಹಟ್ಟಿಯಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಹಾಗೆ ಶ್ರೀನಿಧಿ ರಮೇಶ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಚಿತ್ರದುರ್ಗದಿಂದ, ಸುರೇಶ್ GS ಅವರು ಚನ್ನಪಟ್ಟಣದಿಂದ, ಮನ್ವಿತ್ ಅವರು ತೌಡೂರಿನಿಂದ, ರಾಯಬಾಗ ತಾಲೂಕು ಮುಗುಳಗೋಡದ ಶಿವಲಿಂಗಯ್ಯ ಹಿರೇಮಠ ಹಾಗೆ ಅವರ ಮನೆಯವರು ಕೂಡ, ಇನ್ನು ಡಾಕ್ಟರ್ ನಾಗಭೂಷಣ್ DM ಅವರು ಚಿತ್ರದುರ್ಗದಿಂದ, ಹರ್ಷಿತಾ ಆರ್ ಓಬಳೇಶ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಜಗಳೂರು ತಾಲೂಕಿನಿಂದ, ಅಶ್ವಿನಿ ರಾಜು ಅವರು ಹಾಗೆ ಮನೆಯವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಷಡಕ್ಷರಪ್ಪ PU ಉಪನ್ಯಾಸಕರು ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ಲಕ್ಷ್ಮೀ ಮಂಜುನಾಥ್ ಬೆಂಗಳೂರಿನಿಂದ, ಗಿರೀಶ್ ಬಾಬು ಹಾಗೆ ಗಿರೀಶ್ ಬಾಬು ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಓಕೆ, ಎಲ್ಲಿಂದ ಕಳಿಸಿದ್ದಾರೆ ಅಂತ ನೋಡೋದಾದರೆ ಓಕೆ, ಇನ್ನು ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಹಾಗೆ ಅವರ ಮನೆಯವರು ಕೂಡ, ಇನ್ನು ಅಕ್ಷತಾ ಸ್ವಾಮಿ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ನಾಯಕನಹಟ್ಟಿಯಿಂದ, ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ, ನಮನ ಗಣೇಶ್ ಅವರು ಹಾಗೆ ಮನೆಯವರು ಕಾರ್ಕಳ ಬಜಗೋಳಿಯಿಂದ, ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ, ಹಾಗೆ ಶುಭಾಂಗ್ ಹವೀಶ್ ಅವರು BV Keslewad ಚಿತ್ರದುರ್ಗ, ಸ್ವರೂಪೇಂದ್ರ ಧರಣಿ ಚಿತ್ರದುರ್ಗ. ಹಾಗೆ ಮುಂದಿನ ಸಂದೇಶ ನೋಡೋದಾದರೆ ಕುದಾಪುರದಿಂದ ಅದಿತಿ ಹಾಗೆ ಶ್ರೇಯಸ್ ಅವರು, ಇನ್ನು ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗ, ರತ್ನ ಬಸವರಾಜ್ ಜನತಾ ಕಾಲೋನಿಯಿಂದ, ಶಾಂತಾಚಾರ ಬರಿಗೇರ ಕೊಕ್ಕನೂರು ಹರಿಯೂರ ತಾಲೂಕಿನಿಂದ, ಡಾಕ್ಟರ್ SG ಶಿವಪ್ರಸಾದ್ ಅವರು ಸಂಗೊಳ್ಳಿ ರಾಯಣ ಸರ್ಕಲ್ ಹೊಳಲ್ಕೆರೆ ರೋಡ್ ಚಿತ್ರದುರ್ಗದಿಂದ, GCH ಗೋಂಚಿಕರ್ ಭರಮಸಾಗರದಿಂದ. ಹಾಗೆ ಮುಂದಿನ ಸಂದೇಶ ಯಾರಿದು, ಡಾಕ್ಟರ್ ರಾಜಣ್ಣ ಹೊಸ KB ಹಿಂಭಾಗ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಇನ್ನು ಓಕೆ, ಯಾರಿದು ಮುಂದಿನ ಸಂದೇಶ ನೋಡೋದಾದರೆ ಮಂಜುನಾಥ್ ಅವರು ಬುರ್ಜನಹಟ್ಟಿ ಚಿತ್ರದುರ್ಗದಿಂದ, ಇನ್ನು DV ಮುರುಗೇಶ್ ಬಾಪೂಜಿ ನಗರ, ದೀಪಾ ಕೊಟ್ರೇಶ್ ಅವರು, ಸೃಜನ್ ಅವರು ಇವರು ಕೂಡ ಮುಸ್ಟಲಗಮ್ಮಿ ಚಳ್ಳಕೆರೆ ತಾಲೂಕಿನಿಂದ, ಇನ್ನು ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆಯಿಂದ, ಇನ್ನು ವಿನಯ್ SS ವಿನೋಬಾ ನಗರದಿಂದ, ಇನ್ನು ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟಿಂದ, ಹಾಗೆ ಸುಜಾತ ಮಂಜುನಾಥ್ ಚಿತ್ರದುರ್ಗ, ಬೀನಾ ವಸಂತರಾವ್ ಬೆಂಗಳೂರು, GS ಸುರೇಶ್ ಕೋನಸಾಗರ, ಹಾಗೆ ಸಂಧ್ಯಾ ಪ್ರಕಾಶ್ ಅವರು ಕಬೀರಾನಂದ ಮಠದ ರಸ್ತೆಯಿಂದ, ವಿಜಯಲಕ್ಷ್ಮಿ ಮತ್ತೆ ವಾಸುದೇವ್ ಅವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು ಚಿತ್ರದುರ್ಗದಿಂದ, ಶೈಲಜಾ ಲೋಕಣ್ಣ ಅವರು BV Keslewad ಲೇಔಟಿಂದ, ಹಾಗೆ ಉಮಾದೇವಿಯವರು ಚಳ್ಳಕೆರೆಯಿಂದ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ವಿಮಲಾ ಕಡೂರಿನಿಂದ, ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಹಾಗೆ ಮನೆಯವರು, ಇನ್ನು ಉಚ್ಚಂಗಿದುರ್ಗದಿಂದ ಉಮಾದೇವಿಯವರು, ವಿಜಯಪುರದ ಸುದರ್ಶನ್ ಹಾಗೆ ಅವರ ಮನೆಯವರು ಕೂಡ, ಇನ್ನು ಮೇನಕಾ ಉಮೇಶ್ ಅವರು ವಿಜ್ಞಾನ ಶಿಕ್ಷಕರು ಇವರು ಕೂಡ ಸಂದೇಶವನ್ನು ಕಳಿಸಿರುವಂಥದ್ದು ಚಿತ್ರದುರ್ಗದಿಂದ. ಹಾಗೆ ನಾಗೇಗೌಡ KC ಇವರು ಚೌಲಿಹಳ್ಳಿ ಭರಮಸಾಗರದಿಂದ, ಇನ್ನು ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆಯಿಂದ, ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ, ಹಾಗೆ ಮಿತ್ರ ಶ್ರೀಶಾ ಚಿತ್ರದುರ್ಗದಿಂದ, ಇನ್ನು ಸಿರಿಗೌರಿ ಬಸಮಂಟಪ ರಸ್ತೆ ಚಿತ್ರದುರ್ಗ, ಭಾಗ್ಯಲಕ್ಷ್ಮಿ ಅವರು ತರೀಕೆರೆಯಿಂದ, ಶಿಲ್ಪ ವಿದ್ಯಾನಗರದಿಂದ, ಆದ್ಯನ್ ಮತ್ತು ಹರ್ಷಿತಾ ಬಾಪೂಜಿ ನಗರ, ಮಂಜುಳಾ ನಿಂಗಪ್ಪ ಬಸವನಕಟ್ಟೆ ಓಕೆ ಶಿವಮೊಗ್ಗದಿಂದ, ಇನ್ನು ಪಾರಿಜಾತ ರಾಮಪ್ಪ ಶ್ರೇಷ್ಠ ಮನೆಯವರು ಇವರು ಚಿತ್ರದುರ್ಗದಿಂದ. ಇನ್ನು ಮುಂದಿನ ಸಂದೇಶವನ್ನು ನೋಡೋದಾದರೆ ಓಕೆ, ಸಂಗೀತಾ ಈಶ್ವರ್ ಅವರು ಕೆಳಕೋಟೆಯಿಂದ, ರೇವಣ್ಣ ಶಿಕ್ಷಕರು ಇವರು ಕೂಡ ಸಂದೇಶವನ್ನು ಕರೆಸಿರುವಂಥದ್ದು ಕುರುಪರಹಟ್ಟಿಯಿಂದ, ಹಾಗೆ ಅರುಣಾ ಜಗದೀಶ್ ಅವರು ಇವರು ಕೂಡ ಸಂದೇಶವನ್ನು ಚಳ್ಳಕೆರೆಯಿಂದ, ಇನ್ನು ಮೊಹಮ್ಮದ್ ಖಲೀಲ್ ಹಾಗೆ ಮನೆಯವರು ಕೂಡ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಶಿಲ್ಪಾ ಗರ್ಲೆಪೇಟೆ ಚಿತ್ರದುರ್ಗದಿಂದ, ಮಾದಪ್ಪ MK ಕೃಷ್ಣ ಕಮಂಡಲಗೊಂದಿ ಕಮಂಡಲಗೊಂದಿ ಇವರು ಕೂಡ ಸಂದೇಶವನ್ನು ಕಳಿಸಿರೋ ಜಗಳೂರು ತಾಲೂಕಿನಿಂದ, ಇನ್ನು ಚಳ್ಳಕೆರೆ ತಾಲೂಕು ನೀತಿಗೆರೆಯಿಂದ ರುದ್ರಪ್ಪ ಅವರು, ಹಾಗೆ ಗುರುಮೂರ್ತಿ GB ಶಿಕ್ಷಕರು ಗೋನೂರಿನಿಂದ, ವಸಂತ ವಿಶ್ವೇಶ್ವರಯ್ಯ ಪರಶುರಾಂಪುರ, ಅಂಬಿಕಾ ಕಸವನಹಳ್ಳಿಯಿಂದ, ಇನ್ನು ಗುಡಿಕೋಟೆಯಿಂದ ಅಂಗಡಿ ತಿಪ್ಪೇಶ್ ಅವರು, ಹಾಗೆ ಮೀರಾ ನಾಡಿಗ್ ಚಿತ್ರದುರ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ, ಸಹನ ಆಚಾರ್ ಸಿರಿಗೆರೆ, ಶೋಭಾ ಲೋಕೇಶ್ ಗಾರೆಹಟ್ಟಿ, ಚರಿತ್ ನಾಗ್ ಸ್ನೇಹ ಅರ್ಜುನ್ ಇವರು ಚಿತ್ರದುರ್ಗದಿಂದ, ಇನ್ನು ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆಯಿಂದ, ಇನ್ನು ಪವನ ಆದಿತ್ಯ ಅವರು JCR 5ನೇ ಕ್ರಾಸಿಂದ, ಇಂದ್ರಜಿತ್ ಸಾಯಿನಾಥ್ MK ಹಟ್ಟಿಯಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಅನಿತಾ ಅನಂತರಾಜು ಅವರು ಗೊರ್ಲಡಕುವಿನಿಂದ, ಡಾಕ್ಟರ್ ವೀಣಾ CL ಏಕನಾಥ್ ಹಾಗೆ ಮನೆಯವರು

0: ದಾವಣಗೆರೆಯಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಇವರು ಕೂಡ, ಹಾಗೆ ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅವರು ಸಂದೇಶವನ್ನು ಕಳಿಸಿರುವಂಥದ್ದು ಹೊಳೆ ನರಸೀಪುರದಿಂದ. ಇನ್ನು ದಾವಣಗೆರೆಯಿಂದ ಡಾಕ್ಟರ್ ರವೀಂದ್ರ ಹಾಗೆ ಅವರ ಮನೆಯವರು ಕೂಡ, ಇನ್ನು ಜೆ ಪ್ರಸನ್ನ ಕುಮಾರ್ ಅವರು ಗೊರ್ಲಡುಕುವಿನಿಂದ, ಎನ್ ಮಾರಣ ಶಿಕ್ಷಕರು ತಳುಕು ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶ, ಓಕೆ, ರಾಘವೇಂದ್ರ ಇವರು ಐಹೊಳೆ ಶಶಿಕಲಾ, ಓಕೆ, ರಾಘವೇಂದ್ರ ಎಳೆಹೊಳೆ ಶಶಿಕಲಾ ಸ್ಫೂರ್ತಿ ಮನೆಯವರು ಕೂಡ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ, ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ಹಂಪಸಾಗರದಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ನಿರ್ಮಲಾ ಮೂರ್ತಿ ದಾವಣಗೆರೆ ಬಡಾವಣೆಯಿಂದ, ಸುರೇಖ ಶಿಕ್ಷಕರು ಸಿರಿಗೆರೆಯಿಂದ, ಮಹಾಂತೇಶ್ ಶಂಕರಮ್ಮ ಹಾಗೆ ಮನೆಯವರು ಹಿರಿಯೂರಿಂದ, ಎಬಿ ಶಂಭುಲಿಂಗನ ಗೌಡ ಹರಪನಹಳ್ಳಿಯಿಂದ, ಹಾಗೆ ಶಿವಮೊಗ್ಗ ಕೃಷಿನಗರದಿಂದ ದೊಡ್ಡಮನೆ ಸವಿತಾ ಮತ್ತೆ ಅವರ ಮನೆಯವರು ಕೂಡ, ಇನ್ನು ಎಂ ಆರ್ ಶ್ರೀಕಂಠನ್ ಮೈಸೂರಿನಿಂದ, ಇನ್ನು ರೂಪಾ ಪರಮೇಶ್ ಅವರು ಚಿತ್ರದುರ್ಗದಿಂದ. ಓಕೆ, ಮುಂದಿನ ಸಂದೇಶ, ನ್ಯಾಮತಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು. ಓಕೆ, ಸಾಕಷ್ಟು ಜನ ನಮ್ಮ ಕೇಳುವರು ಸಂದೇಶವನ್ನು ಕಳಿಸಿದ್ದೀರಾ, ಹಾಗಾದರೆ ಉತ್ತರ ಏನು ಅಂತ ನೋಡೋಣ. ಖಂಡಿತವಾಗ್ಲೂ ಈ ಅಮೃತ ಶಿಲೆಯಿಂದ ನಿರ್ಮಾಣವಾದ ತಾಜ್ಮಹಲ್ ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ. ಈ ಕಪ್ಪು ಬಣ್ಣದ ತಾಜ್ಮಹಲ್ ಇದೆಯಲ್ಲ, ಇದು ನಮ್ಮ ಭಾರತದ ಮಧ್ಯಪ್ರದೇಶದ ಬುರಾನ್ಪುರದಲ್ಲಿ ಇದೆ. ಹೌದು ಕೇಳುಗರೆ, ಈ ಕಪ್ಪು ಬಣ್ಣದ ತಾಜ್ಮಹಲ್ ಮೊಘಲ್ ಸಾಮ್ರಾಜ್ಯದ ಕಾಲದ ಪ್ರಸಿದ್ಧ ಸೇನಾಪತಿಯಾಗಿದ್ದ ಶಾ ನವಾಜ್ ಖಾನ್ ಅವರ ಸಮಾಧಿಯಾಗಿದೆ. ಈ ಸಮಾಧಿಯನ್ನು ಕಪ್ಪು ಬಣ್ಣದ ಕಲ್ಲುಗಳು ಮತ್ತು ಇಟ್ಟಿಗೆಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಈ ಸಮಾಧಿಯನ್ನ ಅವರ ಹೆಂಡತಿ ನಿರ್ಮಿಸಿದ್ದಾರೆ. ಸುಂದರವಾದ ಗುಮ್ಮಟ ಮತ್ತು ಗಾಳಿಯಾಡುವ ವಿನ್ಯಾಸ ಮೊಘಲ್ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನ ಅಂತಲೇ ಹೇಳ್ಬೋದು. ಆಗ್ರಾದ ತಾಜ್ಮಹಲ್ ಅನ್ನ ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಿದರೆ, ಬುರಾನ್ಪುರದ ಈ ಸ್ಮಾರಕವನ್ನ ಅಲ್ಲೇ ಸ್ಥಳೀಯವಾಗಿ ಸಿಗುವಂತಹ ಕಪ್ಪು ಬಣ್ಣದ ಕಲ್ಲುಗಳಿಂದ ನಿರ್ಮಿಸಿದ್ದಾರೆ. ಈ ಕಪ್ಪು ಬಣ್ಣದ ತಾಜ್ಮಹಲ್ನ ದೊಡ್ಡ ಗುಮ್ಮಟದ ಒಳಭಾಗದಲ್ಲಿ ಅದ್ಭುತವಾದ ಇರಾನಿ ಶಿಲೆಯ ವರ್ಣಚಿತ್ರಗಳು ಮತ್ತು ಕೆತ್ತನೆಗಳು ಕೂಡ ಇದೆ. ಇದು ಕೂಡ ತಾಜ್ಮಹಲ್ ಅಂದರೆ ಆಗ್ರಾದಲ್ಲಿರುವ ತಾಜ್ಮಹಲನ್ನೇ ಹೋಲುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇನ್ನೊಂದು ಸಂದೇಶ, ವೀಣಾ ಅಶೋಕ್ ಕುಮಾರ್ ಅವರು ಕನ್ನಡ ಉಪನ್ಯಾಸಕರು, ಓಕೆ, ಹೊಳಲ್ಕೆರೆ ಇಂದ ಸಂದೇಶವನ್ನು ಕಳಿಸಿದ್ದಾರೆ ತಮಗೂ ಕೂಡ. ಹಾಗೆ ಸಂದೇಶವನ್ನು ಕಳಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಅವರು ಹಾಡಿರುವ ಈ ಗೀತೆಗೆ ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ, ಮನೋಮೂರ್ತಿಯವರ ಸಂಗೀತವಿದೆ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 8:15 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಮೌಂಟ್ ಎವರೆಸ್ಟ್ ಅನ್ನ ಏರಿ ಸಾಧನೆಯನ್ನ ಮಾಡಿದ್ದಾರೆ. ಇದೇನಿದು ಮೌಂಟ್ ಎವರೆಸ್ಟ್ ಶಿಖರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂತಿದ್ದೀರಾ? ಹೌದು ಕೇಳುಗರೆ, ಈ ದಿನ ಅಂದ್ರೆ ಮೇ 29ನೇ ತಾರೀಕನ್ನ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವೆಂದು ಆಚರಿಸಲಾಗುತ್ತೆ. ಈ ಕುರಿತ ಮಾಹಿತಿಯನ್ನ ತಮಗೆ ತಿಳಿಸ್ತೇನೆ. ಒಂದು ಗೀತೆಯನ್ನ ಕೇಳೋಣ. ಜೋಡಿ ಚಿತ್ರದ ಗೀತೆಯನ್ನ ಕೇಳಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಇರುವ ಈ ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಓಕೆ ಕೇಳಕ್ರಿ, ಈ ದಿನವನ್ನ ಅಂದ್ರೆ ಮೇ 29ನೇ ತಾರೀಕನ್ನ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವನ್ನ ಮೊದಲ ಬಾರಿಗೆ ಯಶಸ್ವಿಯಾಗಿ ಈ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿ ಇತಿಹಾಸವನ್ನ ಸೃಷ್ಟಿಸಿದ ನ್ಯೂಜಿಲೆಂಡ್ನ ಸರ್ ಎಡ್ಮಂಡ್ ಲಹರಿ ಮತ್ತು ನೇಪಾಳದ ತೇನ್ಸಿಂಗ್ ನಾರ್ಗೆ ಅವರು ಈ ದಿನ ಶಿಖರವನ್ನ ಏರ್ಬಿಟ್ಟು ಐತಿಹಾಸಿಕ ಸಾಧನೆಯನ್ನ ಮಾಡಿದ್ದಾರೆ. ಹಾಗಾಗಿ ಈ ಐತಿಹಾಸಿಕ ಸಾಧನೆಯ ನೆನಪಿಗಾಗಿಯೇ ಈ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಮುಂದಿನ ಗೀತೆ ಎದೆಗಾರಿಕೆ ಚಿತ್ರದಿಂದ. ಸುಮನಾ ಕಿತ್ತೂರ್ ಅವರ ಸಾಹಿತ್ಯ ಇರುವ ಈ ಗೀತೆಯನ್ನ ಹಾಡಿ ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ ಸಾಧು ಕೋಕಿಲಾ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಓಕೆ ಕೇಳುಕರೆ, ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನದ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಇನ್ನು 2008 ಎಡ್ಮಂಡ್ ಹಿಲರಿ ಅವರು ನಿಧನರಾದಾಗ ನೇಪಾಳ ಸರ್ಕಾರವು ಅವರ ಸಾಧನೆಯನ್ನು ಗೌರವಿಸಲು ಪ್ರತಿ ವರ್ಷ May 29 ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವಾಗಿ ಆಚರಿಸಲು ನಿರ್ಧರಿಸಿತು. ಈ ದಿನವು ಪರ್ವತಾರೋಹಿಗಳ ಧೈರ್ಯ ಮತ್ತು ಸಾಹಸ ಮನೋಭಾವವನ್ನು ಗೌರವಿಸುತ್ತೆ. ಈ ದಿನದಂದು ಪ್ರಪಂಚದಾದ್ಯಂತ ವಿಶೇಷ ಕಾರ್ಯಕ್ರಮಗಳು, ಪರ್ವತಾರೋಹಣದ ಕುರಿತು ಜಾಗೃತಿ ಮೂಡಿಸುವಂತಹ ಶಿಬಿರಗಳು ಮತ್ತು ಸಾಹಸಿಗಳನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮಗಳು ಕೂಡ ಜರುಗುತ್ತವೆ. ಮಾಹಿತಿಯನ್ನು ಮುಂದುವರಿಸುತ್ತೇನೆ. ಈಗ ಕೇಳಿ ಬಂಗಾರಿ ಚಿತ್ರದ ಗೀತೆಯನ್ನು. ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಅವರು ಹಾಡಿರುವ ಈ ಗೀತೆಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿದೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕೇಳುಕರೆ, ಸಾಹಸ ಕ್ರೀಡೆ ಮತ್ತು ಪರ್ವತಾರೋಹಣದ ಪ್ರತೀಕವಾಗಿರುವ ಮೌಂಟ್ ಎವರೆಸ್ಟ್ ನೇಪಾಳದ ಪ್ರವಾಸೋದ್ಯಮಕ್ಕೆ ಪ್ರಮುಖ ಆಕರ್ಷಣೆಯಾಗಿದೆ ಅಂತಲೇ ಹೇಳ್ಬೋದು. ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನವು ಕೇವಲ ಸಾಹಸಿಗಳ ಸಾಧನೆಯನ್ನು ನೆನಪಿಸುವ ದಿನವಲ್ಲ, ಬದಲಾಗಿ ಪರಿಸರ ಸಂರಕ್ಷಣೆ ಮತ್ತು ಹಿಮಾಲಯ ಪ್ರದೇಶಗಳ ಮಹತ್ವವನ್ನು ತಿಳಿಸುವ ದಿನವೂ ಕೂಡ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆ, ಹಿಮ ನದಿಗಳ ಕರಗುವಿಕೆ ಮತ್ತು ಪರ್ವತ ಪ್ರದೇಶಗಳಲ್ಲಿ ಉಂಟಾಗುತ್ತಿರುವ ಮಾಲಿನ್ಯ ಕುರಿತು ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಮುಂದಿನ ಗೀತೆಯನ್ನ ಕೇಳಿ. ಕಂಠಿ ಚಿತ್ರದಿಂದ ಕವಿರಾಜ್ ಅವರ ಸಾಹಿತ್ಯರೋ ಈ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಇನ್ನು ಸ್ನೇಹಿತರೆ, ಮೌಂಟ್ ಎವರೆಸ್ಟ್ ಏರಿದ ಪ್ರಮುಖ ಭಾರತೀಯರು ಯಾರ್ಯಾರು ಅಂತ ಕೆಲವರನ್ನ ನೋಡೋದಾದ್ರೆ, ಮೊದಲ ಬಾರಿಗೆ 1953 ಎಡ್ಮಂಡ್ ಹಿಲರಿಯವರ ಜೊತೆ ಎವರೆಸ್ಟ್ ಶಿಖರ ತಲುಪಿದ ಮಹಾನ್ ಶೆರ್ಪ ತೆನ್ಸಿಂಗ್ ನಾರ್ಗೆ, ಹಾಗೆ ಅವತಾರ್ ಸಿಂಗ್ ಚೀಮಾ 1965 ಮೇ 20 ಇವರು ಶಿಖರವನ್ನ ತಲುಪಿದ ಭಾರತೀಯರಾಗಿದ್ದಾರೆ. ಇನ್ನು ಬಜೇಂದ್ರಿ ಪಾಲ್ 1984 ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ. ಇನ್ನು ಸಂತೋಷ್ ಯಾದವ್ 2 ಶಿಖರ ಏರಿದ ವಿಶ್ವದ ಮೊದಲ ಮಹಿಳೆಯಾಗಿದ್ದಾರೆ. ಇನ್ನು ಅರುಣಿಮಾ ಸಿನ್ಹಾ, ಇವರು ಕೃತಕ ಕಾಲಿನ ಸಹಾಯದಿಂದ ಎವರೆಸ್ಟ್ ಏರಿದ ಸಾಹಸಿ ಮಹಿಳೆಯಾಗಿದ್ದಾರೆ. ಹಾಗೆ ಕಾಮ್ಯಾ ಕಾರ್ತಿಕೇಯನ್, ಇವರು ಅತ್ಯಂತ ಕಿರಿಯ ಭಾರತೀಯರಾಗಿದ್ದಾರೆ. ಈ ಮೌಂಟ್ ಎವರೆಸ್ಟ್ ಶಿಖರದ ವಿಶೇಷತೆ ಏನು ಅಂತ ನೋಡೋದಾದರೆ, ಇದು ಸಮುದ್ರ ಮಟ್ಟದಿಂದ ಕೇವಲ 4,205 ಎತ್ತರದಲ್ಲಿದೆ. ಎವರೆಸ್ಟ್ನ 8,000 ಸಾವಿನ ವಲಯ ಅಂತಾನೆ ಕರೆಯುತ್ತಾರೆ. ಇನ್ನು ಪ್ರತಿ 100 40 cm ಈ ಶಿಖರ ಬೆಳೆಯುತ್ತದೆಯಂತೆ. ಹಾಗೆ 60,000 ಹಳೆಯ ಪರ್ವತ ಇದಾಗಿದೆ. ಈ ಶಿಖರದ ತುತ್ತ ತುದಿ ತಲುಪಲು, ಅಂದರೆ ಮೌಂಟ್ ಎವರೆಸ್ಟನ್ನು ಏರಲು 10 ಕಾಲಾವಕಾಶ ಬೇಕಾಗುತ್ತಂತೆ. ಹಾಗೆ ಮೌಂಟ್ ಎವರೆಸ್ಟ್ ಸಾಹಸ ಪ್ರಿಯರು ಮತ್ತು ಪರ್ವತಾರೋಹಕರ ಕನಸಿನ ತಾಣವಾಗಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕೇಳುಗರೆ, ವಿಶ್ವದ ಅತ್ಯಂತ ಪ್ರಸಿದ್ಧ ಪರ್ವತಗಳಲ್ಲಿ ಒಂದಾದ ಮೌಂಟ್ ಎವರೆಸ್ಟ್ನ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನದ ಕುರಿತಾದ ಕಿರುಮಾಹಿತಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಂಗಿ ತರಂಗ ಚಿತ್ರದ ಗೀತೆಯನ್ನು.

0: ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಸ್ಟುಡಿಯೋ ಸಮಯ ಆಗಿದೆ 9:18. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಕೇಳುಕರೆ ಗಮನಿಸಿ, ಇದೊಂದು ಪ್ರಕಟಣೆ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ದಿನಾಂಕ 3 ಡಿಸೆಂಬರ್ ಅಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ

ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಕರೆಯಲಾಗಿದೆ. ಆದ್ದರಿಂದ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ರಾಷ್ಟ್ರ ಪ್ರಶಸ್ತಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರ ಜಾಲತಾಣ www.depwd.gov.in ಮತ್ತು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ www.awards.gov.in ಗಳಲ್ಲಿ ಆನ್ಲೈನ್ ಮೂಲಕ ಎಲ್ಲ ಪೂರಕ ದಾಖಲಾತಿಗಳೊಂದಿಗೆ ದಿನಾಂಕ 27/2026 ಒಳಗೆ ಆಂಗ್ಲ ಭಾಷೆಯಲ್ಲಿ ಅರ್ಜಿ ಸಲ್ಲಿಸಿ ಸಲ್ಲಿಸಿದ ದಾಖಲಾತಿಗಳ ಎರಡು ಪ್ರತಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಭವನ ಆವರಣ, ಒನಕೆ ಓಬವ್ವ ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇಲ್ಲಿಗೆ ನೀಡಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 2352284, ಎಸ್ಟಿಡಿ ಕ್ರಮಾಂಕ 08194. ಇಲ್ಲಿಗೆ ಸಂಪರ್ಕಿಸಿ.

0: pwd.gov.in ನಲ್ಲಿ ಮತ್ತು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ www.awards.gov.in ಗಳಲ್ಲಿ ಆನ್ಲೈನ್ ಮೂಲಕ ಎಲ್ಲಾ ಪೂರಕ ದಾಖಲಾತಿಗಳೊಂದಿಗೆ ದಿನಾಂಕ 27/2026 ಒಳಗೆ ಆಂಗ್ಲ ಭಾಷೆಯಲ್ಲಿ ಅರ್ಜಿ ಸಲ್ಲಿಸಿ ಸಲ್ಲಿಸಿದ ದಾಖಲಾತಿಗಳ ಎರಡು ಪ್ರತಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಭವನ ಆವರಣ, ಒನಕೆ ಓಬವ್ವ ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇಲ್ಲಿಗೆ ನೀಡಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 2352284, ಎಸ್ಟಿಡಿ ಕ್ರಮಾಂಕ 08194 ಇಲ್ಲಿಗೆ ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಿದೆ.
1: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर.
0: ಕೇಳುಕರೆ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವಂತಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಸರ್ಕಾರಿ ಮೆಟ್ರಿಕ್ ಪೂರ್ವ ದಿನಾಂಕ 30/6/2026 ಮತ್ತು ಮೆಟ್ರಿಕ್ ನಂತರದ ದಿನಾಂಕ 31/7/2026 ಆಹ್ವಾನಿಸಲಾಗಿರುತ್ತೆ. ಪ್ರಯುಕ್ತ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ಆನ್ಲೈನ್ ವೆಬ್ಸೈಟ್ನಲ್ಲಿ www.sw.kar.nic.in ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಕೇಳುಕರೆ, ಗಮನಿಸಿ, ದಿನಾಂಕ 30/5/2026 ಶನಿವಾರ, ಅಂದರೆ ನಾಳೆ ಬೆಳಗ್ಗೆ 10:00-11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂ ಮಾಲಿಕೆಯಲ್ಲಿ ಹಿಮೋಫೇಲಿಯಾ ಸೊಸೈಟಿ ಸ್ಥಾಪಕ 2026 ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ಕೇಳುಗರು ಕಾರ್ಯಕ್ರಮದಲ್ಲಿ ತಮ್ಮ ಪ್ರಶ್ನೆಯನ್ನು ಸಂದೇಶದ ಮೂಲಕ ತಿಳಿಸಬಹುದು. ಅದಕ್ಕಾಗಿ ಮೊಬೈಲ್ ಸಂಖ್ಯೆ 944-8640-2743 ತಪ್ಪದೇ ಕೇಳಿ ನಾಳೆ ಬೆಳಗ್ಗೆ 10:00-11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಈಗ ಸಮಯ 9:26. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ.
2: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
2: ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತನುಡಿ, ಅದುವೇ ನಲ್ನು.

ಯಶಸ್ಸು ಮನುಷ್ಯನ ಸಹಜವಾದ ಹಂಬಲವಾಗಿದೆ. ಯಶಸ್ಸು ಲಭಿಸಲು ನಿರಂತರ ಕಾರ್ಯಪ್ರವೃತ್ತಿ ಅತ್ಯಗತ್ಯ. ಈ ಕಾರ್ಯ ಸಾಧನೆಯ ಹಾದಿ ಇಂದು ನಿನ್ನೆಯದಲ್ಲ. ಅನಾದಿ ಕಾಲದಿಂದಲೂ ಮನುಷ್ಯ ಸಾಧನೆಗಳನ್ನು ಮಾಡುತ್ತಲೇ ಬಂದಿದ್ದಾನೆ. ಮಾನವ ಮೊದಲಿನಿಂದಲೂ ಅನ್ವೇಷಣೆಗಳನ್ನು ನಡೆಸುತ್ತಲೇ ಇದ್ದಾನೆ. ಬಾಹ್ಯಾಕಾಶ ಪರ್ಯಟನೆಯಲ್ಲೂ ಮಾನವನ ಸಾಹಸಕ್ಕೆ ಲೆಕ್ಕವಿಲ್ಲ. ಇಷ್ಟೆಲ್ಲ ಯಶಸ್ಸು ಕೇವಲ ಒಂದೆರಡು ದಿನಗಳಲ್ಲಿ ಲಭಿಸಲಿಲ್ಲ. ಅದು ನಿರಂತರ ಹೋರಾಟ, ಶ್ರಮವನ್ನು ಲೆಕ್ಕಿಸದೆ ಮಾಡಿದ ಪ್ರಯತ್ನಗಳ ಫಲ. ನಿರ್ಧರಿಸಿದ ಗುರಿಯನ್ನು ಮುಟ್ಟಬೇಕೆಂಬ ಛಲ, ಮೊದಲೇ ನಿರ್ಧರಿಸಿದ ಗುರಿಯನ್ನು ತಲುಪಲು ನಡೆಸಿದ ನಿರಂತರ ಪ್ರಯತ್ನದ ಫಲವೇ ಯಶಸ್ಸು. ಮಹಾಭಾರತದಲ್ಲಿ ಬರುವ ಪಾತ್ರ ಏಕಲವ್ಯ. ಬಿಲ್ವಿದ್ಯೆಯಲ್ಲಿ ಯಶಸ್ಸು ಗಳಿಸಬೇಕೆಂಬುದೇ ಅವನ ಏಕೈಕ ಆಸೆಯಾಗಿತ್ತು. ಇದಕ್ಕಾಗಿ ದ್ರೋಣಾಚಾರ್ಯರ ಶಿಷ್ಯನಾಗಲು ಪ್ರಯತ್ನಿಸಿ ವಿಫಲನಾದ. ಆದರೆ ಗುರಿ ಸಾಧನೆಯ ಛಲವನ್ನು ಮಾತ್ರ ಬಿಡಲಿಲ್ಲ. ತಾನು ಯಾರನ್ನು ಗುರುಗಳೆಂದು ಭಾವಿಸಿದ್ದನೋ ಆ ಗುರುಗಳ ಮೂರ್ತಿಯೊಂದನ್ನು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಮೂರ್ತಿಗೆ ನಮಿಸುತ್ತಾ ಬಿಲ್ಲುವಿದ್ಯೆ ಅಭ್ಯಾಸ ಮಾಡಿ ಪರಿಪೂರ್ಣತೆಯ ಹಂತ ತಲುಪಿ ಯಶಸ್ವಿಯಾದನು. ಸಕ್ಸಸ್ ಕಮ್ಸ್ ಟು ದೋಸ್ ಹೂ ಡೇರ್ ಅಂಡ್ ಆಕ್ಟ್ ಎಂದು ಹೇಳುವುದುಂಟು. ಇತಿಹಾಸದ ಎಷ್ಟೋ ವೀರರು ತಾವು ನಡೆಸಿದ ಯುದ್ಧಗಳಲ್ಲಿ ಸೋಲನ್ನು ಅನುಭವಿಸಿ ಭರವಸೆ ಕಳೆದುಕೊಂಡ ಕಥೆಗಳಿವೆ. ಆದರೆ ಸ್ವಲ್ಪವೂ ಕುಗ್ಗದೆ ಮತ್ತೆ ಹೋರಾಡಿ ಜಯಗಳಿಸಿದ ನಿದರ್ಶನಗಳೂ ನಮ್ಮ ಮುಂದಿವೆ. ಸೋಲು ಜಯಕ್ಕೆ ನಾಂದಿ. ಅದು ನಮ್ಮ ಸಾಮರ್ಥ್ಯಗಳನ್ನು ತಿಳಿಯಲು ಅವಕಾಶ ಮಾಡಿಕೊಡುತ್ತದೆ. ಲೂಯಿ ಬ್ರೇಲ್ ಎಂಬಾತ 1809 ಫ್ರಾನ್ಸ್ನಲ್ಲಿ ಜನಿಸಿದ. 3 ವರ್ಷದವನಾಗಿದ್ದಾಗ ಒಂದು ಕಣ್ಣನ್ನು ಕಳೆದುಕೊಂಡ. ಸೋಂಕು ಉಂಟಾಗಿ ಕೆಲವೇ ದಿನಗಳಲ್ಲಿ ಮತ್ತೊಂದು ಕಣ್ಣನ್ನು ಕಳೆದುಕೊಂಡ. ಆದರೆ ಅವನು ಧೃತಿಗೆಡಲಿಲ್ಲ. ಅಂಧರು ಓದಬಲ್ಲ ಲಿಪಿಯನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಿ ಖ್ಯಾತಿ ಗಳಿಸಿದ್ದಾರೆ. ಒಂದು ಕೆಲಸದಲ್ಲಿ ಯಶಸ್ಸು ಕಾಣಲು ನಾವು ಎಷ್ಟರ ಮಟ್ಟಿಗೆ ಪ್ರಯತ್ನಿಸುತ್ತಿದ್ದೇವೆ ಎನ್ನುವುದರ ಪರಾಮರ್ಶೆ ಅಗತ್ಯ. ಸತತ ಪ್ರಯತ್ನದಿಂದ ಯಶಸ್ಸು ಸಾಧ್ಯವಾಗುತ್ತದೆ. ಜೊತೆಗೆ ನಮ್ಮ ಶಿಸ್ತಿನ ಜೀವನವೂ ಯಶಸ್ಸಿಗೆ ಸಹಕಾರಿಯಾಗಿರುತ್ತದೆ. ಮುಖ್ಯವಾಗಿ ಯಶಸ್ಸಿನ ಹಾದಿಯಲ್ಲಿ ಎದುರಾಗಬಹುದಾದ ಸಮಸ್ಯೆಗಳ ನಿವಾರಣೆ ನಾವು ಯತ್ನಿಸಬೇಕಾಗುತ್ತದೆ. ಸಾಸಿವೆಯಷ್ಟು ಪ್ರಯತ್ನಕ್ಕೆ ಸಾಗರದಷ್ಟು ಯಶಸ್ಸನ್ನು ನಿರೀಕ್ಷಿಸಲು ಸಾಧ್ಯವೇ? ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಕಡು ಬಡತನದಲ್ಲಿ ಬೆಳೆದವರು. ಬಾಲ್ಯದಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಬೀದಿ ದೀಪದ ಬೆಳಕಿನಲ್ಲಿ ಓದಿ ವಿಶ್ವವಿಖ್ಯಾತ ಇಂಜಿನಿಯರ್ ಆದವರು. ಬಡತನ ಅವರಿಗೆ ಸಮಸ್ಯೆಯೇ ಆಗಿರಲಿಲ್ಲ. ಶಿಸ್ತುಬದ್ಧ ಜೀವನ, ಸಮಯ ಪ್ರಜ್ಞೆ, ಶುಚಿತ್ವ, ಆತ್ಮಗೌರವ ಇವು ವಿಶ್ವೇಶ್ವರಯ್ಯನವರ ಯಶಸ್ಸಿನ ಸೂತ್ರಗಳಾಗಿದ್ದವು. ದುಡಿಮೆಗೆ ಮಹತ್ವ ಕೊಡುತ್ತಿದ್ದ ಅವರು ಹೇಳುತ್ತಿದ್ದ ಒಂದು ನಿದರ್ಶನವೆಂದರೆ, ಒಂದು ಊರಿನಲ್ಲಿ ಒಬ್ಬ ಜಿಪುಣನಿದ್ದನಂತೆ. ಜೀವನದುದ್ದಕ್ಕೂ ಅವನು ತಪ್ಪು ಮಾಡಿಯೇ ಬದುಕಿದ್ದ. ದುಡಿದು ಸಂಪಾದಿಸುವುದು ಅವನಿಗೆ ತಿಳಿಯದು. ಸತ್ತ ಮೇಲೆ ಅವನನ್ನು ನರಕಕ್ಕೆ ಕರೆದೊಯ್ದರು. ಅಲ್ಲಿ ಆತನಿಗೆ ಹೊತ್ತು ಕಳೆಯುವುದೇ ಕಷ್ಟವಾಯಿತು. ಕೊನೆಗೆ ಅವನು ಅಲ್ಲಿ ಕಷ್ಟಪಟ್ಟು ದುಡಿಯತೊಡಗಿದ. ಅಲ್ಲಿನ ಜನರೊಡನೆ ಬೆರೆತು ನರಕವನ್ನೇ ಸ್ವರ್ಗವನ್ನಾಗಿಸಿದ. ಶ್ರಮದ ದುಡಿಮೆ ಅವನಿಗೆ ತೃಪ್ತಿ ಸುಖ ತಂದಿತು. ಕಷ್ಟಪಟ್ಟು ದುಡಿದರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡಬಹುದು ಎಂಬುದನ್ನು ಆ ಜಿಪುಣ ತಿಳಿದುಕೊಂಡ. ರಾಬರ್ಟ್ ಬ್ರೂಸ್ ಸ್ಕಾಟ್ಲೆಂಡಿನ ಒಬ್ಬ ರಾಜ. ಇಂಗ್ಲಿಷರು ಅವನನ್ನು ಸೋಲಿಸಿ ರಾಜ್ಯದಿಂದ ಓಡಿಸಿದ್ದರು. ರಾಬರ್ಟ್ ಬ್ರೂಸ್ ಮೇಲಿಂದ ಮೇಲೆ ಆಂಗ್ಲರ ವಿರುದ್ಧ ದಾಳಿ ಮಾಡಿ ಪ್ರತಿ ಬಾರಿಯೂ ಸೋಲುತ್ತಲೇ ಇದ್ದ. ಜೀವನದಲ್ಲಿ ಜುಗುಪ್ಸಗೊಂಡು ಕಡಗೊಮ್ಮೆ ಒಂದು ದಟ್ಟವಾದ ಕಾಡಿಗೆ ಹೋಗಿ ಗುಹೆಯೊಂದರಲ್ಲಿ ಅವಿತುಕೊಂಡ. ಆದರೆ ಆಂಗ್ಲರನ್ನು ಸೋಲಿಸಬೇಕೆಂಬ ಹಂಬಲ ಮಾತ್ರ ಕಡಿಮೆಯಾಗಿರಲಿಲ್ಲ. ಒಂದು ದಿನ ಗುಹೆಯ ಬಂಡೆಯ ಮೇಲೆ ಕುಳಿತು ಯೋಚಿಸುತ್ತಿದ್ದ. ಅಲ್ಲಿಗೆ ಬಂದ ಒಂದು ಜೇಡ ಬಾಗಿಲ ಮೇಲಿಂದ ನೇತಾಡುತ್ತಿತ್ತು. ಅಲ್ಲದೆ ಬಲೆಯ ನೂಲಿನ ಮೇಲೇರಲು ಸತತ ಪ್ರಯತ್ನ ನಡೆಸುತ್ತಿತ್ತು. ಆಯತಪ್ಪಿ ಕೆಳಗೆ ಬೀಳುವುದು, ಪ್ರಯತ್ನಪಟ್ಟು ಮೇಲೆ ಏರುವುದು ನಡೆದೇ ಇತ್ತು. ಆ ಜೇಡ ಪ್ರಯತ್ನ ಮಾತ್ರ ಬಿಟ್ಟಿರಲಿಲ್ಲ. ಅದನ್ನೇ ತದೇಕ ಚಿತ್ತನಾಗಿ ರಾಬರ್ಟ್ ನೋಡುತ್ತಾ ಕುಳಿತಿದ್ದ. ಜೇಡ ಧೈರ್ಯ ಕಳೆದುಕೊಳ್ಳದೆ ಬಲೆಯ ನೂಲನ್ನು ಏರುತ್ತಾ ಏರುತ್ತಾ ಕಡಗೊಮ್ಮೆ ತುದಿ ತಲುಪಿಯೇ ಬಿಟ್ಟಿತು. ಯಶಸ್ಸನ್ನು ಪಡೆಯುವುದು ಸುಲಭ, ಆದರೆ ಯಶಸ್ಸಿನ ಶಿಖರದಲ್ಲಿ ಉಳಿಯಬೇಕಾದರೆ ಮಾಡಬೇಕಾದ ಅವಿರತ ಪ್ರಯತ್ನ ಅದ್ಭುತವಾದುದು. ಆಗ ರಾಬರ್ಟ್ ಬ್ರೂಸನಿಗೆ ಒಂದು ವಿಚಾರ ಒಳೆಯಿತು. ಒಂದು ಸಾಮಾನ್ಯ ಜೇಡ ಎಷ್ಟು ಸಲ ಕೆಳಗೆ ಬಿದ್ದರೂ ಗುಹೆಯ ಬಾಗಿಲ ತುದಿ ತಲುಪುವ ಪ್ರಯತ್ನ ಬಿಡಲಿಲ್ಲ. ಈ ಸತತ ಪ್ರಯತ್ನದಿಂದ ಅದಕ್ಕೆ ಗುರಿ ಮುಟ್ಟಲು ಸಾಧ್ಯವಾಯಿತು. ನಾನೇಕೆ ಮತ್ತೆ ಪ್ರಯತ್ನಿಸಬಾರದು ಎಂದು ಚಿಂತಿಸಿದ. ಮತ್ತೆ ದೊಡ್ಡ ಸೈನ್ಯ ಕಟ್ಟಿ ಆಂಗ್ಲರೊಡನೆ ಯುದ್ಧ ಮಾಡಿದ. ಈ ಬಾರಿ ಯಶಸ್ಸು ಲಭಿಸಿತು. ತನ್ನ ದೇಶವನ್ನು ಪರಕೀಯರಿಂದ ಮುಕ್ತಿಗೊಳಿಸಿದನು. ಸತತ ಪ್ರಯತ್ನದ ಫಲ ಹೇಗಿದೆ ನೋಡಿ.

0: 102.6 ಕಂಪನಾಂಕಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 9:11:14. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.

0: ಗಾಂಧಿ ವಿಚಾರಧಾರೆ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯ ಮುಂದುವರಿದ ಭಾಗ.
1: ಭಾರತದಲ್ಲಿ ನೆಟಾಲಿನ ಬಿಳಿಯರ ಬಗ್ಗೆ ಅನುಚಿತವಾದ ಮಾತುಗಳನ್ನು ನಾನಾಡಿದ್ದೇನೆಂಬ ತಪ್ಪು ತಿಳುವಳಿಕೆಯಿಂದ ಕುಪಿತರಾದ ಬಿಳಿಯರು ನನ್ನ ಮೇಲೆ ನಡೆಸಿದ ದಾಳಿಯ ಬಗ್ಗೆ ತಿಳಿಸಿದ್ದೇನೆ. ಆ ಕಥೆಯ ಕೊನೆಯ ಸಂಗತಿಗಳನ್ನು ನಾನಿಂದು ನಿಮಗೆ ಹೇಳುತ್ತೇನೆ. ರುಸ್ತುಂಜಿಯವರ ಮನೆಯನ್ನು ಸುತ್ತುವರಿದಿದ್ದ ಬಿಳಿಯರ ಆಕ್ರಮಣದ ದಾಳಿಯಿಂದ ತಪ್ಪಿಸಿಕೊಂಡು ಹೋಗುವ ಸಿದ್ಧತೆಯಲ್ಲಿ ನಾನು ನನಗಾದ ಗಾಯಗಳನ್ನೆಲ್ಲ ಮರೆತೆ. ಪೊಲೀಸ್ ಸೂಪರಿಂಟೆಂಡೆಂಟ್ ಸೂಚಿಸಿದಂತೆ ನಾನು ಭಾರತೀಯ ಪೊಲೀಸಿನವನ ಸಮವಸ್ತ್ರವನ್ನು ಧರಿಸಿ ತಲೆಯ ಮೇಲೆ ಟೋಪಿಗೆ ಬದಲಾಗಿ ಹಿತ್ತಾಳೆಯ ತಟ್ಟೆಯನ್ನು ಮದ್ರಾಸಿನವನಂತೆ ಮುಂಡಾಸಿನಿಂದ ಬಿಗಿಸಿಕೊಂಡೆ. ಇಬ್ಬರು ಪೊಲೀಸ್ ಗೂಢಾಚಾರರು ನನ್ನ ಜೊತೆ ಇದ್ದರು. ಒಬ್ಬನು ಭಾರತೀಯ ವರ್ತಕನಂತೆ ವೇಷವನ್ನು ಹಾಕಿಕೊಂಡು ಮುಖಕ್ಕೆ ಬಣ್ಣ ಬಳಿದುಕೊಂಡಿದ್ದ. ಮತ್ತೊಬ್ಬ ಯಾವ ವೇಷ ಹಾಕಿದ್ದನೋ ಈಗ ನನಗೆ ನೆನಪು ಮಾಸಿದೆ. ನಾವು ಒಂದು ಓಣಿಯನ್ನು ದಾಟಿ ಮಗ್ಗುಲ ಅಂಗಡಿಯನ್ನು ಸೇರಿದ್ದೆವು. ಉಗ್ರಾಣದಲ್ಲಿ ತುಂಬಿದ್ದ ಗೋಣಿಯ ಚೀಲಗಳ ಮರೆಯಲ್ಲಿ ಆ ದೊಂಬಿಕಾರರ ಮಧ್ಯೆ ತೂರಿಕೊಂಡು ನನಗಾಗಿ ರಸ್ತೆಯ ಕೊನೆಯಲ್ಲಿ ಸಿದ್ಧವಾಗಿ ನಿಂತಿದ್ದ ಗಾಡಿಯನ್ನು ಹೋಗಿ ತಲುಪಿದ್ದೆವು. ಅನಂತರ ಗಾಡಿಯಲ್ಲಿ ಕುಳಿತು ಅಲೆಕ್ಸಾಂಡರರು ನನಗೆ ಮೊದಲೇ ರಕ್ಷಣೆ ಕೊಡುತ್ತೇನೆಂದು ಹೇಳಿದ್ದ ಆ ಪೊಲೀಸ್ ಸ್ಟೇಷನ್ಗೆ ಹೋದೆವು. ನಾನು ಪೊಲೀಸ್ ಸೂಪರಿಂಟೆಂಡೆಂಟ್ ಅಲೆಕ್ಸಾಂಡರರನ್ನು, ಪೊಲೀಸ್ ಗೂಢಚಾರ ಅಧಿಕಾರಿಗಳನ್ನು ಅವರ ಸಹಾಯಕ್ಕಾಗಿ ವಂದಿಸಿದೆ. ಈ ರೀತಿ ನಾನು ರುಸ್ತುಂಜಿ ಅವರ ಮನೆಯಿಂದ ತಪ್ಪಿಸಿಕೊಂಡು ಹೋಗುತ್ತಿದ್ದಾಗ ಪೊಲೀಸ್ ಸೂಪರಿಂಟೆಂಡೆಂಟ್ ಮಿಸ್ಟರ್ ಅಲೆಕ್ಸಾಂಡರರು ಬಿಳಿಯರ ಗುಂಪನ್ನು ಹಾಸ್ಯ ಚಟಾಕಿಗಳಿಂದ ವಿನೋದಗೊಳಿಸುತ್ತಿದ್ದರು. ಈಗ ಹೇಳಿ, ಗಾಂಧಿಯನ್ನು ನೇಣು ಹಾಕುವ, ಅಲ್ಲಿನ ಹುಣಿಸೆ ಮರಕ್ಕೆ ನೇಣು ಹಾಕುವ, ಹೀಗೆಲ್ಲ ಮಿಸ್ಟರ್ ಅಲೆಕ್ಸಾಂಡರರು ಸೇರಿದ್ದ ಆ ಗುಂಪು ಗಲಭೆಯನ್ನು ಶಾಂತಗೊಳಿಸುತ್ತಿದ್ದರು. ನಾನು ಸುರಕ್ಷಿತವಾಗಿ ಪೊಲೀಸ್ ಸ್ಟೇಷನ್ನನ್ನು ತಲುಪಿದ ಸಂಗತಿ ಅಲೆಕ್ಸಾಂಡರರಿಗೆ ತಿಳಿದ ಕೂಡಲೇ ಅವರು ಗುಂಪಿನ ಜನರಿಗೆ ಹೇಳಿದರು, ಒಳ್ಳೆಯದು, ನಿಮ್ಮ ಶಿಕಾರಿ ಮಗ್ಗುಲ ಅಂಗಡಿಯ ಮೂಲಕ ತಪ್ಪಿಸಿಕೊಂಡು ಹೋಗಿಬಿಟ್ಟಿದ್ದಾನೆ, ಈಗ ನೀವು ಕೂಡ ಮನೆಗೆ ಹೋಗಿ. ನೆರೆದಿದ್ದವರ ಪೈಕಿ ಕೆಲವರಿಗೆ ಕೋಪ ಬಂದಿತು, ಕೆಲವರು ನಕ್ಕು ಬಿಟ್ಟರು, ಉಳಿದವರು ಈ ಕಥೆಯನ್ನು ನಂಬಲಿಲ್ಲ. ಆಗ ಪೊಲೀಸ್ ಸೂಪರಿಂಟೆಂಡೆಂಟರು, ಒಳ್ಳೆಯದು, ನನ್ನ ಮಾತನ್ನು ನೀವು ನಂಬದಿದ್ದಲ್ಲಿ ನನ್ನ ಜೊತೆಗೆ ನಿಮ್ಮ ಇಬ್ಬರು ಪ್ರತಿನಿಧಿಗಳನ್ನು ಚುನಾಯಿಸಿ ಕಳುಹಿಸಿ, ನಾನು ಅವರನ್ನು ಒಳಗೆ ಕರೆದುಕೊಂಡು ಹೋಗಲು ಸಿದ್ಧನಾಗಿದ್ದೇನೆ. ಗಾಂಧಿ ಒಳಗಿರುವುದನ್ನು ಅವರು ಕಂಡರೆ ನಾನು ಗಾಂಧಿಯನ್ನು ನಿಮಗೆ ಒಪ್ಪಿಸುತ್ತೇನೆ. ಆತ ಒಂದು ವೇಳೆ ಒಳಗೆ ಇಲ್ಲದಿದ್ದರೆ ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಹೊರಟು ಹೋಗಬೇಕು. ರುಸ್ತುಂಜಿಯವರ ಮನೆಯನ್ನು ಸುಡುವುದಾಗಲಿ ಅಥವಾ ಗಾಂಧಿಯವರ ಹೆಂಡತಿ ಮಕ್ಕಳಿಗೆ ತೊಂದರೆ ಮಾಡುವುದಾಗಲಿ ನಿಮ್ಮ ಉದ್ದೇಶವಲ್ಲವಲ್ಲ? ಖಂಡಿತ ಹಾಗೆ ಮಾಡಲಾರಿರಿ ಎಂಬ ವಿಶ್ವಾಸ ನನಗಿದೆ ಎಂದು ಗುಂಪನ್ನು ಉದ್ದೇಶಿಸಿ ಶಾಂತಗೊಳಿಸಿದರು. ಗುಂಪು ಮನೆಯನ್ನು ಹುಡುಕಲು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸಿ ಕಳುಹಿಸಿತು. ಅವರೆಲ್ಲ ನಿರುತ್ಸಾಹದ ಸುದ್ದಿಯೊಡನೆ ಹಿಂದಿರುಗಿದ್ರು. ಕೊನೆಗೆ ಗುಂಪು ಚದುರತೊಡಗಿತು. ಬಹುಮಂದಿ ಪೊಲೀಸ್ ಸೂಪರಿಂಟೆಂಡೆಂಟರು ಇಷ್ಟು ಚಾತುರ್ಯದಿಂದ ಪರಿಸ್ಥಿತಿಯನ್ನು ಹತೋಟಿಗೆ ತಂದುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಲೂ ಕೆಲವರು ಕೋಪದಿಂದ ಕುದಿಯುತ್ತಲೂ, ಅಂತೂ ಎಲ್ಲರೂ ಕೂಡ ರುಸ್ತುಂಜಿ ಅವರ ಮನೆಯ ಸುತ್ತಲೂ ನೆರೆದಿದ್ದವರು ಖಾಲಿಯಾದರು. ಆ ಸಂದರ್ಭದಲ್ಲಿ ಮಿಸ್ಟರ್ ಚೇಂಬರ್ಲೇನರು ವಸಾಹತುಗಳ ಕಾರ್ಯದರ್ಶಿಯಾಗಿದ್ದರು. ಅವರು ನೆಟಾಲ್ ಸರ್ಕಾರಕ್ಕೆ ಗಾಂಧಿಯವರ ಮೇಲೆ

0: ಆಕ್ರಮಣ ಮಾಡಿದ ಆಕ್ರಮಣಕಾರರ ಮೇಲೆ ಮೊಕದ್ದಮೆಯನ್ನು ಹೂಡಿ ಎಂದು ತಂತಿ ಸಂದೇಶ ಕಳಿಸಿದ್ದರು. ನಮ್ಮ ಕಂಪನಿಯ ವಕೀಲರಾಗಿದ್ದ ಮಿಸ್ಟರ್ ಎಸ್ಕೊಂಬರು ನನಗೆ ಹೇಳಿ ಕಳಿಸಿದರು. ನನಗೆ ಆದ ಹಿಂಸೆಗಾಗಿ ಅವರು ವಿಷಾದವನ್ನು ವ್ಯಕ್ತಪಡಿಸಿ, ನಿಮ್ಮ ದೇಹಕ್ಕೆ ಅತ್ಯಲ್ಪ ನೋವಾದರೂ ನಾನು ಅದಕ್ಕೆ ದುಃಖಪಡುತ್ತೇನೆ, ನಿಮ್ಮ ಸ್ನೇಹಿತ ಲಾಟನ್ನರ ಸಲಹೆಯಂತೆ ನಡೆದುಕೊಂಡು ಏನು ಬಂದರೂ ಎದುರಿಸಲು ಸಿದ್ಧರಾಗಿದ್ದುದಕ್ಕೆ ನಿಮಗೆ ಹಕ್ಕುಂಟು ಗಾಂಧಿಯವರೇ. ಆದರೆ ನೀವು ನನ್ನ ಸಲಹೆಯನ್ನು ಅಂಗೀಕರಿಸಿದ್ದರೆ ಈ ವಿಷಾದಪೂರ್ಣವಾದ ಘಟನೆಗಳು ಖಂಡಿತ ನಡೆಯುತ್ತಿರಲಿಲ್ಲ. ಈಗ ನೀವು ನಿಮ್ಮ ಆಕ್ರಮಣಕಾರರನ್ನು ಗುರುತಿಸಿ ಹೇಳುವುದಾದರೆ ಅವರನ್ನು ಬಂಧಿಸಿ ಅವರ ಮೇಲೆ ಮೊಕದ್ದಮೆ ಹೂಡಲು ನಾನು ಸಿದ್ಧನಾಗಿದ್ದೇನೆ. ಹಾಗೆ ಮಾಡಬೇಕೆಂಬುದು ಬ್ರಿಟಿಷ್ ಸರ್ಕಾರದ ಕಾರ್ಯದರ್ಶಿಗಳಾಗಿರುವ ಮಿಸ್ಟರ್ ಚೇಂಬರ್ಲೇನರ ಇಷ್ಟವೂ ಹೌದು ಎಂಬುದಾಗಿ ನನಗೆ ತಿಳಿಸಿದರು. ಆಗ ಅವರಿಗೆ ನಾನು ಯಾರ ಮೇಲೂ ಮೊಕದ್ದಮೆ ನಡೆಸಲು ನನಗೆ ಇಷ್ಟವಿಲ್ಲ, ದುಂಬಿಕಾರರ ಪೈಕಿ ಒಬ್ಬರು ಇಬ್ಬರನ್ನು ಗುರುತಿಸಲು ನನಗೆ ಸಾಧ್ಯವಾಗಬಹುದೇನೋ, ಆದರೆ ಅವರಿಗೆ ಶಿಕ್ಷೆ ಕೊಡಿಸುವುದರಿಂದ ನನಗೆ ಪ್ರಯೋಜನವೇನು? ಅಲ್ಲದೆ ಆಕ್ರಮಣಕಾರರನ್ನು ನಾನು ತಪ್ಪಿತಸ್ಥರೆಂದು ಭಾವಿಸುವುದೇ ಇಲ್ಲ. ನಾನು ಭಾರತದಲ್ಲಿ ನೆಟಾಲಿನ ಬಿಳಿಯರನ್ನು ಕುರಿತು ಅತಿಶಯೋಕ್ತಿಯುಳ್ಳ ಹೇಳಿಕೆಯನ್ನು ಕೊಟ್ಟು ಅವರನ್ನು ದೂಷಣೆ ಮಾಡಿದನೆಂದು ತಿಳಿದುಕೊಂಡಿದ್ದಾರೆ ಅವರೆಲ್ಲ. ಆ ಸುದ್ದಿಯನ್ನು ನಂಬಿದ ಮೇಲೆ ಅವರಿಗೆ ರೋಷ ಉಂಟಾಗುವುದರಲ್ಲಿ ಯಾವ ಆಶ್ಚರ್ಯವಿಲ್ಲ ಎಸ್ಕೊಂಬರೆ ಎಂದೆ. ಹಾಗೆಯೇ ನನ್ನ ಮಾತುಗಳನ್ನು ಮುಂದುವರಿಸುತ್ತಾ, ದೋಷ ಬಿಳಿಯ ಮುಖಂಡರದು, ನಾನು ಮಾತನಾಡುವುದಕ್ಕೆ ನೀವು ಅವಕಾಶ ಮಾಡಿಕೊಡುವುದಾದರೆ ನೀವು ಇದರಲ್ಲಿ ತಪ್ಪಿತಸ್ಥರೆ ಎಸ್ಕೊಂಬರೆ. ನೀವು ಜನರಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಬಹುದಾಗಿತ್ತು, ಆದರೆ ನೀವು ರಾಯಿಟರ್ ಕಳುಹಿಸಿದ ಸುದ್ದಿಯನ್ನು ಓದಿ ನಾನು ಅತಿಶಯೋಕ್ತಿಗಳನ್ನು ಹೇಳಿದ್ದೇನೆಂದು ನಂಬಿದಿರಿ. ಯಾರ ಮೇಲೂ ಮೊಕದ್ದಮೆಯನ್ನು ನಡೆಸಲು ನನಗೀಗ ಇಷ್ಟವಿಲ್ಲ. ಸತ್ಯ ಗೊತ್ತಾದ ಮೇಲೆ ಆಕ್ರಮಣಕಾರ ಬಿಳಿಯರೆಲ್ಲ ತಮ್ಮ ನಡತೆಗಾಗಿ ವಿಷಾದ ಪಡುವರೆಂದು ನನಗೆ ಚೆನ್ನಾಗಿ ಗೊತ್ತು. ಕಂಪನಿಯ ವಕೀಲರಾಗಿದ್ದ ಎಸ್ಕೊಂಬರು ಆಗ ಮಾತನಾಡಿದರು, ಇದನ್ನು ನನಗೆ ನೀವು ಬರೆದುಕೊಡುವಿರಾ? ಏಕೆಂದರೆ ಈ ವಿಷಯವನ್ನು ನಾನು ಮಿಸ್ಟರ್ ಚೇಂಬರ್ಲೇನರಿಗೆ ಮುಟ್ಟಿಸಬೇಕಾಗಿದೆ. ನೀವು ಆತುರದಲ್ಲಿ ಯಾವ ಹೇಳಿಕೆಯನ್ನು ಕೊಡಬೇಕೆಂಬುದು ನನ್ನ ಅಭಿಮತವಲ್ಲ. ಬೇಕಾದರೆ ನೀವು ಮಿಸ್ಟರ್ ಲಾಟನ್ ಮತ್ತು ಇತರ ನಿಮ್ಮ ಸ್ನೇಹಿತರೊಂದಿಗೆ ಸಮಾಲೋಚಿಸಿ ಅನಂತರ ಅಂತಿಮ ನಿರ್ಧಾರಕ್ಕೆ ಬರಬಹುದು. ಆದರೆ ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆನು, ನಿಮ್ಮ ಆಕ್ರಮಣಕಾರರ ಮೇಲೆ ಮೊಕದ್ದಮೆ ಹೂಡುವ ಹಕ್ಕನ್ನು ನೀವು ಬಿಟ್ಟುಕೊಟ್ಟರೆ ಶಾಂತಿಯನ್ನು ಸ್ಥಾಪಿಸಲು ನೀವು ಬಹುಮಟ್ಟಿಗೆ ನನಗೆ ಸಹಾಯ ಮಾಡಿದಂತೆ ಆಗುವುದು. ಜೊತೆಗೆ ನಿಮ್ಮ ಗೌರವ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರ ಮನಸ್ಸಿನಲ್ಲಿ ದುಪ್ಪಟ್ಟಾಗುವುದು. ಆಗ ನಾನು, ಎಸ್ಕೊಂಬರೆ, ನಿಮಗೆ ನಾನು ಕೃತಜ್ಞನಾಗಿದ್ದೇನೆ. ನಾನು ಈಗ ಯಾರ ಸಲಹೆಯನ್ನೂ ಕೇಳಬೇಕಾಗಿಲ್ಲ. ನಾನು ನಿಮ್ಮಲ್ಲಿಗೆ ಬರುವುದಕ್ಕೆ ಮುಂಚೆಯೇ ಈ ಸಂಬಂಧವಾಗಿ ನನ್ನ ನಿರ್ಣಯವನ್ನು ಮಾಡಿಕೊಂಡಿದ್ದೇನೆ. ನನ್ನ ಆಕ್ರಮಣಕಾರರ ಮೇಲೆ ಮೊಕದ್ದಮೆಯನ್ನು ಹೂಡಕೂಡದೆಂಬುದು ನನ್ನ ಖಚಿತವಾದ ನಂಬಿಕೆ. ಬೇಕಾದರೆ ಈಗಲೇ ಅದನ್ನು ನಾನು ಬರೆದುಕೊಡಲು ಸಿದ್ಧನಾಗಿದ್ದೇನೆ ಎಂದು ಹೇಳಿದೆ. ಹೀಗೆ ಹೇಳಿ ಮಿಸ್ಟರ್ ಎಸ್ಕೊಂಬರು ಕೋರಿಕೊಂಡಂತೆ ಹೇಳಿಕೆಯನ್ನು ತತ್ಕ್ಷಣವೇ ನಾನು ಬರೆದುಕೊಟ್ಟೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಕೇಳಿ ಕೆಲವು ಪ್ರಕಟಣೆಗಳು.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ಕರೆಕೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಗಾಗಿ ನೀವು ಕರೆ ಮಾಡಬೇಕಾದ ನಿಲಯದ ಸಂಖ್ಯೆಗಳು 944-86-402-73. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳುಗರೆ, ಇಂದು ಸಂಜೆ 6:20 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಹಾಗೂ ಸಂಗಡಿಗರಿಂದ ಸಾಂಪ್ರದಾಯಿಕ ಪದ ಕೇಳುವಿರಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ಲ.

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಳಕರೆ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳ ಕುರಿತು ದಾವಣಗೆರೆ ಬಸವರಾಜಪೇಟೆಯ ಶ್ರೀಮತಿ ಅನಿತಾ ಕೆಎಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
0: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಒಂದು ಭಾವಗೀತೆಯನ್ನ ಕೇಳೋಣ. ಡಿವಿ ಗುಂಡಪ್ಪ ಅವರ ರಚನೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಇದುವರೆಗೂ ಭಾವಗೀತೆಯನ್ನ ಕೇಳಿದಿರಿ. ಈಗ ಸ್ಟುಡಿಯೋ ಸಮಯ ಆಗಿದೆ 9:30 ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ 102.6 ಕಂಪನಾಂಕಗಳಲ್ಲಿ. ಇದೀಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಕರೆ, ಚಿತ್ರಗೀತೆಗಳ ಕಾರ್ಯಕ್ರಮದ ಜೊತೆ ಜೊತೆನೆ ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಸಂದೇಶಗಳನ್ನ ಕೂಡ ನೋಡೋಣ ಅಂತ ಹೇಳ್ತಾ ಈಗ ಕೇಳಿ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಪಾಲಕ್ ಮುಚ್ಚಾಲ್.

0: ಆಯುರ್ಧಾರಾ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರಾ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
1: ಓಕೆ ಕೇಳುಕರೆ, ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ಒಂದಿಷ್ಟು ಸಂದೇಶ ಬಂದಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸುಜಾತಾ ಆರ್ ಗಣೇಶ್, ಲಿಖಿತಾ ಯತೀಶ್,

ಅಜಯ್, ಲೀಲಾ, ಪೂರ್ವಿಕಾ, ವಿಸ್ಮಯ, ಓಕೆ, ರಾಜಾಜಿನಗರ ಬೆಂಗಳೂರಿನಿಂದ ತಮಗೂ ಕೂಡ ವೆರಿ ಗುಡ್ ಮಾರ್ನಿಂಗ್. ಇನ್ನು ನಲ್ನುಡಿ ಅಂತ ಒಂದು ಸಂದೇಶವನ್ನು ಕಳಿಸಿರುವಂಥದ್ದು, ಸತ್ತವರನ್ನ ಬೇಕಾದರೆ ಜನರು ಸ್ವಲ್ಪ ದೂರ ಹೊತ್ತು ಸಾಕ್ತಾರೆ, ಆದರೆ ಸೋತವರ ಜೊತೆ ಜನರು ಯಾವತ್ತೂ ನಿಲ್ಲಲ್ಲ ಅಲ್ಲವೇ ಅಂತ ಹೇಳ್ತಾ ಇದ್ದಾರೆ. ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾರಿದು? ಓಕೆ, ಹೊನ್ನೂರಲ್ಲಿ ಹನುಮಂತಾಪುರದಿಂದ ಅಂತ. ಓಕೆ, ಇನ್ನು ಮುಂದಿನ ಸಂದೇಶ ನೋಡೋದಾದರೆ, ತಮಗೆ ಧನ್ಯವಾದ ಸಂದೇಶಕ್ಕಾಗಿ. ಇನ್ನು ಶುಭೋದಯ ಅನ್ನೋ ಸಂದೇಶವನ್ನು ಕಳಿಸಿರುವಂಥದ್ದು ಓಕೆ ಭೋಪಾ ವೆಂಕಟೇಶ್ ಅವರು, ತಮಗೂ ಕೂಡ ಧನ್ಯವಾದ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಆತ್ಮೀಯ ನಿರೂಪಕರಾದ ಸೀಮಾ ಮೇಡಮ್ ಅವರಿಗೆ ಶುಭ ಮುಂಜಾನೆ ನಮಸ್ಕಾರ. ಒಂದು ಸೊಗಸಾದ ನುಡಿ ಮಾತಿನೊಂದಿಗೆ ಪ್ರಾರಂಭಿಸಿ ನಮನ ಕಾರ್ಯಕ್ರಮದಲ್ಲಿ ಪರಶುರಾಮ ಅವತಾರದ ಕುರಿತ ಭಕ್ತಿ ಪ್ರಧಾನ ಮಾಹಿತಿ ಜೊತೆಗೆ ಭಕ್ತಿ ಹಾಡುಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ ಅಂಬೆ ಅಂಬೆ ಜಗದಂಬೆ ಹಾಡು ಕೇಳಿ ತುಂಬ ಆನಂದ ಆಯಿತು, ಧನ್ಯವಾದ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ. ಇನ್ನು ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ ನಮಸ್ಕಾರಗಳು ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಕಿಷ್ಕಿಂಧಾ ನಗರ ಗಂಗಾವತಿ ಈರಣ್ಣ, ತಮಗೂ ಕೂಡ ನಮಸ್ಕಾರ, ಹಾಗೆ ಧನ್ಯವಾದ ಸಂದೇಶಕ್ಕಾಗಿ. ಓಕೆ, ಇವರು ಭೋಪಾ ವೆಂಕಟೇಶ್ ಅವರ ಸಂದೇಶದಲ್ಲಿ ಮನೆಯಿಂದ ಹೊರಗೆ ಹೋಗುವಾಗ ಬುದ್ಧಿ ಜೊತೆಯಲ್ಲಿರಬೇಕು, ಆದರೆ ಮನೆಯೊಳಗೆ ಬರುವಾಗ ಹೃದಯದ ಜೊತೆಯಲ್ಲಿರಬೇಕು, ಯಾಕಂದರೆ ಅಲ್ಲಿರುವುದು ಒಂದು ಸುಂದರವಾದ ಕುಟುಂಬ ಅನ್ನೋ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಬಂದಿದೆ. ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮಧುಕರ ನಾಯಕರ ಆಳಿದ ಚಿತ್ರದುರ್ಗದಿಂದ ಡಾಕ್ಟರ್ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ವಿವಿ ಕೇಸ್ ಲೇಔಟ್ ಚಿತ್ರದುರ್ಗ, ಶುಭೋದಯ ಸೀಮಾ ಮೇಡಮ್, ಬೆಳಕಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಆರನೇ ಅವತಾರ ಪರಶುರಾಮ ಅವತಾರದ ಬಗ್ಗೆ ನೀವು ನೀಡಿದ ವಿವರ ಮಾಹಿತಿ, ಪೌರಾಣಿಕ ಮಹತ್ವ ಅರ್ಥಪೂರ್ಣವಾಗಿ ಮೂಡಿಬಂತು. ಇನ್ನು ಭಕ್ತಿಗೀತೆಗಳು 7:45 ಚಿತ್ರಗೀತೆಗಳು ಮತ್ತು 8:30 ಚಿತ್ರಗೀತೆಗಳು, ಹಾಗೆ ಪ್ರಪಂಚದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಬಗ್ಗೆ ನೀವು ನೀಡಿದ ವಿವರ ಹಾಗೆ ಮಾಹಿತಿ ತುಂಬ ಉಪಯುಕ್ತಕರವಾಗಿತ್ತು, ಅದಕ್ಕಾಗಿ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಹಾಗೆ ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಮುಂಜಾನೆ. ಈ ದಿನದ ಮುಂಜಾನೆಯ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ದೇಶಭಕ್ತಿ ಗೀತೆಗಳು ಹಾಗೆ ಕಂಪ್ಯೂಟರ್ ಬಳಸುವಾಗ ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕುರಿತು ಹೆಗಡೆಯವರ ಸಲಹೆ, ಇನ್ನು ಭಾವತರಂಗದಲ್ಲಿ ಹಕ್ಕಿಯ ಕುರಿತ ಗೀತೆ ಇಷ್ಟ ಆಯಿತು, ಯಶಸ್ಸಿನ ಬಗ್ಗೆ ತಿಳಿಸಿದ ನಲ್ನುಡಿ ಮೌಲ್ಯಯುತವಾದ ಅಂಶವನ್ನು ಒಳಗೊಂಡಿತ್ತು, ಗಾಂಧಿ ಸ್ಮೃತಿ ಕೂಡ ಚೆನ್ನಾಗಿತ್ತು, ಒಟ್ಟಾರೆ ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಓಕೆ, ಮತ್ತಷ್ಟು ಸಂದೇಶಗಳು ಇದೆ, ಆದರೆ ಆ ಒಂದು ಗೀತೆಯ ನಂತರ ಸಂದೇಶವನ್ನು ನೋಡೋಣ. ಕೇಳಿ ಚಕ್ರವರ್ತಿ ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಅವರ ಧ್ವನಿಯಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಓಕೆ ಸ್ನೇಹಿತರೆ, ಮುಂದಿನ ಸಂದೇಶಗಳನ್ನ ನೋಡೋಣ, ಯಾರು ಕಳಿಸಿದ್ದಾರೆ ಅಂತ. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ರೈತರಿಗೆ ಸಲಹೆ, ಆರೋಗ್ಯ ಬಿಂದು, ಒಳ್ಳೆ ಹಿಮಾಹಿತಿ, ಹಾಗೆ ಭಾವಗೀತೆಗಳ ಜೊತೆಗೆ ತಿಳಿಸಿಕೊಟ್ಟ ಹಲವಾರು ವಿಷಯಗಳ ಜೊತೆಗೆ ಚಿತ್ರಗೀತೆಗಳ ಜೊತೆಗೆ ತಿಳಿಸುತ್ತಾ ಬಹುತೇಕ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಬಂದಿರುತ್ತೆ. ಶುಭ ಮುಂಜಾನೆ, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ನಮ್ಮ ತಲೆಗೆ ಕಸರತ್ತು ಕೊಡುವಂತಹ ಒಂದು ಪ್ರಶ್ನೆ ಮತ್ತು ಅಂತಾರಾಷ್ಟ್ರೀಯ ಮೌಂಟ್ ಎವರೆಸ್ಟ್ ಮಾಹಿತಿ ಚೆನ್ನಾಗಿತ್ತು, ಜೊತೆಗೆ ಚಿತ್ರಗೀತೆಗಳು ಮನ ಮುಟ್ಟುವಂತಿದ್ವು. ಓಕೆ, ಸಾಧು ಕೋಕಿಲ ಅವರು ಹಾಡಿರೋ ಗೀತೆ ಇಷ್ಟ ಆಯಿತು ಅಂತ ಹೇಳ್ತಾ ಇರೋದು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಮುಂದಿನ ಸಂದೇಶ ಬಂದಿದೆ. ಸತ್ಯದ ಹಾದಿಯಲ್ಲಿ ನಡೆಯುವವರು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಎಂಬ ಸಾಕ್ರೆಟಿಸ್ ಅವರ ಸ್ಫೂರ್ತಿದಾಯಕ ಶುಭ ನುಡಿಯ ಜೊತೆಗೆ ಎಂದಿನಂತೆ ಕೇಳುಗರಿಗೆ ಜ್ಞಾನ ಮಟ್ಟ ಹೆಚ್ಚಿಸುವ ಮಾಹಿತಿಗಳು, ಹಾಗೆ ಮನಸ್ಸಿಗೆ ಮನೋರಂಜನೆ ನೀಡುವ ಸುಮಧುರ ಹಾಡುಗಳು, ಹಾಗೆ ಓಕೆ ವಿಶ್ವೇಶ್ ಓಕೆ ಇನ್ನು

ಗಾಂಧಿ ಸ್ಮೃತಿ ತುಂಬ ಚೆನ್ನಾಗಿತ್ತು ಅನ್ನೋ ಒಂದು ಮಾತು, ಹಾಗೆ ಇನ್ನು ಓಕೆ ಎಲ್ಲ ನಿಲಯದ ಎಲ್ಲ ನಿಲಯದ ಮುಖ್ಯಸ್ಥರಿಗೆ ಧನ್ಯವಾದಗಳು ಹಾಗೆ ಅನ್ನೋ ಒಂದು ದೀರ್ಘ ಸಂದೇಶವನ್ನು ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕೆ ಉಮೇಶ್ ಸಿರಿಗೆರೆಯವರಿಗೆ. ಓಕೆ, ಮುಂದಿನ ಸಂದೇಶ ಬಂದಿದೆ. ಯಾರಿದು? ಜಿ ಎಸ್ ಚಂದನ, ತರಳುಬಾಳು ನಗರ, ಚಿತ್ರದುರ್ಗ. ಶುಭೋದಯ ಎಲ್ಲ ಕೇಳುಗರಿಗೂ, ಆಕಾಶವಾಣಿಯ ಸಿಬ್ಬಂದಿಯವರಿಗೆ. ನಮನದಲ್ಲಿ ಪರಶುರಾಮ ದೇವಾಲಯದ ಮಾಹಿತಿ, ಹಾಗೆ ಕಪ್ಪು ತಾಜ್ಮಹಲ್ ಬಗ್ಗೆ ಮಾಹಿತಿ, ಭಾವಗೀತೆ, ಹಾಗೆ ಕನ್ನಡ ಚಿತ್ರಗೀತೆ ಕಾರ್ಯಕ್ರಮದ ಮೌಂಟ್ ಎವರೆಸ್ಟ್ ಮಾಹಿತಿ, ಗಾಂಧಿ ಸ್ಮೃತಿ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕೆ. ಇನ್ನು ಸುಬಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಮಾಹಿತಿ ಜೊತೆಗೆ ಉತ್ತಮವಾದ ಹಾಡುಗಳು, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕೆ. ಇನ್ನು ಪ್ರೀತಿಯ ಆಕಾಶವಾಣಿಗೆ ಹಾಗೆ ನಿರೂಪಕರಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ. ಬೆಳಿಗ್ಗೆ ಪ್ರಸಾರವಾಗುವ ನಮ್ಮನ ಭಕ್ತಿಗೀತೆಗಳು, ಪರಶುರಾಮನ ಮಾಹಿತಿ, ಹಾಗೆ ಎವರೆಸ್ಟ್ ಶಿಖರದ ಮಾಹಿತಿ ಸೂಪರ್ ಆಗಿ ತಿಳಿಸಿಕೊಟ್ರಿ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ ಮತ್ತೆ ಕಸ್ತೂರಮ್ಮ, ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಈಗ ಕೇಳಿ ಅಂತರ್ಬಾಹರ್ ಚಿತ್ರದ ಗೀತೆಯನ್ನ, ವಿಜಯ ಪ್ರಕಾಶ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಕೇಳುಕರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜನರಂಜಿನಿ ಕರೆಕೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಗ್ರಾಮೀಣ ಮಹಿಳೆಯರು ತಮ್ಮ ನೆಚ್ಚಿನ ಗೀತೆಗಾಗಿ ಕರೆ ಮಾಡಬಹುದು. ಅದಕ್ಕಾಗಿ ನೀವು ಬಳಸಬೇಕಾದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು ಸಂಖ್ಯೆ 9141970272. ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳಬಹುದು. ಇನ್ನು ನಮ್ಮ ಈ ದಿನದ ಕಾರ್ಯಕ್ರಮದ ಕುರಿತಾಗಿ ಮತ್ತೊಂದು ಸಂದೇಶ ಇದೆ. ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ಶುಭೋದಯಗಳು. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಬಾಗೇನಾಳ್ನ ರಮ್ಯಾ, ನಿತಿನ್, ಸುರೇಶ್, ಯಶ್ವಂತ್ ಅವರು. ತಮಗೂ ಕೂಡ ನಮಸ್ತೆ. ಬೆಳಗಿನ ಶುಭ ನುಡಿ ಅರ್ಥಪೂರ್ಣವಾಗಿತ್ತು. ನಮನ ಭಕ್ತಿ ಗೀತೆಗಳ ಜೊತೆಗೆ ನೀವು ನೀಡಿದ ಮಾಹಿತಿ ಇಷ್ಟ ಆಯಿತು. ಇನ್ನು ಆರೋಗ್ಯ ಬಿಂದುವಿನಲ್ಲಿನ ಮಾಹಿತಿ ಉಪಯುಕ್ತವಾಗಿತ್ತು. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಡೆಸ್ಕೊಡ್ತಾ ಇರೋ ನಿಮಗೆ ಮನಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಇನ್ನು ಶುಭೋದಯ ಮೇಡಮ್, ನಾನು ನನ್ನ ಕಾಯಕ ಮಾಡ್ಕೋತಾ ನನ್ನ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಖಂಡಿತವಾಗ್ಲೂ ಹೀಗೆ ಕೇಳ್ತಾ ಇರಿ. ಧನ್ಯವಾದ ತಮಗೂ ಕೂಡ. ಇನ್ನು ರೂಪಾ ಪರಮೇಶ್, ರಕ್ಷಿತಾ, ಧನ್ಯ, ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗ, ಇವರು ಸಂದೇಶ ಕಳಿಸಿದ್ದಾರೆ. ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭೋದಯ. ನಮಸ್ತೆ ಮೇಡಮ್, ಕಾರ್ಯಕ್ರಮ ಸೂಪರ್ ಮೇಡಮ್, ಗೀತೆಗಳು ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಧನ್ಯವಾದ ಸಂದೇಶ ಕಳಿಸಿದ್ದಕ್ಕಾಗಿ. ಮುಂದಿನ ಗೀತೆ ಕೇಳಿ. ಮನಸಾರೆ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಈ ಗೀತೆಗೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ಕೇಳುಕರೇ ಗಮನಿಸಿ, ದಿನಾಂಕ 30/5/2026 ಶನಿವಾರ ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026 ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾ ಸುರೇಶ್ ಹನಗವಾಡಿಯವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ ಕೇಳುಗರು ಸಂದೇಶಗಳ ಮೂಲಕ ತಮ್ಮ ಪ್ರಶ್ನೆಯನ್ನು ಏನಾದರೂ ಕೇಳಬಹುದು. ಅದಕ್ಕಾಗಿ ನೀವು ಬಳಸಬಹುದಾದ ನಿಲಯದ ಸಂಖ್ಯೆಗಳು 9448640273. ತಪ್ಪದೆ ಕೇಳಿ. ನಾಳೆ ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆ. ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ ಕೇಳುಗರೆ, ಇದುವರೆಗೂ ನಮ್ಮ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ರು. ಸಂದೇಶವನ್ನು ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಈಗ ಸ್ಟುಡಿಯೋ ಸಮಯ 10:18. ಇದೀಗ ಕೇಳಿ ಜನರಂಜಿನಿ, ಕರೆಗೊಂದು ಗೀತೆ, ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ಗ್ರಾಮೀಣ ಮಹಿಳೆಯರು ಕರೆ ಮಾಡಿ ತಮ್ಮ ನೆಚ್ಚಿನ ಗೀತೆಯನ್ನು ಕೇಳಬಹುದು. ಅದಕ್ಕಾಗಿ ನೀವು ಬಳಸಬಹುದಾದ ನಿಲಯದ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272.

0: ಓಕೆ, ಕೇಳುಗರೆ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ರಜಿನಿ. ಗುಡ್ ಮಾರ್ನಿಂಗ್ ರಜಿನಿ.
1: ಗುಡ್ ಮಾರ್ನಿಂಗ್ ಸೀಮಾ.
0: ಓಕೆ, ಇವತ್ತಿನ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಮೊದಲಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ.
1: ಯಾರು ಕರೆ ಮಾಡ್ತಿದ್ದಾರೆ ಗ್ರಾಮೀಣ ಮಹಿಳೆಯರಿಗೆ, ಇವತ್ತು ಯಾವ ಚಿತ್ರದ ಗೀತೆ ಇಷ್ಟ?

0: ಆಗ್ತಿದೆ, ಯಾವ ಚಿತ್ರದ ಗೀತೆಯನ್ನ
1: ಕೇಳ್ತಾರೆ ಅಂತ ನೋಡೋಣ.
0: ಕರೆ ಕಟ್ ಆಗಿದೆ, ಮತ್ತೆ ಪ್ರಯತ್ನ ಪಡಿ ಅಂತ ಹೇಳ್ತಾ. ಹಲೋ,
2: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಹಲೋ, ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
2: ವಲ್ಸಾಯಿಂದ ಸುಜಾತ ಮೇಡಮ್.
0: ಸುಜಾತ, ಸುಜಾತ ಅವ್ರಿಗೆ ಇವತ್ತು ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ?
2: ಇವತ್ತು ಸಾವಿರ ಸುಳ್ಳಿಂದ ಹೆಣ್ಣೆಂದರೇನು, ಸೌಂದರ್ಯವೇನು ಕಣ್ಣಾರನ ಕಂಡೆನು. ಆವಾಗ ಮೇಡಮ್
0: ಚೆನ್ನಾಗಿ ಹಾಡ್ತೀರಿ ಸುಜಾತ. ಏನ್ ಮಾಡ್ಕೊಂಡಿರೋದು?
2: ನಾವು ಟೈಲರ್ ಇದೀವಿ ಮೇಡಮ್.
0: ಟೈಲರ್, ಟೈಲರ್ ಸುಜಾತ ಅಂತ ಫೇಮಸ್ ಹಂಗಾದ್ರೆ
2: ನಾವು ಹಳಬ್ರು ಮೇಡಮ್.
0: ಯಾವ್ದಕ್ಕೆ ಹಳಬ್ರು? ಎಫ್ಎಂಗೆ ಹಳಬ್ರು. ನಾನು ಟೈಲರಿಂಗ್ ವೃತ್ತಿಗೆ ಹಳಬ್ರೇನು ಅನ್ಕೊಂಡೆ.
2: ಅದಕ್ಕೂ ಹಳಬ್ರು, ಇದಕ್ಕೂ ಹಳಬ್ರು.
0: ಓಕೆ, ಯಾವ ರೀತಿಯ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀರಿ ಸುಜಾತ?
2: ಮೇಡಮ್ ಬ್ಲೌಸ್ ಎಲ್ಲ ಹೊಲಿತೀವಿ, ಡ್ರೆಸ್ ಎಲ್ಲ ಹೊಲಿತೀವಿ ಮಗಳು ನಾವು.
0: ಇಬ್ರು ಮಾಡ್ತಾ ಇರೋದು. ಓಕೆ,

0: ಸಾವಿರಸುಳ್ಳಿಂದ ಹೆಣ್ಣೆಂದರೇನು ಸೌಂದರ್ಯವೇನು ಕಣ್ಣಾರನ ಕಂಡೆನು. ಆವಾಗ ಮೇಡಮ್
1: ಚೆನ್ನಾಗಿ ಹಾಡ್ತೀರಿ ಸುಜಾತ, ಏನ್ ಮಾಡ್ಕೊಂಡಿರೋದು?
0: ನಾವು ಟೈಲರ್ ಇದೀವಿ ಮೇಡಮ್.
1: ಟೈಲರ್? ಟೈಲರ್ ಸುಜಾತ ಅಂತ ಫೇಮಸ್ ಹಂಗಾದ್ರೆ?
0: ನಾವು ಹಳಬ್ರು ಮೇಡಮ್.
1: ಯಾವ್ದಕ್ಕೆ ಹಳಬ್ರು? ಎಫ್ಎಂಗೆ ಹಳಬ್ರು. ನಾನು ಟೈಲರಿಂಗ್ ವೃತ್ತಿಗೆ ಹಳಬ್ರೇನು ಅನ್ಕೊಂಡೆ.
0: ಅದಕ್ಕೂ ಹಳಬ್ರು ಇದಕ್ಕೂ ಹಳಬ್ರು.
1: ಓಕೆ, ಯಾವ ರೀತಿಯ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀರಿ ಸುಜಾತ?
0: ಮೇಡಮ್ ಬ್ಲೌಸ್ ಎಲ್ಲ ಹೊಲಿತೀವಿ, ಡ್ರೆಸ್ ಎಲ್ಲ ಹೊಲಿತೀವಿ ಮಗಳು ನಾವು.
1: ಇಬ್ರು ಮಾಡ್ತಾ ಇರೋದು? ಓಕೆ, ಯೂನಿಫಾರ್ಮ್ಸ್ ಎಲ್ಲ ಹೊಲಿತೀರಾ ಮಕ್ಕಳದು? ಓಕೆ, ಮಕ್ಕಳೇನ್ ಮಾಡ್ಕೊಂಡಿದ್ದಾರೆ?
0: ಮಕ್ಕಳು ಮೂರ್ ಜನ ಮದ್ವೆ ಆಗಿದೆ ಮೇಡಮ್. ಇನ್ನೊಬ್ಬಳಿದ್ದಾಳೆ.
1: ಓಕೆ, ಎಲ್ಲರನ್ನು ಓದಿಸಿದೀರಾ?
0: ಹಲೋ,
1: ಓದಿದಾರಾ ಎಲ್ರು? ಏನ್ ಮಾಡ್ತಿದ್ದಾರೆ?
0: ಸೆಕೆಂಡ್ ಇಯರ್ ಪಿ ಯು ಸಿ ಆಗಿದೆ ಮೇಡಮ್ ಇಬ್ರು ಮಕ್ಕಳದು. ಒಬ್ಬಳದು ಎಸ್ ಎಲ್ ಸಿ ಆಗಿದೆ. ಇನ್ನೊಬ್ಳು ಕೊರೋನಾ ಟೈಮಲ್ಲಿ ಫಸ್ಟ್ ಪಿ ಯು ಸಿ ಹೋದ್ಲು, ಕೊರೋನಾ ಆಯ್ತು ಅಂತೇಳಿ ಬಿಟ್ಬಿಟ್ಲು ಮೇಡಮ್, ಟೈಲರಿಂಗ್ ಮಾಡ್ತಿದ್ದಾಳೆ.
1: ಓಕೆ, ವೃತ್ತಿನ ಮುಂದುವರೆಸ್ಕೊಂಡು ಓದನ್ನ ಮುಂದುವರೆಸ್ಲಿ ಅಂತ ಹೇಳ್ತಾ ನಿಮ್ ಇಷ್ಟದ ಗೀತೆ ಈಗ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡ್ತಾಗಿ.
0: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ಓಕೆ, ಇವರು ಕೇಳಿದಂತಹ ಸಾವಿರ ಸುಳ್ಳು ಚಿತ್ರದ ಗೀತೆಯನ್ನ ಕೇಳೋಣ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

0: ಓಕೆ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ. ತಮ್ಮ ಹೆಸರು?
1: ನಾಗವೇಣಿ.
0: ಓಕೆ ನಾಗವೇಣಿ ಅವರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಮಲ್ಲಾಪುರ ಗೊಲ್ರಟ್ಟಿಯಿಂದ.
0: ಮಲ್ಲಾಪುರದಿಂದ. ಓಕೆ, ಹೇಳಿ ನಾಗವೇಣಿ ಅವರಿಗೆ ಯಾವ ಚಿತ್ರದ ಗೀತೆ ಬೇಕು?
1: ನಿನ್ನೆ ಪ್ರೀತಿಸುವೆ ಸಾಂಗ್, ಅದ್ರಾಗಿದ್ದ ನಿನ್ನ ಪ್ರೀತಿಯ ದೇವತೆ ಬಳಸಿದ.
0: ಓಕೆ, ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ. ಏನ್ ಮಾಡ್ಕೊಂಡಿದ್ದೀರಾ ನಾಗವೇಣಿ ಅವರೇ? ಹೌದಾ, ಕೆಲ್ಸಕ್ಕೆ ಬಂದಿದ್ದೀರಾ? ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಹಾಗಾದ್ರೆ? ಕೇಳ್ತಿರ್ತೀರಾ? ಓಕೆ, ಹಾಗಾದ್ರೆ ಧನ್ಯವಾದ ಕರೆ ಮಾಡಿದಕ್ಕೆ. ತಾವು ಕೇಳಿದಂತಹ ಗೀತೆ ಪ್ರಸಾರವಾಗುತ್ತೆ. ಓಕೆ, ನಾಗವೇಣಿಯವರು ಕರೆ ಮಾಡಿದ್ರು ನಿನ್ನೆ ಪ್ರೀತಿಸುವೆ ಚಿತ್ರದ ಗೀತೆಗಾಗಿ. ಈ ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರ. ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ರಾಜೇಶ್ ರಮನಾಥ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25ರಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
3: ಓಕೆ, ಮುಂದಿನ ಕರೆ ಯಾರ್ದು ಅಂತ
4: ಕೇಳ್ತಾ ಇದ್ದಾರೆ. ಜನರಂಜನಿ ಕಾರ್ಯಕ್ರಮವನ್ನ ಗ್ರಾಮೀಣ ಮಹಿಳೆಯರಿಗಾಗಿ ಇರುವಂತಹ ಕಾರ್ಯಕ್ರಮ ಇದು. ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ,
5: ಹಲೋ,
4: ನಮಸ್ಕಾರ, ಯಾರು ಮಾತಾಡ್ತಿರೋದು?
5: ನಮಸ್ತೆ ಪ್ರೇಮ ಮೇಡಮ್, ನಾವು ದೊಣ್ಣೆಹಳ್ಳಿಯಿಂದ ಮಂಜುಳಾ ನರಸಿಂಹಮೂರ್ತಿ ಮೇಡಮ್ ಅವರೇ ಮಾತಾಡ್ತಾ ಇರೋದು.
3: ಹೆಸರನ್ನ ಬದಲಾಯಿಸ್ಬಿಟ್ಟಿದ್ದಾರೆ. ಓಕೆ, ಹೇಳಿ.
4: ನಮ್ಮ ಸ್ಟುಡಿಯೋನಲ್ಲಿ ಸೀಮಾ ಇದ್ದಾಳೆ, ಹಾಗೆ ರಜನಿ ಜಿ ಆರ್ ನಾನಿದ್ದೀನಿ.
5: ಸೀಮಾ ಮೇಡಮ್, ಬೆಳಗ್ಗೆ ಪ್ರೇಮ ಇದ್ರ ಮೇಡಮ್ ಅರೇ, ಅದಕ್ಕೆ.
4: ಯಾರು ಪ್ರೇಮ? ಸೀಮಾ ಇದ್ದಾಳಲ್ಲ. ಸೀಮಂಗೆ ಅವರು ಹೊಸ ಹೆಸರನ್ನ ಇಟ್ಟಿದ್ದಾರೆ.
3: ಹೇಳಿ ಪ್ರೇಮ ಅವರಿಗೆ, ಯಾವ ಗೀತೆ ಬೇಕು?
5: ಪ್ರೇಮ ಅಲ್ಲ ಮೇಡಮ್ ಅರೇ, ಮಂಜುಳಾ.
3: ಓಕೆ, ಮಂಜುಳಾ ಹೇಳಿ. ಮಂಜುಳಾ ಯಾವ ಗೀತೆ ಬೇಕು?
4: ಸೀಮಾ, ಪ್ರೇಮ, ಮಂಜುಳಾ ಎಲ್ಲ ಸೇರಿ ನಮ್ಗೆ ಇದೀಗ ಕನ್ಫ್ಯೂಷನ್ ಆಗೋಯ್ತು. ಓಕೆ, ಮಂಜುಳಾ ಅವರಿಗೆ ಯಾವ ಚಿತ್ರದ?
5: ಕಂದಮ್ಮ ಕಂದಮ್ಮ ಚಿನ್ನಾರಿ ಚಲೋಮ್ಮ ಸಾಂಗ್ ಬೇಕು ಮೇಡಮ್ ಅರೇ.
4: ಯಾಕೆ ಇಷ್ಟ ಈ ಹಾಡು?
5: ಈ ಹಾಡು ನಮ್ಮ ಮನೆ ಪಕ್ಕದಲ್ಲಿ ಒಂದ್ ಪಾಪ ಇದೆ ಮೇಡಮ್ ಅರೇ, ಅದು ಅದಕ್ಕೆ ಅದೇ ಇಷ್ಟ. ಅದು ಹಾಡ್ ಕೇಳ್ತಾ ಕೇಳ್ತಾ ಮಲಗುತ್ತೆ.
4: ಓಕೆ, ಈಗ ಮಲಗೋ ಟೈಮ್, ಅದಕ್ಕೆ ಈ ಹಾಡ್ ಹಾಕಿ ಮಲಗಿಸ್ತೀರಾ ಈಗ?
5: ಮಲಗುತ್ತೆ ಮೇಡಮ್ ಅರೇ, ಪಾಪ ಇದೆ ನಮ್ಮ ಮನೆ ಪಕ್ಕದಲ್ಲೇನೆ ಇದೆ.

0: ಏನು ಪಾಪ ಹೆಸರು?
1: ನಿನ್ನೆ ನಾಮಕರಣ ಮಾಡಿದ್ರು ಮೇಡಮ್, ಅಂಜಲಿ ಅಂತ.
0: ಓಕೆ, ಚೆನ್ನಾಗಿದೆ ಹೆಸರು. ಓಕೆ, ಆ ಪುಟಾಣಿ ಪಾಪು ಈಗ ಈ ಹಾಡನ್ನ ಕೇಳಿ ನಿದ್ದೆ ಮಾಡ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಕರೆಂಟ್ ಇಲ್ಲ ಮೇಡಮ್, ಅರೆ ನಮ್ ದೊಣ್ಣೆಯಲ್ಲಿ
0: ಕರೆಂಟ್ ಇಲ್ವಾ?
1: ಇಲ್ಲ ಮೇಡಮ್. ಅರೆ
0: ಹೇಗೆ ರೇಡಿಯೋ ಕೇಳ್ತಿದ್ದೀರಿ ಮತ್ತೆ?
1: ಕರೆಂಟ್ ಬಂದ್ರೆ ಕೇಳ್ತೀವಿ ಮೇಡಮ್ ಅರೆ, ಇಲ್ಲ ಅಂದ್ರೆ.
0: ಮೊಬೈಲ್ ಅಲ್ಲಿ ಕೇಳೋಕೆ ಚಾನ್ಸಸ್ ಇದೆಯಾ ಮೊಬೈಲ್ ಆಪ್ ಮುಖಾಂತರ?
1: ಕೀಪ್ಯಾಡ್ ಅಲ್ಲಿ ಕೇಳ್ಬೋದು ಮೇಡಮ್ ಅರೆ, ಕೀಪ್ಯಾಡ್ ಅಲ್ಲೇ ಮಾತಾಡ್ತಾ ಇರೋದು.
0: ಓಕೆ, ಈಗ ಫೋನ್ ಇಟ್ಟ ಮೇಲೆ ನೀವು ಮೊಬೈಲ್ ಅಲ್ಲೇನೆ ರೇಡಿಯೋ ಕೇಳ್ಬೋದು ಈ ಹಾಡ್ನ.
1: ಓಕೆ ಮೇಡಮ್ ಅರೆ.
0: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಓಕೆ, ಮಂಜುಳ ಅವರು ಕರೆ ಮಾಡಿದ್ರು ಮಹಾರಾಜ ಚಿತ್ರದ ಗೀತೆಗಾಗಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಇರುವ ಈ ಗೀತೆಗೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ. ಗೀತೆಗೆ ಧ್ವನಿಯಾಗಿದ್ದಾರೆ ಚಿತ್ರಾ.

0: ಓಕೆ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ತೆ, ತಮ್ಮ ಹೆಸರು? ಪಿಳ್ಳೆಕರ್ನಳ್ಳಿಯಿಂದ ಗೀತಾ ಅವರು. ಓಕೆ, ಹೇಳಿ, ಯಾವ ಗೀತೆ ಬೇಕು?
1: ಗಾಂಧಿನಗರ ಚಿತ್ರದಿಂದ ಮೇಡಮ್.
0: ಹಾಡ್ ಹೇಳ್ತಾನೆ, ಹಾಡ್ ಕೇಳ್ಬಿಟ್ರಿ ಇವತ್ತು? ಹೌದು ಅಲ್ವಾ? ಓಕೆ, ಗೀತಾ ಅವ್ರದ್ದು ಕೇಳಿರೋಂತ ಹಾಡು ಪ್ರಸಾರ ಆಗುತ್ತೆ, ಕೇಳಿ. ಥ್ಯಾಂಕ್ ಯು. ಓಕೆ, ಗೀತಾ ಅವರು ಕರೆ ಮಾಡಿದ್ರು ಗಾಂಧಿನಗರ ಚಿತ್ರದ ಗೀತೆಗಾಗಿ. ಈ ಗೀತೆಯನ್ನ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸತ್ಯಂ.

0: 102.6 ಮೆಗಾಹರ್ಟ್ಸ್ ಗಳಲ್ಲಿ ಗ್ರಾಮೀಣ ಮಹಿಳೆಯರಿಗಾಗಿ ಜನರಂಜನೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಮುಂದಿನ ಗೀತೆ ಯಾರು ಕರೆ ಮಾಡಿರೋದು?
1: ಮೇಡಮ್, ನಾವು ಕನವಸಳಿಯಿಂದ ಕುಳ್ಳಿಗೆ ತಾಲೂಕು ಕನವಸಳಿ ಮೇಡಮ್, ನಾಗವೇಣಿ ಅಂದು.
0: ನಾಗವೇಣಿ, ನಾಗವೇಣಿ ಅವರಿಗೆ ಇವತ್ತು ಯಾವ ಚಿತ್ರದ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್? ಇದು
0: ಹೇಳುವುದಪ್ಪ
1: ಮೇಡಮ್, ಸೂರ್ಯವಂಶದಿಂದ ಮೇಡಮ್. ಅದ್ರಾಗ ಯಾವ್ದಾದ್ರಿ ಮೇಡಮ್?
0: ಸೂರ್ಯವಂಶ ಚಿತ್ರದ ಯಾವ್ದಾದ್ರು ಗೀತೆಯನ್ನು ಪ್ರಸಾರ ಮಾಡಿ ನಾವು ಕೇಳ್ತೀವಿ ಅಂತ ಹೇಳ್ತಿದ್ದೀರಿ. ಓಕೆ, ಯಾಕೆ ಇಷ್ಟ ಸೂರ್ಯವಂಶ ಚಿತ್ರದ ಗೀತೆ?
1: ಚೆನ್ನಾಗೈತೆ ಮೇಡಮ್, ಅದು ಪಿಕ್ಚರ್ ಚೆನ್ನಾಗೈತೆ, ಸ್ಟೋರಿ ಎಲ್ಲ.
0: ವಿಷ್ಣುವರ್ಧನ್ ಇಷ್ಟನಾ ನಿಮ್ಗೆ? ಓಕೆ, ಸೂರ್ಯವಂಶದಲ್ಲಿ
1: ಕ್ವಶನ್ ಕೇಳ್ತೀನಿ, ಉತ್ತರ ಹೇಳ್ತೀನಿ ಫ್ರೆಂಡ್.
2: ಓ, ಅದೇ ಬೇಕಾ?
0: ಓಕೆ
1: ಮೇಡಮ್, ನನ್ ಮಗಳಿಗೆ ಬಹಳ ಇಷ್ಟ ಮೇಡಮ್ ಅದು.
0: ಮಗಳು ಕೇಳ್ತಾಳ ಇವಾಗ ಹಾಡನ್ನ?
1: ಮೇಡಮ್ ಕೇಳ್ತಾ ಇದಾರ ಮೇಡಮ್, ಮೂವರು ಇದಾರ ಮೇಡಮ್.
0: ಏನ್ ಓದ್ತಾ ಇದಾರೆ ಮಕ್ಕಳು
1: ಮೇಡಮ್? ದೊಡ್ಡ ಮಗ 9th ಕ್ಲಾಸ್ ಮೇಡಮ್, ಎರಡನೇ ಮಗಳು 7th ಕ್ಲಾಸ್ ಮೇಡಮ್, ಸಣ್ಣ ಮಗಳು 5th ಕ್ಲಾಸ್ ಮಗಳು.
0: ಸ್ಕೂಲ್ ಇಲ್ವಾ, ಇನ್ನು ಶುರು ಆಗಿಲ್ವಾ ಸ್ಕೂಲು?
1: ಇಲ್ಲ ಮೇಡಮ್, ಓಪನ್ ಆಯ್ತು ಮೇಡಮ್, ಸೋಮವಾರ ಕರ್ಕೊಂಡು ಹೋಗ್ಬೇಕು ಮೇಡಮ್, ಅವರಿಬ್ರು ದುರ್ಗದ ಓದ್ತಾರೆ ಮೇಡಮ್.
0: ನೀವೇನ್ ಮಾಡ್ಕೊಂಡಿದ್ದೀರಿ
1: ಮೇಡಮ್? ನಾವು ಸಿಮೆಂಟ್ ರಿಂಗ್ ಮಾಡ್ತೀವಿ ಮೇಡಮ್.
0: ದಿನ ಕೆಲ್ಸಕ್ಕೆ ಹೋಗ್ಬೇಕು ಹಂಗಾದ್ರೆ ಅದಕ್ಕೆ?
1: ಮೇಡಮ್ ದಿನ ಮಾಡ್ತೀವಿ, ಇವಾಗ ಕೆಲಸ ಮಾಡ್ಕೆ ಬಂದ್ವಿ ಮೇಡಮ್, ಊಟ ಮಾಡ್ತಿದ್ವಿ, ಮಾತಾಡ್ತಿದ್ವಿ ಮೇಡಮ್.
0: ಹಂಗಾದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗಿರ್ತೀರಿ?
1: ಬೆಳಿಗ್ಗೆ 6 ಗಂಟೆಗೆ ಹೋಗ್ತೀವಿ ಮೇಡಮ್.
0: 6 ಗಂಟೆಯಿಂದ
1: ಬರ್ರಿ ಮೇಡಮ್,
0: ಟಿಫನ್ ಮಾಡೋಕೋಸ್ಕರ ಈಗ ಮನೆಗೆ ಬಂದ್ರಿ ನೀವು, ಮತ್ತೆ ಹೋಗ್ಬೇಕಾ?
1: ಮೇಡಮ್ ಇಲ್ಲ ಮೇಡಮ್, ಮುಗಿತ್ ಮೇಡಮ್, ಇವಾಗ ಮನೆ ಕೆಲಸ ಮಾಡ್ತೀವಿ ಮೇಡಮ್.
0: ಓಕೆ, ಬೆಳಿಗ್ಗೆ 6 ಗಂಟೆಗೆ
1: ಮುದ್ದೆ ಅನ್ನ ಮೇಡಮ್.
2: ಓಕೆ, ಊಟ ಮಾಡ್ತಾ ನಿಮ್ಮ ನೆಚ್ಚಿನ ಗೀತೆನ ಕೇಳಿ ಧನ್ಯವಾದ ತಮ್ಗೆ.
1: ಥ್ಯಾಂಕ್ಸ್ ಮೇಡಮ್.
0: ಓಕೆ, ಕೇಳ್ತಾ ಇರಿ.
2: ಓಕೆ, ಸೂರ್ಯವಂಶದ ಚಿತ್ರದ ಗೀತೆಗಾಗಿ ಕರೆ ಮಾಡಿದ್ರು. ಈ ಗೀತೆಯನ್ನ ಹಾಡಿದ್ದಾರೆ ವಿಷ್ಣುವರ್ಧನ್ ಮತ್ತು ಬೇಬಿ ರಕ್ಷಿತಾ.

0: ಓಕೆ, ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ವತ್ಸಲ ಅವರು, ಸಿರಿಗೆರೆಯಿಂದ. ಹೇಳಿ ವತ್ಸಲ ಅವರಿಗೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತೆ ಪ್ರಸಾರ ಮಾಡೋಣ? ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಏನ್ ಮಾಡ್ಕೊಂಡಿದ್ದೀರಾ ವತ್ಸಲ ಅವರೇ?
1: ಗೃಹಿಣಿ ಮೇಡಮ್, ಮನೇಲಿ.
0: ಗೃಹಿಣಿ, ಮನೇಲೇ ಇದ್ದೀರಾ. ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ? ಓಕೆ, ಥ್ಯಾಂಕ್ ಯು ವತ್ಸಲ ಅವರೇ, ಧನ್ಯವಾದ ಕರೆ ಮಾಡಿದಕ್ಕೆ. ತಾವು ಕೇಳಿದ್ರಂತಹ ಗೀತೆ ಪ್ರಸಾರ ಮಾಡ್ತೀವಿ. ನಮಸ್ತೆ. ಓಕೆ, ವತ್ಸಲ ಅವರು ಕರೆ ಮಾಡಿದ್ರು ಅಮೇರಿಕಾ ಅಮೇರಿಕಾ ಚಿತ್ರದ ಗೀತೆಗಾಗಿ. ಈ ಗೀತೆಯನ್ನ ಹಾಡಿದ್ದಾರೆ ರಾಜು ಅನಂತಸ್ವಾಮಿ ಮತ್ತು ಸಂಗೀತ ಕಟ್ಟೆ.

0: ಸೀಮಾ, ನಮ್ಮ ಗ್ರಾಮೀಣ ಮಹಿಳೆಯರು ಮುಂದಿನ ಕರೆ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ ಕೇಳೋಣ. ಹಲೋ ಹಲೋ
1: ಹಲೋ,
0: ನಮಸ್ಕಾರ. ಯಾರು ಮಾತಾಡ್ತಿರೋದು? ನಯನ ಅವರೇ. ಏನ್ ಮಾಡ್ಕೊಂಡಿರೋದು ನಯನ ಅವರು? ಓಕೆ, ಯಾವ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ? ಹಾರ್ಟ್ ಬೀಟ್ ಇಂದ.
2: ಓಕೆ, ನೋಡ್ತೀನಿ.
0: ಬಹುಶಃ ನಮ್ಮ ಕಂಪ್ಯೂಟರ್ ಅಲ್ಲಿ ಇದ್ದಂಗಿಲ್ಲ. ಬೇರೆ ಯಾವ್ದಾದ್ರು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡೋಣ?
1: ವಿಜಯದಶಮಿಯಿಂದ ನನ್ನ ಆಶಯ ಶಹಜಾನಿಗೆ ನಾನು ಒಬ್ಬಳೆ ಮಹಾರಾಣಿ ಆಸ್ತಾಂಗ್ ಕೊಡ್ತೀನಿ.
0: ವಿಜಯದಶಮಿ ಚಿತ್ರದಿಂದನಾ? ಓಕೆ. ಹೇಗೆ ಟೈಮ್ ಪಾಸ್ ಮಾಡ್ತೀರಿ ಮನೆಯಲ್ಲಿ?
1: ಏನು ಇಲ್ಲ ಮೇಡಮ್, ಟಿವಿ ನೋಡೋದು, ಮಕ್ಕಳ ಜೊತೆ ಮಕ್ಕಳು ನೋಡ್ಕೊಳ್ಳೋದು.

0: ಅಡಿಗೆ ಮಾಡೋದು ಮನೆಯಲ್ಲಿ ಇರೋದು
1: ಅಷ್ಟೇ. ಹಾಡು ಹೇಳ್ತೀರಾ ಅಲ್ವಾ? ಹಾಡು ಹೇಳ್ತೀರಾ ನೀವು? ಹಾಡು ಹೇಳಕ್ ಬರುತ್ತಾ ನೈನಾ ಅವ್ರಿಗೆ?
0: ಇಲ್ಲ ಮೇಡಮ್.
1: ಸ್ವಲ್ಪ ಪ್ರಯತ್ನ ಪಡ್ಬೇಕಪ್ಪ. ಒಳ್ಳೆ ಉತ್ತರ. ಹಂಗಾರೆ ನೆಕ್ಸ್ಟ್ ಕರೆ ಸಿಗೋವರೆಗೂ ಹಾಡಲ್ಲ ಹಂಗಾರೆ. ತುಂಬಾ ಜನ ಕರೆ ಮಾಡ್ತಿರ್ತಾರಲ್ವಾ,
2: ಜನ ಪ್ರಯತ್ನ ಪಡ್ತಿರ್ತಾರಲ್ವಾ, ಅವಾಗ ಒಂದ್ಸಲ ಸಿಕ್ಬಿಡುತ್ತೆ. ಓಕೆ, ಇವಾಗ ವಿಜಯದಶಮಿ ಚಿತ್ರದ ಗೀತೆ ನಿಮಗಾಗಿ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು.
1: ಓಕೆ, ವಿಜಯದಶಮಿ ಚಿತ್ರದ ಗೀತೆಯನ್ನ ಕೇಳೋಣ ನಂದಿತಾ ಅವರ ಧ್ವನಿಯಲ್ಲಿ.

0: ಓಕೆ, ಮುಂದಿನ ಕರೆ ಯಾರ್ದು ಅಂತ ಮಾತಾಡ್ಸೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ಸುಮಾ, ಬಸ್ತಿಹಳ್ಳಿಯಿಂದ ಮೇಡಮ್.
0: ಬಸ್ತಿಹಳ್ಳಿಯಿಂದ ಸುಮಾ. ಸುಮಾ ಅವ್ರು ಏನ್ ಮಾಡ್ಕೊಂಡಿದ್ದೀರಾ?
1: ನಾವು ರೈತರು ಮೇಡಮ್.
0: ರೈತರು, ಓಕೆ. ಈ ದಿನದ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾವ ಗೀತೆ ಬೇಕು ಸುಮಾ?
1: ರಸಿಕಾ ಮೂವಿಯಿಂದ ತನನಂ ತನನಂ ಸಾಂಗ್ ಬೇಕಾಯ್ತು.
0: ಓಕೆ, ತನನಂ ತನನಂ ಸಾಂಗ್. ಖಂಡಿತ
2: ಆಯ್ತು ಇದು. ರವಿಚಂದ್ರನ್ ಮೂವಿಗಳೆಲ್ಲ ನೋಡ್ತೀರಾ ನೀವು?
0: ಓಕೆ ಸುಮಾ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಥ್ಯಾಂಕ್ ಯು. ಓಕೆ, ಸುಮಾ ಅವರು ಕರೆ ಮಾಡಿದ್ರು ರಸಿಕಾ ಚಿತ್ರದ ಗೀತೆಗಾಗಿ. ಈ ಚಿತ್ರದ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

0: ಓಕೆ, ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಮಾಡಿದರೆ ಅವರಿಗೆ ಯಾವ ಗೀತೆ ಬೇಕು ಅಂತ ಕೇಳೋಣ.
1: ಹಲೋ
0: ಹಲೋ,
2: ಹೇಳಿ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
2: ಸ್ವರ್ಣ ಅಂತ ಮೇಡಮ್ ನನ್ನ ಹೆಸರು.
0: ಸ್ವರ್ಣ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
2: ಕೊಂಡ್ಲಳ್ಳಿಯಿಂದ ಮೇಡಮ್.
0: ಕೊಂಡ್ಲಳ್ಳಿಯಿಂದ, ಓಕೆ. ಹೇಳಿ, ಏನ್ ಮಾಡ್ಕೊಂಡಿದ್ದೀರಾ ನೀವು? ಹೌದಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಕೇಳಕ್ ಇಷ್ಟಪಟ್ಟಿದ್ದೀರಾ?
2: ಎಕ್ಸ್ಕ್ಯೂಸ್ ಮೀ ಮೂವಿಯಿಂದ ಬ್ರಹ್ಮ ವಿಷ್ಣು ಶಿವ ಇದೆ ಹಾಲು ಕುಡಿದರು ಅದು ಮೂವಿ.
0: ಓಕೆ, ಗೀತೆ ಇಷ್ಟನಾ ತಮಗೆ?
2: ಹೌದು ಮೇಡಮ್.
0: ಓಕೆ, ಖಂಡಿತವಾಗ್ಲೂ ತಾವು ಕೇಳಿರುವಂತ ಗೀತೆ ಪ್ರಸಾರವಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
0: ಓಕೆ, ಥ್ಯಾಂಕ್ ಯು. ಓಕೆ, ನಮ್ಮ ಕೇಳುಗರು ಕರೆ ಮಾಡಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆಗಾಗಿ ಕೇಳಿದ್ದಾರೆ. ಈ ಚಿತ್ರದ ಗೀತೆಗೆ ಗೀತೆಯನ್ನ ಹಾಡಿದ್ದಾರೆ ಪ್ರೇಮ್ ಅವರು, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಆರ್ ಪಿ ಪಟ್ನಾಯಕ್.

0: ಇದುವರೆಗೂ ಜನರಂಜನೆ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಾನು ಎಂ ಸೀಮಾ,
1: ಹಾಗೆ ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿಆರ್,
0: ತಾಂತ್ರಿಕ ಸಹಕಾರ ಪ್ರಶಾಂತ್ ಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದುವರೆಗೂ ನನ್ನ ಸ್ನೇಹಿತೆ ಸೀಮಾ ದುರ್ಗೋದಯ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಇದ್ಲು. ಈಗ ನಾನು ಸ್ಟುಡಿಯೋದಿಂದ ಅವಳನ್ನು ಬೀಳ್ಕೊಡ್ತಾ ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ಟುಡಿಯೋದಲ್ಲಿ ಇರ್ತೀನಿ. ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿಆರ್. ಇನ್ನೀಗ ಕೇಳೋಣ ಜನಪದ ಗೀತೆಗಳ ಕಾರ್ಯಕ್ರಮ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 11:31. ಇನ್ನೀಗ ಕೇಳೋಣ ಮಾಹಿತಿ ಕಣಜ, ಸಾಧಕರ ಪರಿಚಯ. ಇಂದಿನ ಮಾಹಿತಿ ಕಣಜ ಸಾಧಕರ ಪರಿಚಯ ಕಾರ್ಯಕ್ರಮದಲ್ಲಿ ಯಾವ ಸಾಧಕರನ್ನ ಪರಿಚಯಿಸ್ತಾ ಇದ್ದೀನಿ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅನ್ಕೋತೀನಿ. ಇಂದಿನ ಸಾಧಕರು ಶತಾವಧಾನಿ ಆರ್ ಗಣೇಶ್. ನಿಮಗೆಲ್ಲ ತಿಳಿದಿರುವಂತೆ ಮೊನ್ನೆ ತಾನೇ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇಂತಹ ಅಪ್ರತಿಮ ಸಾಧಕರು, ವಾಗ್ಮಿಗಳು, ಉತ್ತಮ ಪಂಡಿತರು ಆಗಿರುವಂತಹ ಶತಾವಧಾನಿ ಆರ್ ಗಣೇಶ್ ಅವರನ್ನ ಇಂದಿನ ಸಾಧಕರ ಪರಿಚಯ ಕಾರ್ಯಕ್ರಮದಲ್ಲಿ ಮಾಹಿತಿ ಕಣಜದಲ್ಲಿ ಪರಿಚಯಿಸ್ತಾ ಇದ್ದೀನಿ. ಶತಾವಧಾನಿ ಆರ್ ಗಣೇಶ್ ಅವರು ಆರ್ ಶಂಕರನಾರಾಯಣ ಅಯ್ಯರ್ ಹಾಗೂ ಅಲಮೇಲಮ್ಮ ದಂಪತಿಗಳ ಮಗನಾಗಿ 1962 ಡಿಸೆಂಬರ್ 4 ಕೋಲಾರದಲ್ಲಿ ಜನಿಸ್ತಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಯಾಂತ್ರಿಕ ಅಭಿಯಂತರ ವಿಷಯದಲ್ಲಿ ಪದವಿ ಪಡೆಯುತ್ತಾರೆ. ನಂತರ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮೆಟೀರಿಯಲ್ ಸೈನ್ಸ್ ಹಾಗೂ ಮೆಟಲರ್ಜಿಯಲ್ಲಿ ಎಂಎಸ್ಸಿ ಪದವಿಗಳನ್ನು ಗಳಿಸ್ತಾರೆ. ಅಲ್ಲಿಂದ ಮೈಸೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸಂಸ್ಕೃತದಲ್ಲಿ ಎಂಇ ಸ್ನಾತಕೋತ್ತರ ಪದವಿ ಪಡೀತಾರೆ. ಗಣೇಶ್ ಅವರ ಪೂರ್ವಜರು ದೇವರಾಯ ಸಮುದ್ರ

ಸಮುದ್ರದಿಂದ ಬಂದು ಕೋಲಾರದಲ್ಲಿ ನೆಲೆಸಿದವರು. ಮನೆಯಲ್ಲಿ ತಮಿಳು ಭಾಷೆಯನ್ನ ಆಡುತ್ತಿದ್ರು. ಕೋಲಾರದ ಪರಿಸರದಲ್ಲಿ ತೆಲುಗು ಬಹಳವಾಗಿ ಬಳಕೆಯಲ್ಲಿರುವ ಭಾಷೆಯಾದ್ದರಿಂದ ಅದನ್ನು ಕಲಿಯುವ ಆಸೆಯಾಯಿತು ಇವರಿಗೆ. ಕನ್ನಡ ಅವರ ಪ್ರಿಯವಾದ ಭಾಷೆಗಳಲ್ಲೊಂದು. ಅದರಲ್ಲಿ ಅವರು ಕೃತಿ ರಚನೆಯನ್ನ ಮಾಡೋದಕ್ಕೆ ಬಲ್ಲವರಾಗುತ್ತಾರೆ. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಯ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಿ ಸಾಗುತ್ತೆ. ಪಕ್ಕದ ಗೌರಿಬಿದರಿನವರಿನಲ್ಲಿ ಕೂಡ ಪ್ರೌಢಶಾಲಾಭ್ಯಾಸ ಸಾಗ್ತಾ ಹೋಗುತ್ತೆ. ಇವರ ಸಾಧನೆ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ಈ ಗೀತೆಯ ನಂತರ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಮಾಹಿತಿ ಕಣಜ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯ ಕಾರ್ಯಕ್ರಮದಲ್ಲಿ ನಾನಿವತ್ತು ಶತಾವಧಾನಿ ಆರ್ ಗಣೇಶ್ ಅವರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆರ್ ಗಣೇಶ್ ಅವರು ದೇವೋಜ್ವಲ ಪ್ರತಿಭಾಶಕ್ತಿ ಹೊಂದಿದ್ದವರು. ಓದಿದ್ದು ಲೋಹಶಾಸ್ತ್ರ, ಯಂತ್ರಶಾಸ್ತ್ರಗಳನ್ನು, ಆದರೆ ಜೀವನಾನಂದ ಕಂಡುಕೊಂಡದ್ದು ಕಲೆಯಲ್ಲಿ, ತತ್ವದಲ್ಲಿ. ಅವರಿಗೆ ಸರ್ವವನ್ನೂ ತಿಳಿಯುವ ಕುತೂಹಲ, ಆಸಕ್ತಿ, ಅಗಾಧ ಶ್ರದ್ಧೆ, ಪೂರ್ಣತೆಯ ಫಲಕ್ಕಾಗಿಯೋ ಏನೋ, ಅವರು ಅಭ್ಯಾಸ ಮಾಡದ ಕ್ಷೇತ್ರಗಳೇ ಇಲ್ಲ ಎನ್ನಬಹುದು. ಸಂಸ್ಕೃತ, ಸಾಹಿತ್ಯ, ಸಂಗೀತ, ಕಾವ್ಯ ಮೀಮಾಂಸೆ, ಛಂದಶಾಸ್ತ್ರ, ಭಾಷಾ ಮೀಮಾಂಸೆ, ದರ್ಶನಶಾಸ್ತ್ರ, ಧರ್ಮಶಾಸ್ತ್ರ, ಕಲಾ ಮೀಮಾಂಸೆ.

ಇತಿಹಾಸ, ಸಸ್ಯಶಾಸ್ತ್ರ, ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಪುರಾಣ, ವೇದ, ವೇದಾಂತ, ಇನ್ನೂ ಅವರೇ ಕಂಡುಕೊಂಡಂತಹ ಶಾಸ್ತ್ರಗಳು ಇನ್ನೂ ಏನಿವೆಯೋ ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿಯೇ ಇವರನ್ನು ಪುರುಷ ಸರಸ್ವತಿ ಅಂತ ಕೂಡ ಕರೀತಾರೆ.

ಕೇಳುಗರೆ ಕೇಳ್ತಾ ಇದ್ದೀರಿ ಮಾಹಿತಿ ಕಣಜದಲ್ಲಿ ಸಾಧಕರ ಪರಿಚಯ. ಇದರಲ್ಲಿ ಮೊನ್ನೆ ತಾನೇ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದಂತಹ ಶತಾವಧಾನಿ ಆರ್ ಗಣೇಶ್ ಅವರ ಬಗ್ಗೆ ಹೇಳ್ತಾ ಇದ್ದೀನಿ. ಶಿಕ್ಷಣದಿಂದ ಇಂಜಿನಿಯರ್ ಆಗಿರುವ ಗಣೇಶ್ ಅವರು ಬೆಂಗಳೂರಿನ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಎಂಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ಕಲಿಸಿದರು. ಅವರು ಭಾರತೀಯ ವಿದ್ಯಾಭವನದಲ್ಲಿ ಸಂಸ್ಕೃತ ಅಧ್ಯಯನ ನಿರ್ದೇಶಕರಾಗಿ, ಐಜಿಎನ್ಸಿಎ ಸಂಶೋಧನಾ ಅಧಿಕಾರಿಯಾಗಿ, ಜೈನ್ ವಿಶ್ವವಿದ್ಯಾಲಯದಲ್ಲಿ ಮಾನವ ಮೌಲ್ಯಗಳ ಕೋಶದ ಡೀನ್ ಆಗಿ ಮತ್ತು ನಿಮ್ಹಾನ್ಸ್ ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಂತಹ ಸಂಸ್ಥೆಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಮತ್ತೊಂದೆಡೆ ಅವರು ಸಂಗೀತಾವಧಾನ, ನರ್ತನಾವಧಾನ ಮತ್ತು ಚಿತ್ರಾವಧಾನಗಳಿಗೆ ರಚನೆಯನ್ನ ನೀಡಿದರು. ಅನೇಕ ಹೆಸರಾಂತ ಕಲಾವಿದರನ್ನ ಅವುಗಳನ್ನು ಪ್ರದರ್ಶಿಸಲು ಪ್ರೇರೇಪಿಸಿದವರು. ಕಾವ್ಯ, ಚಿತ್ರ, ಗೀತ, ನೃತ್ಯ ಬಹುಶಃ ಅವರ ಅತ್ಯಂತ ಸುಂದರವಾದ ಕೊಡುಗೆಗಳಲ್ಲಿ ಒಂದಾಗಿದೆ. ಕಾವ್ಯ, ಚಿತ್ರಕಲೆ, ಸಂಗೀತ ಮತ್ತು ನೃತ್ಯಗಳ ಸಂಗಮವಾಗಿದ್ದು ಇದನ್ನು ಉತ್ಕಟವಾಗಿ ಪ್ರದರ್ಶಿಸಲಾಗುತ್ತದೆ. ಆಗಸ್ಟ್ 15, 1997 ಕಾವ್ಯ ಚಿತ್ರದಲ್ಲಿ ಬಿಕೆಎಸ್ ವರ್ಮಾ ಅವರೊಂದಿಗಿನ ಅವರ ಸಹಯೋಗ 24 ಗಂಟೆಗಳ ನಿರಂತರ ಪ್ರದರ್ಶನಕ್ಕಾಗಿ ಐತಿಹಾಸಿಕ ಲಿಮ್ಕಾ ದಾಖಲೆಗೆ ಕೂಡ ಕಾರಣ ಆಯಿತು.

ಹೀಗೆ ತಮ್ಮ ಸಾಹಿತ್ಯಿಕ ಚಟುವಟಿಕೆಗಳಿಂದ ಶತಾವಧಾನಿ ಅಂತ ಕರೆಸ್ಕೊಂಡ್ರು ಶತಾವಧಾನಿ ಆರ್ ಗಣೇಶ್. ಏನಿದು ಶತಾವಧಾನ, ಯಾಕೆ ಇವರಿಗೆ ಶತಾವಧಾನಿ ಅಂತ ಕರೀತಾರೆ ಅಂದರೆ, ಏಕಕಾಲದಲ್ಲಿ 100 ವಿಭಿನ್ನ ವಿಷಯಗಳಿಗೆ ಅಥವಾ ಪ್ರಶ್ನೆಗಳಿಗೆ ತನ್ನ ಸಂಪೂರ್ಣ ಗಮನವನ್ನು ಅಂದರೆ ಏಕಾಗ್ರತೆಯಿಂದ ಗಮನವನ್ನು ನೀಡಿ ಸೂಕ್ತವಾಗಿ ಉತ್ತರಿಸುವ ಸಾಮರ್ಥ್ಯವುಳ್ಳ ಪ್ರತಿಭಾವಂತ ವ್ಯಕ್ತಿಗೆ ಶತಾವಧಾನಿ ಅಂತ ಕರೀತಾರೆ. ಅವಧಾನ ಕಲೆಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡೋದಾದರೆ, ಇದು ಭಾರತೀಯ ಸಾಂಸ್ಕೃತಿಕ ಪರಂಪರೆಯಲ್ಲಿ ಬರುವ ಒಂದು ಅದ್ಭುತವಾದ ಏಕಾಗ್ರತೆಯ ಕಲೆ. ಒಬ್ಬ ವಿದ್ವಾಂಸರು ಅಂದರೆ ಅವಧಾನಿ ಅಂತ ನಾವೇನು ಕರಿತೀವಿ, ಇಂತಹ ವಿದ್ವಾಂಸರು ವೇದಿಕೆಯ ಮೇಲೆ ಕುಳಿತಾಗ ಪೃಚ್ಛಕರು ಅಂತ ಕರೀತಾರೆ. ಅಂದರೆ ಪ್ರಶ್ನೆ ಮಾಡುವವರು, ಪ್ರಶ್ನಿಸುವವರು ಏಕಕಾಲದಲ್ಲಿ 100 ವಿಭಿನ್ನ ಹಾಗೂ ಕಠಿಣವಾದಂತಹ ಪ್ರಶ್ನೆಗಳನ್ನು ಅಥವಾ ಪದ್ಯಗಳನ್ನು ಕೇಳ್ತಾರೆ. ಈ ಅವಧಾನಿಯು ಯಾವುದೇ ಬರವಣಿಗೆಯ ಸಹಾಯವಿಲ್ಲದೆ ತನ್ನ ಅಸಾಧಾರಣ ಜ್ಞಾಪಕ ಶಕ್ತಿ ಮತ್ತು ಪಾಂಡಿತ್ಯದಿಂದ ಎಲ್ಲ ಪ್ರಶ್ನೆಗಳಿಗೂ ನಿಖರವಾಗಿ ಉತ್ತರಿಸ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಶತಾವಧಾನಿ ಆರ್ ಗಣೇಶ್ ಅವರು ಈ ಕಲೆಯ ಅತ್ಯಂತ ಪ್ರಸಿದ್ಧ ವಿದ್ವಾಂಸರಾಗಿದ್ದಾರೆ. ಈ ಕಲೆ ತುಂಬ ಜನಪ್ರಿಯವಾಗಿರುವಂತಹದ್ದು. ಅಷ್ಟಾವಧಾನಿ ಅಂತಂದರೆ 8 ಜನ ಪ್ರಶ್ನೆಯನ್ನು ಕೇಳ್ತಾರೆ, ಶತಾವಧಾನಿ ಅಂದರೆ 100 ಜನ ಪ್ರಶ್ನಿಸುವುದಕ್ಕೆ ಒಬ್ಬರೇ ಉತ್ತರವನ್ನು ಕೊಡ್ತಾರೆ. ಇಂತಹ ಹೆಗ್ಗಳಿಕೆಗೆ ಪಾತ್ರರಾದವರು ಶತಾವಧಾನಿ ಆರ್ ಗಣೇಶ್.

ಕೇಳುಗರೆ ಹೇಳ್ತಾ ಇದ್ದೀನಿ ಶತಾವಧಾನಿ ಆರ್ ಗಣೇಶ್ ಅವರ ಬಗ್ಗೆ. ಹೀಗೆ ಶತಾವಧಾನಿ ಆರ್ ಗಣೇಶ್ ಅವರು ಸಾಕಷ್ಟು ವಿಷಯಗಳಲ್ಲಿ ತಮ್ಮ ಪಾಂಡಿತ್ಯವನ್ನು ತೋರಿದ್ದಾರೆ. ಕಾವ್ಯವಾಚನ, ಆಶುಕವಿತೆ, ನಿಷೇಧ ಪದ ತ್ಯಜಿಸಿ ಛಂದೋಬದ್ಧ ಕವಿತಾ ರಚನೆ, ಸಂಖ್ಯಾಶಾಸ್ತ್ರ ಜೊತೆಗೆ ಅಪ್ರಾಸಾಂಗಿಕ ಪ್ರಶ್ನೆಗಳ ಮಳೆ ಸುರಿಸುವವರಿಗೆ ಉತ್ತರಿಸುವುದು, ಘಂಟಾವಾದನದ ಲೆಕ್ಕ ಇಟ್ಟುಕೊಳ್ಳುವಿಕೆ ಜೊತೆಗೆ ಪ್ರೇಕ್ಷಕರಿಂದ ಬರುವ ಸಮಸ್ಯೆ ಬಿಡಿಸುವುದು, ಹೀಗೆ ಅನೇಕ ರೀತಿಯ ಕಸರತ್ತುಗಳನ್ನು ಅವಧಾನಿ ಏಕಕಾಲಕ್ಕೆ ನಿರ್ವಹಿಸಬೇಕಾಗುತ್ತದೆ. ಇವೆಲ್ಲವನ್ನೂ ಲೀಲಾಜಾಲವಾಗಿ ನಿರ್ವಹಿಸುವುದು ಅವಧಾನಿಗಿರುವ ಸವಾಲು. ಇವೆಲ್ಲವನ್ನೂ ನಗುನಗುತ್ತಾ ಎಲ್ಲರೂ ಬೆರಗಾಗುವಂತೆ ನಿರ್ವಹಿಸುವುದು ಗಣೇಶರ ಸಾಮರ್ಥ್ಯ. ಹಾಗಾದರೆ ಶತಾವಧಾನಿ ಆರ್ ಗಣೇಶ್ ಅವರು 100 ಜನ ಕೇಳುವ ಏಕಕಾಲದಲ್ಲಿ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. ಆ 100 ಜನ ಕೂಡ ಪಾಂಡಿತ್ಯ ಹೊಂದಿದವರೇ ಆಗಿರುತ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ 5 ಕೋಣೆಗಳುಳ್ಳ 5 ಸಾಲಿನ ಖಾಲಿ ಕೋಷ್ಟಕವೊಂದರಲ್ಲಿ ಎಲ್ಲೆಂದೆಲ್ಲಿಗೆ ಕೂಡಿದರೂ ಸಮ ಸಂಖ್ಯೆಯ ಉತ್ತರ ಬರುವಂತಹ ಸಂಖ್ಯೆಗಳನ್ನು ಅವಧಾನಿಗಳು ಹೇಳಬೇಕು. ಪೃಚ್ಛಕ ಹೇಳುವ ಅಂದರೆ ಪ್ರಶ್ನೆ ಮಾಡುವವ ಹೇಳುವ ಸಂಖ್ಯೆಗೆ ಅನುಗುಣವಾಗಿ ಅವಧಾನಿ ಪ್ರತಿ ಮನೆಯ ಸಂಖ್ಯೆಯನ್ನು ಹೇಳಬೇಕು. ಪ್ರಶ್ನೆ ಕೇಳುವವರು ಅನುಕ್ರಮವಾಗಿ ಅಂಕೆಗಳನ್ನು ಕೇಳುವುದಿಲ್ಲ. ತನ್ನ ಇಚ್ಛೆಗೆ ಬಂದಂತೆ 4 ಸಾಲಿನ 3 ಮನೆ ಎಂತಲೋ, 2 ಸಾಲಿನ 1 ಮನೆ ಎಂತಲೋ ಕೇಳ್ತಾರಂತೆ. ಆಗ ಅವಧಾನಿಗಳ ಹಿಂಭಾಗದಲ್ಲಿ ಹಾಕಲಾದ ಬೋರ್ಡಿನಲ್ಲಿ ಸಂಖ್ಯೆಗಳನ್ನು ದಾಖಲಿಸಲಾಗುತ್ತೆ. ಅವಧಾನಿಗಳ ಕೈಯಲ್ಲಿ ಪೆನ್ನು ಪೇಪರ್ ಯಾವುದೂ ಇರೋದಿಲ್ಲ. ಉಳಿದ ಪೃಚ್ಛಕರು ಅಂದರೆ ಪ್ರಶ್ನೆ ಕೇಳುವವರು ಪ್ರಶ್ನೆಗಳಿಗೆ ಅವಧಾನಿಗಳು ಉತ್ತರಿಸುವಾಗ ಅವರ ಏಕಾಗ್ರತೆ ಮುರಿಯುವ ಉದ್ದೇಶದಿಂದಲೇ ಮಧ್ಯಪ್ರವೇಶಿಸಿ ಸಂಖ್ಯೆ ಕೇಳಲಾಗುತ್ತದೆ. ಆದರೂ ವಿಚಲಿತರಾಗದೆ ಅವರು ಸಂಖ್ಯೆ ಹೇಳುತ್ತಾ ಹೋಗ್ತಾರಂತೆ. ಕೊನೆಗೆ ಇಚ್ಛೆಗೆ ಬಂದಂತೆ ಕೇಳಲಾದ ಸಂಖ್ಯಾಕೋಷ್ಟಕದ ಯಾವ ಮನೆ ಖಾಲಿ ಇದೆ ಅಂತ ಕೇಳಿದಾಗ ಅವಧಾನಿಗಳು ಕೂಡಲೇ ಯಾವ ಸಾಲಿನ ಯಾವ ಮನೆ ಖಾಲಿ ಇದೆ ಅಂತ ತಪ್ಪಿಲ್ಲದೆ ಹೇಳ್ತಾರೆ. ಕೊನೆಗೆ ಸಾಲುಗಳನ್ನು ಅಡ್ಡ ರೀತಿಯಲ್ಲಿ ಮತ್ತು ನೇರ ರೀತಿಯಲ್ಲಿ ಹೇಗೆ ಕೂಡಿದರೂ ಬರುವ ಉತ್ತರ ಒಂದೇ ಆಗಿರುತ್ತಂತೆ. ಇಂತಹ ಸಂಖ್ಯಾಶಾಸ್ತ್ರದ ಪಾಂಡಿತ್ಯ ಕೂಡ ಆರ್ ಗಣೇಶ್ ಅವರಿಗೆ ಕರಗತವಾಗಿದೆ. ಇದಲ್ಲದೆ ನಿಷೇಧ ಪದ ಪ್ರಯೋಗದೊಂದಿಗೆ ಪೃಚ್ಛಕ ಹೇಳುವ ಛಂದಸ್ಸಿನಲ್ಲಿ ಪೃಚ್ಛಕ ನಿಷೇಧಿಸಿರುವ ಅಕ್ಷರ ಬಳಕೆ ಮಾಡದೆ ಪೃಚ್ಛಕ ಹೇಳುವ ಭಾಷೆಯಲ್ಲಿ ಈತನ ಇಚ್ಛೆಯ ವಿಷಯದ ಮೇಲೆ ಕವಿತೆ ರಚನೆ ಮಾಡುವುದು, ಇದು ಬಹಳ ಕ್ಲಿಷ್ಟವೂ ಸಾಮಾನ್ಯರಿಗೆ ಅಸಾಧ್ಯವೂ ಆದಂತಹ ವರಸೆ. ಇದರಲ್ಲಿಯೂ ಕೂಡ ಶತಾವಧಾನಿ ಆರ್ ಗಣೇಶ್ ಅವರು ತಪ್ಪಿಲ್ಲದೆ ಲೀಲಾಜಾಲವಾಗಿ ತಮ್ಮ ಪಾಂಡಿತ್ಯವನ್ನು ತೋರಿಸ್ತಾರೆ. ಇದು ಅವರಿಗೆ ಕರಗತವಾಗಿರುವಂತಹ ಕಲೆಯಾಗಿದೆ.

ಕೇಳುಗರೆ, ಸಾಧಕರ ಪರಿಚಯದಲ್ಲಿ ಶತಾವಧಾನಿ ಆರ್ ಗಣೇಶ್ ಅವರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಸಾಕಷ್ಟು ಪದವಿಯನ್ನ ಪಡೆದಿದ್ದಾರೆ ಶತಾವಧಾನಿ ಆರ್ ಗಣೇಶ್ ಅವರು. ಇಂಜಿನಿಯರಿಂಗ್ ಪದವೀಧರರಾದ ಮೇಲೆ ಸ್ನಾತಕೋತ್ತರ ಪದವಿ ಲೋಹಶಾಸ್ತ್ರ ಹಾಗೂ ವಸ್ತುವಿಜ್ಞಾನದಲ್ಲಿ ತಮ್ಮ ಪಿಎಚ್ಡಿ ಪದವಿಯನ್ನ ಪಡೆದು ವೃತ್ತಿಯಿಂದ ಅಧ್ಯಾಪಕರಾಗಿದ್ದ ಇವರು ಅದೃಷ್ಟವಶಾತ್ ಅವಧಾನ ಕಲೆಯತ್ತ ತಮ್ಮ ಪೂರ್ಣ ಗಮನವನ್ನ ನೀಡಿ ಅದರ ಪ್ರಚಾರ ಕೈಗೊಂಡಿದ್ದು ಕನ್ನಡಿಗರ ಸುದೈವ ಅಂತಲೇ ಹೇಳಬಹುದು. ಕನ್ನಡದಲ್ಲಿ ಅವಧಾನ ಕಲೆ ಎಂಬ ಅವರ ಮಹಾಪ್ರಬಂಧಕ್ಕೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯವು ತನ್ನ ಪ್ರಪ್ರಥಮ ಡಿಲಿಟ್ ಪದವಿಯನ್ನ ನೀಡಿ ಗೌರವಿಸಿದೆ. ಭಾರತೀಯ ವಿದ್ಯಾಭವನದ ಬೆಂಗಳೂರು ಶಾಖೆಯ ಸಂಸ್ಕೃತ ವಿಭಾಗದ ನಿರ್ದೇಶಕರಾಗಿಯೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಗಣೇಶ್ ಅವರು. ಇದುವರೆಗೂ ಸುಮಾರು 1,000 ಅಷ್ಟಾವಧಾನಗಳು ಹಾಗೂ 6 ಶತಾವಧಾನಗಳನ್ನು ಯಶಸ್ವಿಯಾಗಿ ನಡೆಸಿರುವ ಗಣೇಶ್ ತಮ್ಮ ಸಹಸ್ರಾವಧಾನಕ್ಕೂ ಸಿದ್ಧರಾಗ್ತಾ ಇದ್ದಾರಂತೆ. ಅಲ್ಲದೆ ಸೋದರ ಭಾಷೆಗಳಾದ ತೆಲುಗು, ತಮಿಳು, ಸಂಸ್ಕೃತದಲ್ಲಿ ಅಷ್ಟಾವಧಾನ ನಡೆಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಈ ರೀತಿಯಾಗಿ 4 ಭಾಷೆಗಳಲ್ಲಿಯೂ ಅವಧಾನವನ್ನು ನಡೆಸಿರುವ ಕೀರ್ತಿ ಇವರದ್ದು. ಸಂಸ್ಕೃತ ಹಾಗೂ ತೆಲುಗಿನಲ್ಲಿಯೂ ಕೂಡ ಶತಾವಧಾನಗಳನ್ನು ಪೂರೈಸಿರುವುದು ಇವರ ಹೆಗ್ಗಳಿಕೆ. ಹೀಗೆ ಸ್ವತಃ ಉತ್ತಮ ಕವಿಯೂ ಉಪನ್ಯಾಸಕರು ಚಿಂತಕರೂ ಆಗಿರುವ ಆರ್ ಗಣೇಶ್ ಇದುವರೆಗೂ 100+ ಲೇಖನಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಕನ್ನಡ, ಸಂಸ್ಕೃತ ಹಾಗೂ ತೆಲುಗು ಸಾಹಿತ್ಯ, ತತ್ವಶಾಸ್ತ್ರ, ನೀತಿಶಾಸ್ತ್ರ, ಅಲಂಕಾರಶಾಸ್ತ್ರ, ವಿಮರ್ಶೆ, ಯಕ್ಷಗಾನ, ನೃತ್ಯ, ತಂತ್ರಜ್ಞಾನ, ವಿಜ್ಞಾನ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟ ಅಪೂರ್ವವಾದ ಹಾಗೂ ಆಸಕ್ತಿದಾಯಕವಾದ ವಿಚಾರಗಳನ್ನು ಚರ್ಚಿಸಿದ್ದಾರೆ ಎಲ್ಲ ಲೇಖನಗಳಲ್ಲಿ. ಹೀಗೆ ತಮ್ಮ ಶತಾವಧಾನದಲ್ಲಿ ಇನ್ನೂ ಮುಂದುವರಿಲಿ, ಇವರಿಗೆ ಇನ್ನೊಂದು ಸಹಸ್ರಾವಧಾನ ಮಾಡುವಂತಹ ಶಕ್ತಿ ಇವರಿಗೆ ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಕನ್ನಡಿಗರಾದಂತಹ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಇನ್ನೊಂದಷ್ಟು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಲಿ ಅನ್ನೋ ಸದಾಶಯದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.

ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸಾಧಕರ ಪರಿಚಯದಲ್ಲಿ ಶತಾವಧಾನಿ ಆರ್ ಗಣೇಶ್ ಅವರ ಬಗ್ಗೆ ಮಾಹಿತಿಯನ್ನ ಕೇಳಿದ್ರಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನೀಗ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು MyGOV.in ಜಾಲತಾಣ ಅಥವಾ 1800 11 7800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45ರೊಳಗೆ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಉಪರಾಷ್ಟ್ರಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟ್ರಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30ಕ್ಕೆ ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸುಮಾರು 7 ಎಕರೆ 10 ಗುಂಟೆ ನನ್ನ ಭೂಮಿ ಇದಿಲ್ಲ. ನಾನು ಮಾವು ಬೆಳೆ ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತಾವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗ ಕಡಿಮೆ ಅಂತಂದ್ರೆ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ 1 ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿಬಿಟ್ಟಾವ, ಇಲ್ಲ ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿ.

0: ಈಗ ಬಹಳ ಸ್ವೀಟ್ ಇರ್ತದ, ಇದರಿಂದ ಜೇನು ತುಪ್ಪನೂ ಬರ್ತದ, ಹಣ್ಣನು ಸ್ವೀಟ್ ಆಗ್ತದ, ಹಣ್ಣು ಜಾಸ್ತಿ ಆಗ್ತದ.
1: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ

0: ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರು ಪಾಲಾಗಿ ಮೃತಪಟ್ಟ 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀ ಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು ಮೇ 31ರಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಜೂನ್ 1ರಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27ರ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ಧಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಾಳೆ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
3: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಕವಯಿತ್ರಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಊರು ಯಾವುದು, ನಿಮ್ಮ ಬಾಲ್ಯ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ.
4: ನಾನು ಬೀದರ್ ಜಿಲ್ಲೆಯ ರಾಜೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವಳು. ನಮ್ಮ ತಂದೆ ಮಲ್ಲಪ್ಪ ಗಾಯಕ್ವಾಡ್, ತಾಯಿ ಬಸಮ್ಮ. ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರು ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆಯವರು ಬೆಳೆದಿರ್ತಕ್ಕಂಥ ಪರಿಸರ ತುಂಬ ಚೆನ್ನಾಗಿತ್ತು. ನಮ್ಮ ತಂದೆಯವರು ಮೂಲತಃ ಇವತ್ತಿನ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನ ಇಟಗಿ ಗ್ರಾಮದವರು. ಅಲ್ಲಿ ಬಡತನ ತಾಳಲಾರದೆ ನಮ್ಮ ಮುತ್ತಜ್ಜ ಊರು ಬಿಟ್ಟು ಶಹಾಬಾದ್ಗೆ ಬಂದು ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ಕಂಪ್ನಿಯೊಳಗೆ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಾಕಿದ್ರು. ನಾನು ಕೂಡ ನನ್ನ ಮಗನಿಗೆ ಯಾಕೆ ಸ್ಕೂಲಿಗೆ ಹಾಕಬಾರ್ದು ಅಂತ ಹೇಳಿ ಅವರು ನಮ್ಮ ತಂದೆಯವರಿಗೆ ಸ್ಕೂಲಿಗೆ ಹಾಕ್ತಾರೆ. ಇಲ್ಲೇ ಶರಣ ಬಸವೇಶ್ವರ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಹಾಕ್ತಾರೆ. ನಂತರ ನಮ್ಮ ತಂದೆಯವರು ಇಲ್ಲೇ ಕಲಿತಾರೆ. ಆಗ ಅವರಿಗೆ ಬಿ ಶ್ಯಾಮ್ ಸುಂದರ್ ಅವರ ಪರಿಚಯ ಆಗ್ತದೆ. ಆ ಬಿ ಶ್ಯಾಮ್ ಸುಂದರ್ ಅವರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆ ನಂತರ ಅವರು ಅರ್ಧಕ್ಕೆ ಶಾಲೆ ನಿಲ್ಲಿಸಿ ನೌಕರಿ ಬಂದ್ಬಿಡುತ್ತೆ. ಆ ಬೀದರ್ ಜಿಲ್ಲೆಯಲ್ಲಿ ಹೋಗಿ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಹೆಚ್ಚಿಗೆ ಓದ್ಲಿಕ್ಕೆ ಆಗ್ಲಿಲ್ಲ, ಹೀಗಾಗಿ ನಾನು ಓದ್ಲಿಲ್ಲ, ನನ್ನ ಮಕ್ಕಳಾದ್ರೂ ಓದ್ಬೇಕು. ಆಮೇಲೆ ಬಿ ಶ್ಯಾಮ್ ಸುಂದರ್ ಅವರ ಭಾಷಣ, ಅವರ ಹೋರಾಟಗಳಲ್ಲೆಲ್ಲ ಭಾಗವಹಿಸಿರುವುದರಿಂದ ಅವರಿಗೆ ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಅವರು, ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿ ಬಾಯಿ ಫುಲೆ ಅವರು, ಈ ತರದ ಸಾಮಾಜಿಕ ಚಳುವಳಿಗಾರರ ಬಹಳ ದೊಡ್ಡ ಪ್ರಭಾವ ನಮ್ಮ ತಂದೆಯವರ ಮೇಲೆ ಆಯ್ತು. ಹೀಗಾಗಿ ನಮಗೂ ಕೂಡ ಶಾಲೆಗೆ ಹಾಕಿದ್ರು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, 5 ಜನ ನಮ್ಮ ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ನೇ, ಇಲ್ಲ ಹೆಣ್ಮಕ್ಳಿಗೆ ಶಾಲೆ ಕಲ್ಸ್ಬೇಡಪ್ಪ, ಬಹಳ ಬೇಗ ಮದುವೆ ಮಾಡಿ

0: ಕೊಡು, ಇಲ್ಲಾಂದ್ರೆ ಮುಂದೆ ನಿನಗೆ ತ್ರಾಸಾಗುತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ತಂದೆಯವರು ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಳಿಗೆ ನಾನು ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಓದಿಸಿದ್ರು. ಶಿಕ್ಷಣ ಇದ್ರೇನೆ ನಮ್ಮ ಬದುಕು, ಅದರಲ್ಲೂ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದಿರತಕ್ಕಂತ ನಾವುಗಳು, ನಮ್ಮ ಬಿಡುಗಡೆಗೆ ಶಿಕ್ಷಣ ಒಂದೇ ದಾರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನ ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ದು. ಹೀಗಾಗಿ ನಮಗೆ ಶಿಕ್ಷಣ ಕಲಿಸ್ತಾ ಹೋದ್ರು. ಆ ಪ್ರಾಥಮಿಕ ಶಾಲಾ ಶಿಕ್ಷಣ ರಾಜೇಶ್ವರ ಗ್ರಾಮದಲ್ಲಿ ಆಯಿತು. ಆನಂತರ ಹುಮ್ನಾಬಾದಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು ಆ ಎಂ ಎ ಎಂ ಫಿಲ್ ಪಿ ಎಚ್ ಡಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆಯಿತು. ನನಗೆ ಆ ಸಂದರ್ಭದಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ಹೀಗಾಗಿ ಓದುವುದನ್ನು ನಾನು ರೂಢಿಸಿಕೊಂಡೆ. ಭಾಷಣ ಮಾಡ್ತಾ ಇದ್ದೆ ನಾನು, ನಮ್ಮ ತಂದೆಯವರು ಪಿ ಶ್ಯಾಮ್ ಸುಂದರ್ ಅವ್ರ ಭಾಷಣ ಕೇಳಿದ್ರು. ಹೀಗಾಗಿ ನಮಗೂ ಕೂಡ ಚಿಕ್ಕಂದಿನಲ್ಲೇ ಭಾಷಣ ಮಾಡ್ಲಿಕ್ಕೆ ಹಸ್ತಿದ್ರು ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬಂತು, ಆ ಬುದ್ಧ ಜಯಂತಿ ಬಂತು ಅಂತ ಹೇಳಿದ್ರೆ ಭಾಷಣ ನಮ್ಮ ಅಣ್ಣ ಬರ್ಕೊಡ್ತಿದ್ದ. ಅಂದ್ರೆ ಭಾಷಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಣ್ಣ ಭೀಮಸೇನ್ ಗಾಯಕ್ವಾಡ್ ಅವ್ರು ನನಗೆ ಕಲಿಸಿದ್ರು. ಹೀಗಾಗಿ ಭಾಷಣ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದೆ ಅಂತ ಹೇಳಿದ್ರೆ ಕೂತವರೆಲ್ಲ ನನಗೆ 5 ರೂಪಾಯಿ 10 ರೂಪಾಯಿ ಕೊಡೋರು. ಬಹಳ ಸಣ್ಣವಳಿದ್ದ ನಾನು, 7ನೇ ಕ್ಲಾಸ್ನಿಂದನೇ ಭಾಷಣ ಮಾಡ್ತಿದ್ದೆ. ಹೀಗಾಗಿ ಆ ಅಭಿರುಚಿ ಬೆಳೆದಿತ್ತು. ಆದ್ರೆ ಭಾಷಣ ಮಾಡ್ತಾ ಇದ್ದೆ, ಆದ್ರೆ ಬರೀತಕ್ಕಂಥ ಕಲೆ ಇರಲಿಲ್ಲ ನನಗೆ.
1: ಕಥೆ ಕವನ ಬರೀಬೇಕು ಅಂತ ಯಾವಾಗ ಅನ್ನಿಸ್ತು?
0: ನಾನು ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪದವಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಗವಿಷಧ ಪಾಟೀಲ್ ಅವರ ಪರಿಚಯ ಆಯಿತು. ಆಗ ಅವ್ರು ಹೇಳಿದ್ರು, ನೀನು ಮಾತಾಡದನ್ನೇ ಬರ್ಕೋತ ಹೋಗು, ಯಾಕಂದ್ರೆ ಮಾತು ಅಳಿಸಿ ಹೋಗ್ತವೆ, ಬರಹ ದಾಖಲೆಯಾಗಿ ಉಳಿತು. ಅನಂತರ ಬರೀಕೆ ತೊಡಗಿಸಿಕೊಂಡೆ. ಆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕವಿತೆಗಳು ಬರೀತಿದ್ದೆ, ಅವೆಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆದವು. ಅದನ್ನ ನೋಡಿ ಬಹಳ ಖುಷಿ ಆಗ್ತಾ ಇತ್ತು, ಏ ನಮ್ದು ಹೆಸರು ಪತ್ರಿಕೆಯಲ್ಲಿ ಬರ್ತಾ ಇದೆ.
1: ನಿಮ್ದು ಮೊದಲ ಕವನ ಯಾವುದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು?
0: ಹೇಗೆ ಹೇಳಲಿ ನಾನು ಅಂತ ಹೇಳಿ ಒಂದು ಕವನ ಬರೆದೆ. ಅದು ಬಹಳ ಚೆನ್ನಾಗಿ ಎಲ್ಲರೂ ಫೋನ್ ಸಿಕ್ಕಾಗ ಹೇಳೋರು, ನೀವು ತುಂಬಾ ಚೆನ್ನಾಗಿ ಕವಿತೆ ಬರೀತೀರಾ, ಬರೀರಿ ಬರೀರಿ ಅಂತಂದಾಗ ಆ ಬರೆಯುವುದನ್ನು ಕೂಡ ರೂಢಿಸಿಕೊಂಡೆ. ಆನಂತರ 2002ರಲ್ಲಿ ಒಂದು ಕಾದಂಬರಿ ಓದೆ ನಾನು, ಯಾಜ್ಞಸೇನಿಯ ಆತ್ಮಕಥನ ಅಂತಕ್ಕಂಥ ಕಾದಂಬರಿ. ದ್ರೌಪದಿಯನ್ನ ಇಟ್ಕೊಂಡು ಮಹಾಭಾರತದಲ್ಲಿ ಅತ್ಯಂತ ಬಂಡಾಯಗಾರತಿ ಮತ್ತೆ ಅತಿ ಹೆಚ್ಚು ಶೋಷಣೆ ಒಳಗಾಗಿರ್ತಕ್ಕಂಥವಳು ಯಾಜ್ಞಸೇನಿ ದ್ರೌಪದಿ. ಹೀಗಾಗಿ ಅವಳ ಮೇಲೆ ಒಂದು ಕಾದಂಬರಿಯನ್ನು ಬರೆದೆ. ಆ ಬಹಳ ಸಣ್ಣ ವಯಸ್ಸಿನಲ್ಲಿ ಕಾದಂಬರಿ ಬರೆದೆ ನಾನು. ಅದಕ್ಕೆಲ್ಲ ಬಹಳಷ್ಟು ಪ್ರತಿಕ್ರಿಯೆ, ನಾಡಿನ ಅನೇಕ ವಿದ್ವಾಂಸರು, ಸರ್ಜು ಕಾಟ್ಕರ್ ಅಂತವ್ರು, ಮಣಿಮಾಲಿನಿ ಅಂತಕ್ಕಂಥ ಅವರು, ಆಮೇಲೆ ಎಂ ಎಸ್ ವೇದ ಅವರು, ಈ ಅನೇಕ ಸಾಹಿತಿಗಳು ಅದ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದ್ರು. ಆನಂತರ ಆ ಕಾದಂಬರಿ 4 ಭಾಷೆಗಳಿಗೂ ಕೂಡ ಅನುವಾದ ಆಯಿತು. ಇಂಗ್ಲಿಷ್, ಮರಾಠಿ, ತೆಲುಗು, ತಮಿಳು ಭಾಷೆಗೆ, 4 ಭಾಷೆಗೆ, ಹಿಂದಿ ಭಾಷೆಗೂ ಕೂಡ ಅನುವಾದ ಆಗಿದೆ. ಹೀಗಾಗಿ ಆ ಒಂದು ಕಾದಂಬರಿ ನನಗೆ ಬಹಳ ದೊಡ್ಡ ಮಡದ ಹೆಸರು ತಂದುಕೊಡ್ತು. ಆನಂತರ ನಾನು ಸಂಶೋಧನೆ ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ ಅಂತ ಹೇಳಿ, ಇಲ್ಲೇ ನಮ್ಮ 4 ಸನ್ನತಿ, ಅದೊಂದು ಬೌದ್ಧ ಒಂದು ಪವಿತ್ರವಾಗಿರ್ತಕ್ಕಂತ ಸ್ಥಳ, ಬೌದ್ಧರ ನೆಲೆ ಆಗಿತ್ತು. ಆದ್ರೆ ನಾನು ನನ್ನ ಸಂಶೋಧನೆಯೊಳಗೆ ಅದೊಂದು ಬೌದ್ಧರ ನೆಲೆಯಾಗಿದ್ರ ಜೊತೆಗೆ ಅದೊಂದು ವಿದ್ಯಾಕೇಂದ್ರ ಆಗಿತ್ತು, ಬೌದ್ಧ ವಿದ್ಯಾಕೇಂದ್ರ ಆಗಿತ್ತು ಅನ್ನುವಂತ ಒಂದು ಸಂಶೋಧನೆಯನ್ನು ಕೂಡ ಮಾಡಿ ಅದನ್ನ ಪುಸ್ತಕ ಮಾಡದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಮಹಿಳಾ ಪ್ರಶಸ್ತಿಯು ಕೂಡ ಆ ಸಂಶೋಧನೆಗೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಗಿ ಇವತ್ತು 40 ಪುಸ್ತಕಗಳು ಬರೆದಿದ್ದೀನಿ. ಕಾವ್ಯ ಕ್ಷೇತ್ರ, ಗಲ್ ಕ್ಷೇತ್ರ, ವಿಮರ್ಶೆ, ವೈಚಾರಿಕ ಸಾಹಿತ್ಯ, ವಿಚಾರ ಸಾಹಿತ್ಯ, ಕತೆ, ಕಾವ್ಯ, ಕಾದಂಬರಿ, ಹೀಗೆ ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ಕೈತ ನಾನು ಸಾಹಿತ್ಯವನ್ನ ರಚನೆ ಮಾಡಿದ್ದೇನೆ.
1: ಈಗ ಏನ್ ಪ್ರಸ್ತುತ ಪಡಿಸಿ?
0: ಸಣ್ಣ ಕವಿತೆ ಮೇಡಮ್, ಮಗಳೇ ಅಂತಕ್ಕಂಥ ಕವಿತೆಯ ಶೀರ್ಷಿಕೆ. ಕತ್ತಲಿಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೇ. ಕತ್ತಲಿಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೇ. ದೀಪದ ಬೆಳಕಿನಲ್ಲಿ ಹಸಿದವರು ಬದುಕು ಕಟ್ಟಿಕೊಳ್ಳುತ್ತಾರೆ ಮಗಳೇ. ಎದೆಯ ಹಾಡಿಗೆ ರಾಗ ಜೋಡಿಸಿಬಿಡು, ಹಾಡಿನಲ್ಲಿ ನಿರಾಭರಣ ಕನಸುಗಳಿವೆ. ದನಿ ಎತ್ತಿ ಹಾಡಿಬಿಡು ಬದುಕು, ಪ್ರೀತಿಸುವವರು ಒಂದಾಗುತ್ತಾರೆ ಮಗಳೇ. ರೂಬರಿಯದ ಅಕ್ಷರ ಬರೆದು ಬಿಡು, ಬಿರುಗಾಳಿ ತಂಗಾಳಿಯಾಗಿ ಬೀಸುತ್ತದೆ. ನಟ್ಟ ನಡುರಾತ್ರಿಯಲ್ಲಿ ನಡುಗುವ ಜನರು ಕಂಬಳಿ ಹೊತ್ತುಕೊಳ್ಳುತ್ತಾರೆ ಮಗಳೇ. ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ, ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ. ಏನು ಹೇಳಲಿ, 100 ಹೊಳೆ ದಾಟಿವರೆಗೆ ಮತ್ತೊಂದು ಹೊಳೆ.

0: ಈಜುವುದು ಕಷ್ಟವಲ್ಲ ಮಗಳೇ, ಮತ್ತೊಂದು ಹೊಳೆ ದಾಟುವುದು ಕಷ್ಟವಲ್ಲ ಮಗಳೇ. ಸ್ವರ್ಗ ನರಕದ ಹಾದಿ ಹಿಡಿದು ಮತ್ತೆ ಮತ್ತೆ ಸಾಗಬೇಡ, ಸೋತವರ ಮುಂದೆ ಭಜನೆ ಹಾಕಬೇಡ, ಲೋಕ ಒಪ್ಪುವುದಿಲ್ಲ ಮಗಳೇ. ಸತ್ಯದ ಮುಂದೆ ಸುಳ್ಳಿನ ಕತೆ ಕಟ್ಟಿದರೆ ನ್ಯಾಯ ಸಾಯುತ್ತದೆ, ಮರೆಮಾಚದೆ ಹೇಳಿಬಿಡು, ಮರೆಮಾಚದೆ ಹೇಳಿಬಿಡು ಜಗದ ಇತಿಹಾಸವನ್ನೆಲ್ಲ ಮಗಳೇ, ಜಗದ ಇತಿಹಾಸವನ್ನೆಲ್ಲ ಮಗಳೇ. ಕಾವ್ಯದ ನನ್ನ ಹೆಚ್ಚಾಗಿ ನನ್ನ ಕವನಗಳಲ್ಲಿ ಒಂದು ವೈಚಾರಿಕತೆ, ಸಾಮಾಜಿಕ ಮಹಿಳಾ ಸಂವೇದನೆ ಇವುಗಳನ್ನ ಇಟ್ಟುಕೊಂಡು ಮತ್ತು ವರ್ತಮಾನದಲ್ಲಿ ಆಗ್ತಕ್ಕಂತ ಘಟನೆಗಳನ್ನ ಇಟ್ಟುಕೊಂಡು ನಾನು ಕತೆ ಕವನಗಳನ್ನು ಸಹಿತ ಬರೆದಿದ್ದೇನೆ. ಕತೆ ಈಗಾಗಲೇ 8 ಕತೆಗಳಿದಾವೆ, ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಬರುತ್ತೆ. ಮಾಯದ ಗಾಯ ಅಂತಕ್ಕಂತ ಒಂದು ಕತೆ ಬರೆದೆ ಮೇಡಮ್ ನಾನು, ಮಗಳ ಕತೆ. ಅವಳು ಬದುಕಿನಲ್ಲಿ 21 ವರ್ಷ ಆಗಿರುತ್ತೆ ಅವಳಿಗೆ, 16 ವರ್ಷಕ್ಕೆ ಅವಳು ಮದುವೆ ಆಗುತ್ತೆ, ಸಣ್ಣ ಹುಡುಗಿ. SSLC ಆದ ನಂತರ ಅವಳು ಮದುವೆ ಮಾಡ್ಬೇಕು ಅಂತ ಹೇಳಿ ಅವ್ರ ತಾಯಿ ಅವ್ರ ತಮ್ಮನಿಗೆ ಮದುವೆ ಮಾಡ್ತಾಳೆ. ಆ ಹೋಗ್ತಾ ಹೋಗ್ತಾ ಹುಡುಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಆ ಹುಡುಗಿ ಏನ್ ಮಾಡ್ಬೇಕು ಅಂತ ಹೇಳಿ, 2 ಮಕ್ಕಳು ಬೇರೆ, ಒಂದು ಸಣ್ಣ ನೌಕರಿ ಮಾಡ್ತಾ ಇರ್ತಾನೆ ಹುಡುಗ. ಆ ಜನರ ಸಂಘ ಕಟ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿವಸ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಅವಾಗ ಅವಳು ತಾಯಿ ಮನೆಗೆ ಮರಳಿ ಬರ್ತಾಳೆ. ಬಂದಾಗ 2 ಮಕ್ಕಳ ಭವಿಷ್ಯ ಅವಳು ಜೊತೆ ಇರುತ್ತೆ, SSLC ಮುಗಿದುತ್ತೆ. ಆ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಅವಳು ತಾಯಿ ಬಿಸಿ ಊಟಕ್ಕೆ ಹಚ್ತಾಳೆ ಅವಳಿಗೆ. ಬಿಸಿ ಊಟಕ್ಕೆ ಹಚ್ಚಿದಾಗ 1-2 ದಿವಸ ಕೆಲಸ ಮಾಡ್ತಾಳೆ. 3ನೇ ದಿವಸ ಕೆಲ್ಸಕ್ಕೆ ಹೋದಾಗ, ನಿನಗೆ ಕೆಲಸ ಇಲ್ಲಮ್ಮ ನೀನು ಹೋಗು ಅಂದಾಗ ಅವಳು ಗಾಬರಿ ಆಗ್ತಾಳೆ. ಯಾಕೆ ನನಗೆ ಕೆಲಸಕ್ಕೆ ಬೇಡ ಅಂತ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲ ನೀನು ದಲಿತ ಹೆಣ್ಣುಗಳು, ನೀನು ಮಾಡಿರ್ತಕ್ಕಂಥ ಅಡುಗೆ ಇಲ್ಲಿನ ಪಾಲಕರು ಬೇಡ ಅಂತ ಇದ್ದಾರೆ ಅಂದಾಗ ಅವಳಿಗೆ ಮೊದಲೇ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಅನಾಥಳಾಗಿರ್ತಾಳೆ ಅವಳು. ಈ ಜಾತಿ ಅಂತಕ್ಕಂಥ ವ್ಯವಸ್ಥೆ ಕೆಲಸ ಮಾಡ್ಲಿಕ್ಕೂ ನನಗೆ ಬಿಡ್ತಾ ಇಲ್ಲಲ್ಲ, ಇದೊಂದು ಮಾಯದ ಗಾಯ ನನ್ನ ಬದುಕಿನೊಳಗೆ ಅಂತ ಹೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿದ್ರು ಕೂಡ ಇವತ್ತಿಗೂ ಈ ನೆಲದಲ್ಲಿ ಜಾತಿ ಅಂತಕ್ಕಂಥ ಭೂತ ನಮಗೆ ಬಿಟ್ಟಿಲ್ಲ ಅನ್ನುವಂಥ ನಿರಾಶೆಯೊಂದಿಗೆ ಮರಳ್ತಾಳೆ. ಅದು ಮಾಯದ ಗಾಯ. ಈ ತರದ ಅನೇಕ ಕತೆಗಳನ್ನು ಬರೆದಿದ್ದೀನಿ.
1: ಗಜಲ್ಗಳನ್ನ ಬರ್ದಿರಿ ಅಂತ ಹೇಳಿದ್ರಿ.
0: ಹೌದು ಮೇಡಮ್,
1: ಹೇಳಿಕ್ಕಾಗತ್ತಾ ಒಂದ್ ಗಜಲ್?
0: ಗಜಲ್ಲು ಈಗಾಗ್ಲೇ 4 ಗಜಲ್ಗಳನ್ನ ಬರ್ದಿನಿ ಮೇಡಮ್. ಇಲ್ಲಿ ಒಂದು ಸುಮ್ನೆ ಶೇರ್ ನಿಮ್ ಮುಂದೆ ನನಗ್ ನೆನಪಿದೆ. ಏಸೋ ದಿನಗಳ ಬಳಿಕ ಬಂದಿವೆ ಚಿತ್ತ ಚಿತ್ತಾರದ ಹಾಳೆಗಳು, ಬಣ್ಣ ಬಣ್ಣದ ಚಿತ್ರ ಬಿಡಿಸಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಏಸೋ ದಿನಗಳ ಬಳಿಕ ಬಂದಿವೆ ಮಾತುಗಳು, ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಅಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ದಿನಗಳ ನಂತರ ನಮ್ಮ ಕೈಯೊಳಗೆ ಪೆನ್ ಬಂದಿದೆ.
1: ಹೌದು,
0: ಇಲ್ಲಿವರೆಗೂ ನಮಗೆ ಎಷ್ಟೋ ಶತಮಾನಗಳವರೆಗೆ ನಮ್ಮ ಕೈಗಳಿಗೆ ಹಾಳೆಗಳೇ ಬಂದಿಲ್ಲ, ಆ ಪೆನ್ಗಳೇ ಬಂದಿಲ್ಲ. ಹೀಗಾಗಿ ಎಷ್ಟೋ ದಿನಗಳ ಬಳಿಕ ಬಂದಿರತಕ್ಕಂಥ ಈ ಅವಕಾಶವನ್ನ ನಾವು ಉಪಯೋಗಿಸಿಕೊಳ್ಬೇಕಾಗಿದೆ. ನಮ್ಮೊಳಗಡೆ ನೋವಿದೆ, ಸಂಕಟ ಇದೆ, ಯಾತನೆ ಇದೆ, ಆಕ್ರಂದನ ಇದೆ.
1: ಅಂದ್ರೆ ಇಷ್ಟು ದಿವಸ ಹೇಳ್ಕೊಳ್ಳಿಕ್ಕಾಗಿಲ್ಲ.
0: ಹೀಗಾಗಿ ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಅಂತಕ್ಕಂಥ ಒಂದು ಘಟ. ಈ ತರದ ಅನೇಕ ಸಂವೇದನೆಗಳನ್ನ ಇಟ್ಟುಕೊಂಡು ನಾನು ಗಜಲನ್ನ ಬರೆದಿದ್ದೇನೆ. ಈಗ ನಿಮ್ಮ ಮುಂದೆ ಒಂದು ಕವಿತೆ, ಓದುಗರಿಗಾಗಿ ಒಂದು ಕವಿತೆಯನ್ನ, ಅವಳು ಅಂತಕ್ಕಂಥ ಒಂದು ಕವಿತೆ. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಮಾತಿನಿಂದ 100 ಬೆಳಕು ಕಟ್ಟಿ ಕಾಡು ಕಣಿವೆಯಿಂದ ಎದ್ದು ಉರಿಯುವ ಗಾಯಕ್ಕೆ ಮುಲಾಮು ತಂದಳು ಅವಳು. ವೈರಿಗೂ ಬುದ್ಧನ ನಗು ಕಲಿಸಿ ಪ್ರೀತಿ ಹನಿಚಲ್ಲಿ ಗುಲಾಬಿಯ ಚಲವು ತಂದಳು ಅವಳು, ಗುಲಾಬಿಯ ಚಲವು ತಂದಳು ಅವಳು. ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆಯ ಕಟ್ಟಿ, ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆ ಕಟ್ಟಿ ಬಿಳಿಯ ಪಾರಿವಾಳ ಹೊತ್ತು ತಂದಳು ಅವಳು, ಹೊತ್ತು ತಂದಳು ಅವಳು. ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು, ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು ದಡವ ಸೇರಿಸಿ ಸಂಘಾತಿಯಾಗಿ ನಿಂತಳು ಅವಳು. ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ, ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ ಉಸಿರಾಗಿ ಹಸಿರಾಗಿ ನಿಂತಳು ಅವಳು. ಮುಳ್ಳು ಬಿತ್ತುವವರ ನಡುವೆ ಹೂವು ಬಿತ್ತುತ್ತ ನಡೆದವಳು, ಬಣ್ಣದ ಅಕ್ಷರದ ನಡುವೆ ಬಣ್ಣದ ಕವಿತೆಯಾಗಿ ತಳುವ

0: ಬಣ್ಣದ ಕವಿತೆಯಾಗಿ ನಿಂತಳವಳು. ಅಂದ್ರೆ ಹೆಣ್ಣು ಅಂತ ಹೇಳಿದ್ರೆ ಕೇವಲ ಮನೆ ಅಷ್ಟೇ ನಿಭಾಯಿಸ್ತಕ್ಕಂಥವಳಲ್ಲ, ಅವಳು ಮನಸ್ಸು ಮಾಡಿ ಆದ್ರೆ ಈ ಬಡವರನ್ನ ನಿರ್ಗತಿಕರನ್ನ ಆಶ್ರಯದಾತಳಾಗಿಯೂ ಸಹಿತ ನಿಲ್ತಾಳೆ. ಹೀಗಾಗಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಮಹಿಳೆ ಇವತ್ತು ಪ್ರವೇಶ ಮಾಡದೇ ಇರತಕ್ಕಂಥ ಕ್ಷೇತ್ರಗಳೇನೇ ಇಲ್ಲ. ಅವಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತರದಂತೆ, ಅದಕ್ಕೆ ಅಕ್ಷರ ಕಲಿಯಲು ಹೋಗ್ತಕ್ಕಂಥ ಮಹಿಳೆ ನಗುವ ಬೆಳದಿಂಗಳು ಹೊತ್ತು ತಂದಳು ಅನ್ನುವಂಥ ಒಂದು ಅರ್ಥವ ಇದ್ದ ರೀತಿಯಲ್ಲಿ ನಾನು ಈ ಕವಿತೆಯನ್ನು, ಅವಳು ಅಂದರೆ ಹೆಣ್ಣು, ಅವಳು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ, ಅಂದ್ರೆ ಅವಳೊಂದು ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದ್ದಾಳೆ ಹೆಣ್ಣು ಅನ್ನುವಂಥದ್ದನ್ನ ಈ ಕವಿತೆ ಪ್ರತಿಬಿಂಬಿಸುತ್ತದೆ.
1: ಹಾ, ಈಗ ನೀವು ಹೆಚ್ಚಾಗಿ ಕಥೆಗಳನ್ನ ಬರೆಯೋದಕ್ಕೆ ಇಷ್ಟಪಡ್ತೀರೋ ಅಥವಾ ಕವನಗಳನ್ನ?
0: ಎರಡೂ ಕ್ಷೇತ್ರಗಳಲ್ಲಿ ನಾನು ಅರಿತೇನೆ. ಆ ಕವನಗಳಲ್ಲಿ ಹೇಳಲಾರದೆ ಇರತಕ್ಕಂಥದ್ದು ಸುದೀರ್ಘವಾಗಿರುತ್ತವೆ ಕಥೆಗಳು. ಆ ಕವಿತೆಯಲ್ಲಿ ನಾವು ಅವಳ ಒಂದು ಕಥೆಯನ್ನು ಸಂಪೂರ್ಣವಾಗಿ ಕೈಕೊಡಲಿಕ್ಕೆ ಪದಗಳ ಕಷ್ಟ ಆಗುತ್ತೆ. ಆದ್ರೆ ಅಲ್ಲಿ ಸುದೀರ್ಘವಾದಂತಹ ರೀತಿಯೊಳಗೆ ಹೇಳಬೇಕಾದ ನೇರವಾಗಿ ಅಲ್ಲಿ ಹೇಳಬಹುದು. ಇಲ್ಲಿ ಕಾವ್ಯಾತ್ಮಕ ಆಗಿರ್ತದೆ, ಹೀಗಾಗಿ ಕವಿತೆಯೂ ಕೂಡ ಇಷ್ಟ, ಕಥೆನೂ ಕೂಡ ಇಷ್ಟ.
1: ಈಗ ನೀವು ಒಂದು ಕಥೆ ಅದು ಬರೆಯೋದಕ್ಕೆ ಸಾಮಾನ್ಯವಾಗಿ ಎಷ್ಟು ಸಮಯ ತಗೋತೀರಿ ನೀವು?
0: ಕಾದಂಬರಿಗಳು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವತ್ತು ನಾವು ಬರೆದೇವೆ ಅಂತ ಹೇಳಿದ್ರೆ ಮತ್ತೆ ಓದ್ತಾ ಹೋದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅನಿಸುತ್ತೆ. ಹೀಗಾಗಿ ಕೈಗಳು ಕಂಟಿನ್ಯೂ ಬರೆಯಂಗಿಲ್ಲ, ಸ್ವಲ್ಪ ಸ್ವಲ್ಪ ಇವತ್ತು ಎರಡು ಪುಟ, ನಾಳೆ ಎರಡು ಪುಟ, ಆಮೇಲೆ ಅದನ್ನ ಸಂಪೂರ್ಣವಾಗಿ ಓದಿದ ನಂತರ ಮತ್ತೆ ಅದನ್ನ ಕರೆಕ್ಷನ್ ಮಾಡಿ ಎಲ್ಲೆಲ್ಲಿ ಬೇಕು ಅಂತ ಹೇಳಿ ಒಂದು ಕಥೆನೂ ಕೂಡ ಹೀಗೆ ಕಂಟಿನ್ಯೂ ಇಲ್ಲ, ಅದನ್ನ ಓದಿ ಓದಿ ಬರಲಿಕ್ಕೆ ಪ್ರಯತ್ನಿಸ್ತೇನೆ.
1: ಈಗ ನಿಮ್ದು ಭಾಷಣ ಮಾಡೋದಕ್ಕೆ ನಿಮಗೆ ಬಾಲ್ಯದಲ್ಲೇ ನಿಮಗೆ ಪ್ರೋತ್ಸಾಹ ಸಿಕ್ತು, ತಂದೆ ಅಣ್ಣ ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಟ್ರು, ಓದ್ತಾ ಓದ್ತಾ ಬರವಣಿಗೆಯೊಳಗೂ ಬಂದ್ರಿ, ಬರವಣಿಗೆ ಮಾಡಿದ್ರಿ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ ತರ ಪ್ರೋತ್ಸಾಹ ಸಿಕ್ತು ಮನೆಯವ್ರದ್ದು ನಿಮ್ಮ ಅತ್ತೆಯವ್ರದ್ದು?
0: ಈ ಎರಡೂ ವಿಷಯದಲ್ಲಿ ನಾನು ಲಕ್ಕಿ ಮೇಡಮ್. ಹೆತ್ತ ಮನೆಯಲ್ಲಿ ಕೂಡ ಪ್ರೋತ್ಸಾಹ, ಗಂಡನ ಮನೆಯಲ್ಲಿ ಪ್ರೋತ್ಸಾಹ. ಈಗ ನಮ್ಮ ಮನೆಯವರು ಅವರು ಕೂಡ ಸಾಹಿತಿಗಳು, ಅವರು ಕೂಡ ಎಂಎ ಮುಗಿಸ್ಕೊಂಡು ಎಂಫಿಲ್ PhD ಮುಗಿಸ್ಕೊಂಡು ಕನ್ನಡ ಸಾಹಿತ್ಯ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗಾಗಿ ಅವರು ಬರೆಯೋದರಿಂದ ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ಗುರುತಿಸಿ ನೀನು ಬರೀ, ಏನಾದ್ರೂ ಬರೀ ಅಂತ ಹೇಳಿ ವಿಷಯವನ್ನ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಕವಿತೆ ನನ್ನ ಸಾಹಿತ್ಯದ ಮೊದಲನೇ ಓದೆ ಅವರು. ಹೀಗಾಗಿ ನಾನು ಎಲ್ಲಿ ಏನ್ ತಪ್ಪು ಮಾಡ್ತೇನೆ ಅದನ್ನ ಅಲ್ಲಿ ಸೇರಿಸ್ಕೋ, ಬರೀ ನಿನ್ನಲ್ಲಿ ಶಕ್ತಿ ಇದೆ, ಮಾತಾಡ್ತಕ್ಕಂಥ ಶಕ್ತಿ ಇದೆ, ಆ ಸಮಾಜಕ್ಕೆ ನೀನೇನಾದ್ರೂ ಕೊಡಬಲ್ಲೆ ಅಂತಕ್ಕಂಥ ಉತ್ಸಾಹ, ಆಮೇಲೆ ಅವರು ಹುರಿದುಂಬಿಸ್ತಾರೆ ಇದನ್ನ ಬರೀ. ಹೀಗಾಗಿ ನನಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವ್ರ ಕಾರಣ, ನಮ್ಮ ಹೆತ್ತವ್ರ ಕಾರಣ. ಹೀಗಾಗಿ ಎರಡೂ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ,
1: ಯಾಕಂದ್ರೆ ಎಲ್ಲರಿಗೂ ಈ ದೈವ ಸಿಗೋದಿಲ್ಲ. ಆಮೇಲೆ ನಿಮ್ಮ ಮಕ್ಕಳು ಸಾಹಿತ್ಯ ಕ್ಷೇತ್ರದೊಳಗೆ ಏನಾರ ಹಿಂಗ ಅಭಿರುಚಿ ತೋರಿಸ್ತಾರ?
0: ನನ್ನ ಮಗಳು ಸಾಕ್ಷಿಯ PUC ಸೆಕೆಂಡ್ ಇಯರ್, ನಮ್ಮ PUC ಓದ್ತಾ ಇದ್ದಾಳೆ. ಮಗ 10ನೇ ತರಗತಿ ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗಳು 9ನೇ ತರಗತಿ ಓದ್ತಾ ಇದ್ದಾಳೆ. ಮೊದಲನೇ ಮಗಳು ಸಾಕ್ಷಿ ಬರಿತಾ ಇದ್ದಾಳೆ. ನಾವೆಲ್ಲ ನೋಡ್ಕೊಂಡು ಮನೆಯಲ್ಲಿ ಆ ಪುಸ್ತಕಗಳನ್ನ ನೋಡ್ಕೋತಾಳೆ. ನಮ್ಮ ಮಮ್ಮಿ ಕವಿತೆ ಬರಿತಾ ಇದ್ದಾಳೆ, ಪೋಯಂ ಬರಿತಾಳೆ, ನಮ್ಮ ಪಪ್ಪನೂ ಬರಿತಾ ಇದ್ದಾರೆ ಅಂತ ಹೇಳಿ ಅವಳು ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಿ ಹೈಕುಗಳನ್ನ ಬರಿತಾ ಇದ್ದಾಳೆ. 3 ಸಾಲಿನ ಹೈಕುಗಳು, ಆ ಹೈಕನ್ನ ಅವಳು ಕೂಡ ಈ ಕವಿತೆ ಬರಿತಾ ಇದ್ದಾಳೆ. ಒಂದು ಸಂಕಲನ ಕೂಡ ತರಬೇಕು, ಆದ್ರೆ ಅವಳಿಗೆ ಇನ್ನೂ ನಾವು ಓದುವುದರಲ್ಲಿ ಆಸಕ್ತಿ ವಹಿಸು ಅಂತ ಹೇಳ್ತಾ ಇದ್ದೇವೆ. ಇವಾಗ PUC ಸೈನ್ಸ್ ಇದ್ದಾಳೆ, ಹೀಗಾಗಿ ಅಲ್ಲಿ ಅವಳು ಓದ್ಬೇಕಾಗುತ್ತೆ. ಅದಕ್ಕಾಗಿ ಈ ಕಡೆ ನೀನು ಬೇಡ ಓದು ಅಂದ್ರೂ ಕೂಡ ಅವಳು ಸಣ್ಣ ಸಣ್ಣ ಕವಿತೆಗಳು ಬರೀತಾ ಇದ್ದಾಳೆ. ಅದಕ್ಕೆ ಅವಳು ಮುಂದಿನ ಭವಿಷ್ಯದಲ್ಲಿ ಒಬ್ಬ ಭರವಸೆಯ ಕವಿಯತ್ರಿ ಆಗಿದ್ದಾಳೆ.
1: ಅಂದ್ರೆ ಸೈನ್ಸ್ ಓದ್ತಾ ಇದ್ರು ಕೂಡ ಈ ಕಲಾಕ್ಷೇತ್ರದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ
0: ಮನೆಯ ವಾತಾವರಣ ನಾವು ಬರೀತಾ ಇದ್ದೇವೆ, ಅವ್ರ ತಂದೆಯವ್ರು ಬರೀತಾರೆ. ಹೀಗಾಗಿ ಅದನ್ನ ನೋಡ್ಕೊಂಡು ನಮ್ಮ ಅಣ್ಣನೂ ಬರೀ ಬರೀತಾನೆ, ಅವನು ಒಬ್ಬ ಕವಿ, ಒಳ್ಳೆಯ ಕವಿ. ಈಗಾಗಲೇ 8 ಪುಸ್ತಕಗಳು ಕೂಡ ಹೊರಬಂದಿವೆ. ಆಮೇಲೆ ನಮ್ಮ ಮನೆಯವರ ತಂದೆಯವರು ಎಚ್ ಎಸ್ ಪಾಟೀಲ್, ಅವರು ಕೂಡ ಬಹಳ ದೊಡ್ಡ ಬರಹಗಾರರು.
1: ಹೀಗಾಗಿ ನಿಮ್ದೆಲ್ಲ ಬರಹಗಾರರ
0: ಮನೆಯ ಪರಿಸರ ಬರಹಗಾರರೇ ಆಗಿರುವುದರಿಂದ ಸಹಜವಾಗಿ ಅವಳ ಮೇಲೆ ಪ್ರಭಾವ

0: ಬೀರಿ.
1: ಮೇಡಮ್, ಈಗ ನಿಮ್ಮ ಮಕ್ಕಳದ್ ಹೇಳಿದ್ರಿ, ಆದ್ರೆ ಈಗ ಎಲ್ಲಾ ಮಕ್ಕಳದ ಒಟ್ಟಾರೆಯಾಗಿ ನೋಡಿದಾಗ ಈ ಟಿವಿ ಮೊಬೈಲ್ ಇದರಿಂದ ಹೊರಗ್ ಬರೋದೇ ಕಷ್ಟ ಆಗ್ತದೆ ಅವರಿಗೆ. ಪಾಲಕರಾದ ನಮಗೂ ಕೂಡ ಬಹಳ ಕಷ್ಟ ಆಗ್ಲಿಕ್ಕೆ. ಇಂತಹ ಒಂದು ಸಂದರ್ಭದೊಳಗೆ ಈ ಮಕ್ಕಳಿಗೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅಂದ್ರೆ ಅದರ್ ದೆನ್ ಅವ್ರ ಸ್ಕೂಲ್ ಸೆಲೆಬಸ್ನಿಂದ ಈ ತರ ಇದೆ ಕತೆ ಕವನ ಈ ಕಡೆ ಒಲವು ಅವ್ರಿಗೆ ಮೂಡಿಸ್ಬೇಕಂದ್ರೆ ಯಾವ ತರ ಪ್ರಯತ್ನ ಮಾಡ್ಬೇಕು ಅಂತೀರ ನೀವು?
2: ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಇವತ್ತು ಯುವ ಜನತೆ ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ನ ಕೀಳನ್ನ ಬೆಳೆಸ್ಕೊಂಡಿದ್ದಾರೆ.
1: ಹೌದ್ರಿ,
2: ಇದು ನಮ್ಮ ಸಮಾಜಕ್ಕೊಂದು ದೊಡ್ಡ ರೋಗ ಅಂತ ನಾನು ಅನ್ಕೊಂಡಿದ್ದೀನಿ. ಓದ್ಬೇಕಾಗಿರ್ತಕ್ಕಂತ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ. ಇದಕ್ಕೆ ಮೊಬೈಲ್ ಅನ್ನ ಮಕ್ಕಳಿಂದ ದೂರ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾಲೇಜು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಶಿಕ್ಷಕರ ಮೇಲೆ ನಾವು ಮಕ್ಕಳನ್ನ ಸರಿದಾರಿಗೆ ತರಬೇಕಾದ್ರೆ ಸಣ್ಣ ಕಥೆಗಳನ್ನ ಹೇಳೋದ್ರ ಮೂಲಕ ನಾವು ವಡ್ಡಾರಾಧನೆಯಲ್ಲಿಯೂ ಸಹಿತ ಸಣ್ಣ ಸಣ್ಣ ಕಥೆಗಳು, ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮಲಗುವ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯವರು ಕತೆ ಹೇಳಿ ಮಕ್ಕಳನ್ನ ಸರಿದಾರಿಗೆ ತರ್ತಾ ಇದ್ರು. ಹೀಗಾಗಿ ಇವತ್ತು ನಾವು ಶಾಲೆಗಳಲ್ಲಿ ಕವಿತೆಗಳ ಮುಖಾಂತರ ಆ ಕಥೆಗಳ ಮೂಲಕ ಮಕ್ಕಳನ್ನ ಬದಲಾಯಿಸಬಹುದು. ಕಥೆ ಹೇಳ್ತಾ ಇದ್ರೆ ಮಕ್ಕಳಿಗೆ ದೊಡ್ಡ ಈ ಕಥೆಯ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಬದಲಾಯಿಸ್ಲಿಕ್ಕೆ ಹುಟ್ಕೊಂಡಿರ್ತಕ್ಕಂಥ ಕಥೆಗಳು. ಹೀಗಾಗಿ ಚಿತ್ರ ಬಿಡಿಸುವುದರ ಮೂಲಕ ಒಂದು ಕವನ ಹೇಳ್ತಾ ಇದ್ರೆ ಆ ಕಡೆ ಒಬ್ಬ ಕಲಾವಿದ ಚಿತ್ರವನ್ನ ಬಿಡಿಸ್ತಾನೆ.
1: ಹೌದು,
2: ಹೀಗಾಗಿ ಮಕ್ಕಳನ್ನ ನಾವು ಕುಂಜ ಕೊಟ್ಟು ಅವ್ರಿಗೆ ಬಣ್ಣವನ್ನ ಕೊಟ್ಟು ನೀನ್ ಈ ಚಿತ್ರ ಬಿಡಿಸು, ನೀನ್ ಈ ಸಾಲನ್ನ ಬರಿ ಬೋರ್ಡ್ ಮೇಲೆ, ನೀನ್ ಈ ಕಥೆಯನ್ನ ಹೇಳು, ಅವರಿಗೆ ಆಸಕ್ತಿ ಹುಟ್ಟಿಸ್ಬೇಕು. ನಾವು ಹೇಳಿರ್ತಕ್ಕಂಥದ್ದನ್ನ ಅವ್ರ ಬಾಯಿಂದ ಹೇಳಿಸುವಂತ ಒಂದು ಕಲೆಗಾರಿಕೆ ಇವತ್ತು ನಮ್ಮ ಶಿಕ್ಷಕರಲ್ಲಿ ಬೇಕಾಗಿದೆ. ಬಹುಶಃ ಈ ತರ ಮನೆಯಲ್ಲಿ ಪಾಲಕರು ಕೂಡ ಬಹಳ ಜವಾಬ್ದಾರಿಯಿಂದ,
1: ಶಿಕ್ಷಕರ ಜೊತೆಗೆ
2: ಪಾಲಕರು ಕೂಡ ಬಹಳ ದೊಡ್ಡ ಜವಾಬ್ದಾರಿ. ಮನೆಗೆ ಹೋದ ನಂತರ ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅವರು ಯಾವ ಅಭ್ಯಾಸದಲ್ಲಿದ್ದಾರೆ, ಅದನ್ನ ನಾವು ಬಹಳ ಕೇರ್ಫುಲ್ ಆಗಿ ಮಕ್ಕಳನ್ನ ನೋಡ್ತಾ ಇದ್ದೀವಿ. ಆಮೇಲೆ ಮಕ್ಕಳು ಯಾವಾಗಲೂ ನಮ್ಮ ಕಣ್ಣು ಮುಂದೆ ಬೆಳಿಬೇಕು. ಕಣ್ಣು ಮುಂದೆ ಇದ್ದಾಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ
1: ಇದ್ದೀವಿ.
2: ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ತಂದೆ ತಾಯಿ ಒಂದ್ ಕಡೆ ಇದ್ದಾರೆ, ಮಕ್ಕಳು ಒಂದ್ ಕಡೆ ಬೆಳೀತಾ
1: ಇದ್ದಾರೆ.
2: ಆಮೇಲೆ ಅಜ್ಜ ಅಜ್ಜಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀವಿ. ಮೊಮ್ಮಕ್ಕಳನ್ನ ಅಜ್ಜ ಅಜ್ಜಿಯಂದಿರ ನೋಡ್ತಾ ಇದ್ರೆ ಆ ಅಜ್ಜ ಮತ್ತು ಅಜ್ಜಿಯ ಕಥೆಗಳನ್ನ ಅವರೆಲ್ಲರ ಪ್ರೀತಿಯನ್ನ ಮಕ್ಕಳು ಪಡೆಯುವುದರಿಂದ ಅವರು ಮೊಬೈಲ್ ಅನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಹೌದು,
2: ಹೀಗಾಗಿ ಇವತ್ತು ನಾವು ಸಣ್ಣ ಸಣ್ಣ ಕುಟುಂಬಗಳು ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕೆ ನಮ್ಮ ಆಶಾ ಆಮಿಷಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಇವತ್ತು ನಾವು ನಮ್ಮ ಮಕ್ಕಳನ್ನ ದಿಕ್ ತಪ್ಪಿಸ್ತಾ ಇದ್ದೀವೇನೋ ಅಥವಾ ಯುವ ಜನತೆಯನ್ನ ದಿಕ್ ತಪ್ಪಿಸ್ತಾ ಇದ್ದೇವೇನೋ ಅನ್ನುವಂಥ ಒಂದು ಆತಂಕ ಕೂಡ ಇವತ್ತು ನಮಗಿದೆ. ಅದಕ್ಕಾಗಿ ನಾವಿವತ್ತು ಮಕ್ಕಳಿಗೆ ಸರಿಯಾದಂತಹ ರೀತಿಯೊಳಗೆ ಬೆಳೆಸಬೇಕಾಗಿದೆ. ಇಂಥ ಅನೇಕ ಮಹಾತ್ಮರ ಆದರ್ಶಗಳನ್ನ ನಾವು ಹೇಳ್ಬೇಕಾಗಿದೆ. ಚಿಕ್ಕಂದಿನಿಂದಲೇ ಯಾರು ಕೂಡ ಚಿಕ್ಕಂದಿನಿಂದಲೇ ದೊಡ್ಡವರಾಗೋದಿಲ್ಲ. ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಮಕ್ಕಳು ಬೆಳೀತಾ ಹೋಗ್ತಾರೆ. ಹೀಗಾಗಿ ನಾವು ಅಂಥದ್ದೊಂದು ಜವಾಬ್ದಾರಿ ಕೆಲಸ ಇವ ನಮ್ಮ ಸಮಾಜದ ಮುಂದಿದೆ. ಬಹುಶಃ ಇದನ್ನು ನಾವು ಈಗಾಗಲೇ ಎಚ್ಚೆತ್ತುಕೊಂಡು ಮಾಡದೇ ಇದ್ರೆ ಮುಂದೆ ನಾವು ಬಹಳ ಸಂಕಟಗಳಿಗೆ ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ಮತ್ತೆ ಮತ್ತೆ ಜ್ಞಾಪನೆ.
1: ಈಗ ಬರೀತೀನಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ಕೊಂತಿರೋ ಮಹಿಳೆಯರು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಪರಿಸ್ಥಿತಿ ಇಲ್ಲೋ ಇದೇನೋ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇರೋದಿಲ್ಲ, ಬಟ್ ಏನೋ ಒಂದು ಅನಾನುಕೂಲ ಆಗಿ ಅವರು ತಮ್ಮ ಕಲೆಯನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಅಂತವ್ರಿಗೆ ನೀವ್ ಏನ್ ಹೇಳಲಿಕ್ಕೆ ಇಷ್ಟಪಡ ಅಂದ್ರೆ ಯಾವ ರೀತಿ ಒಬ್ಬ ಮಹಿಳೆ ಈಗ ತನ್ನ ಕಲೆಯನ್ನ ಜಗತ್ತಿಗೆ ತೋರಿಸಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಆಗಿರೋದಿಲ್ಲ, ಅಂತವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
2: ನನಗೆ ಬುದ್ಧನ ಮಾತು ಈ ಸಂದರ್ಭದೊಳಗೆ ನೆನಪು ಬರ್ತದೆ. ವ್ಯವಸ್ಥೆಯನ್ನ ಮೆಟ್ಟಿ ನಿಂತಾಗ ಮಾತ್ರ ಮಹಿಳೆ ತನ್ನ ಉದ್ಧಾರವಾಗ್ಲಿಕ್ಕೆ ಸಾಧ್ಯ. ನಮಗೆ ಸಂಕುಚಿತ ಬೇಡ. ನನಗೆ ಈ ತರದ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನ ಆ ಸಂಕುಚಿತೆಯನ್ನ ನಾವು ಮೀರಿ ನಿಲ್ಲಬೇಕಾದ್ರೆ ಎಷ್ಟು ದಿವಸದಿಂದ ನಮ್ಮ ಈ ತೋರಿಕೆಗೆ ಒಳಗಾಗದೇ ಇರ್ತಕ್ಕಂಥದ್ದು ಅಂಜಿ ಅಂಜಿ ನಡಿಬೇಕು ನಾವು. ಹೀಗಾಗಿ ಹೊಸ್ತಲನ್ನ ದಾಟಲೇಬೇಕಾಗಿದೆ. ನಮ್ಮತನವನ್ನ ನಾವು ಪ್ರದರ್ಶನ ಮಾಡಲೇಬೇಕು. ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುವ ಬಂದಿದೆ, ಚಂದ್ರ ಲೋಕಕ್ಕೆ ಹೋಗಿ ಬಂದಿದ್ದೇವೆ ಇವತ್ತು. ಹೀಗಾಗಿ ಅಂತ ಮಹಿಳೆಯರಿಗೆ ನಾನು ಹೇಳದ್ದು, ನೀವು ಸಂಕೋಚಕ್ಕೆ ಒಳಪಡಬೇಡಿ. ನಮ್ಮ ಕನಸುಗಳನ್ನ ಕೊಂದೊಳ್ಳುವ ಬದಲು ಅವುಗಳನ್ನ ಹೊರಗಡೆ ಹಾಕಬೇಕು. ಆ ವ್ಯವಸ್ಥೆಯನ್ನ ಮೆಟ್ಟಿ ನಿಲ್ಲ ನಿಂತಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ

0: ದ್ರೌಪದಿ ಅಂತಕ್ಕ ಒಬ್ಬ ಮಹಿಳೆ ಆ ಸೀರೆ ಬಿಚ್ಚುವ ಸಂದರ್ಭದಲ್ಲಿಯೂ ಕೂಡ ಅವಳು ತನ್ನ ಪ್ರತಿಭಟನೆಯನ್ನ ಮಾಡ. ಆಮೇಲೆ 12ನೇ ಶತಮಾನದೊಳಗೆ ಅಕ್ಕ ಮಹಾದೇವಿ ಕೂಡ ನಮಗೆ ಇವತ್ತು ಆದರ್ಶ ಆಗ್ತಾರೆ. ಏಕಕಾಲಕ್ಕೆ ಪತಿತ್ವ ಮತ್ತು ಪ್ರಭುತ್ವವನ್ನ ಧಿಕ್ಕರಿಸಿಕ್ಕಿರ್ತಕ್ಕಂಥ ಮಹಿಳೆ. ಒಬ್ಬ ಮನಸ್ಸು ಮಾಡಿದ್ರೆ ಅವತ್ತು ರಾಜ ಅವಳನ್ನ ಏನಾದರೂ ಬೇಕಾದರೂ ಮಾಡಬಹುದಾಗಿತ್ತು.
1: ಹೌದು,
0: ಆದ್ರೆ ಅಂಥವನನ್ನ ಧಿಕ್ಕರಿಸಿ ಪತಿಯನ್ನ ಧಿಕ್ಕರಿಸಿ ನನ್ನ ನಾನು ಈ ಮನೆಯಲ್ಲಿ ಇರಬೇಕಾಯ್ತು ಅಂದ್ರೆ ನನ್ನ ತನನೇ ಇಲ್ಲ ಇಲ್ಲಿ, ನಾನು ಯಾಕಿರ್ಲಿ ಅಂಥೇಳಿ ಆ ವ್ಯವಸ್ಥೆಯನ್ನ ಅರಸೊತ್ತಿಗೆಯನ್ನ ಬಿಟ್ಟು ದಿಗಂಬರಿಯಾಗಿ ಬಂದು ನಿಲ್ತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಬಹಳ ದೊಡ್ಡ ಬಂಡಾಯಗಾರತಿ. ಆ ಹಿನ್ನೆಲೆಯಲ್ಲಿ ನಮಗೆ ಅಕ್ಕ ಮಹಾದೇವಿ ಅಂಥವ್ರು, ಸಾವಿತ್ರಿ ಬೈ ಫುಲೆ ಅಂಥವ್ರು ಬಹಳ ದೊಡ್ಡ ಆದರ್ಶ ಆಗ್ಬೇಕಾಗಿದೆ. ಅಂಥವ್ರ ಜೀವನ ಚರಿತ್ರೆಯನ್ನ ಓದೋದ್ರ ಮೂಲಕ ನಾವಿವತ್ತು ಬದಲಾವಣೆ ಬೇಕು.
1: ಆಯ್ತು ಜಯದೇವಿ ಮೇಡಮ್ ಅವರೇ, ಇಷ್ಟುವರೆಗೂ ತಮ್ಮ ಅನುಭವವನ್ನ ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಒಳ್ಳೆ ಕವನಗಳನ್ನ ಹೇಳಿದ್ರಿ ನಮಗೋಸ್ಕರ. ಧನ್ಯವಾದಗಳು ತಮಗೆ.
0: ನಮಸ್ತೆ.
1: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
8: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳ್ತೀರಿ.
9: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು.

ಇಂದು ಸಂಜೆ 6:51 ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳ ಕುರಿತು ದಾವಣಗೆರೆ ಬಸವರಾಜಪೇಟೆಯ ಶ್ರೀಮತಿ ಅನಿತಾ ಕೆಎಸ್ ಅವರೊಂದಿಗೆ ಸಂದರ್ಶನವಿದೆ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಆಕಾಶವಾಣಿ ಚಿತ್ರದುರ್ಗ, ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ ಕೇಳುವಿರಿ. ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು, 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಎಲ್ಲರಿಗೂ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಅಂಡವಾಯು ಅಥವಾ ಹರ್ನಿಯಾ, ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
2: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಶ್ರುತಾ ಅವರು. ಇವರು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಮಸ್ಕಾರ.
3: ನಮಸ್ಕಾರ.
2: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹರ್ನಿಯಾ ಕುರಿತಂತೆ ಮಾತಾಡೋಣ. ಹರ್ನಿಯಾ ಅಂದ್ರೆ ಏನು ಸರ್?
3: ಹರ್ನಿಯಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೊಟ್ಟೆ ಹತ್ರ ಒಂದು ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ಬೆಳವಣಿಗೆ ಟೈಮ್ನಲ್ಲಾಗಿದ್ರೆ ಆಗಿರ್ಬೋದು, ಇಲ್ಲ ವಯಸ್ಸು ಹೆಚ್ಚಾದಂತೆ ನಮ್ಮ ಮಸಲ್ಸ್ ಸ್ವಲ್ಪ ವೀಕ್ ಆಗಿದ ಕಾರಣದಿಂದ ಅಲ್ಲೊಂದು ಡಿಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಹೊಟ್ಟೆ ಒಳಗಿರೋ ಕರಳಾಗ್ಲಿ ಅಥವಾ ಅದ್ರ ಸುತ್ತಮುತ್ತ ಇರೋ ಒಮೆಂಟಮ್ ಅಂತ ಹೇಳ್ತೀವಿ, ಬೊಜ್ಜಿನಾಂಶ, ಕರಳಿನ ಪಕ್ಕ ಇರೋ ಬೊಜ್ಜಿನಾಂಶ, ಅದು ಹೊರಗೆ ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಹರ್ನಿಯಾ ಅಂತ ಕರಿತೀವಿ.
2: ಯಾವ ವಯಸ್ಸಲ್ಲಿ ಬರಬಹುದು?
3: ಇದು ಯಾವುದೇ ವಯಸ್ಸಲ್ಲಾದ್ರೂ ಬರಬಹುದು, ಬಟ್ ಅತಿ ಹೆಚ್ಚಾಗಿ ಯಂಗರ್ ಏಜ್ ಗ್ರೂಪ್ ಅಂದ್ರೆ ಏನು 30 ವರ್ಷಗಳ ಒಳಗಿನ ಏಜ್ ಗ್ರೂಪ್ ಅಲ್ಲಿ ಬಂದ್ರೆ ಅದನ್ನ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಅದು ಬರೋದಕ್ಕೆ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಇನ್ನು ಅದು ಬಿಟ್ರೆ ವಯಸ್ಸಾಗಿರೋರಲ್ಲಿ ಅಂದ್ರೆ ಸುಮಾರು 50-60 ವರ್ಷದಿಂದ ಮೇಲ್ಪಟ್ಟವರಲ್ಲಿ ಬರುವಂತದ್ದು, ಅದು ಸಾಮಾನ್ಯವಾಗಿ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಮಸಲ್ ವೀಕ್ ಆಗೋದು. ವಯಸ್ಸಾಗ್ತಾ ಆಗ್ತಾ ನಮ್ಮ ಮಸಲ್ಸ್ ಹೇಗೆ ವೀಕ್ ಆಗುತ್ತೆ ಅದರಿಂದ ಕಾಣಿಸ್ಕೊಳ್ಳೋ ಡಿಫೆಕ್ಟ್ ಇಂದ ಹೊರಗೆ ಬರೋದಕ್ಕೆ ಹರ್ನಿಯಾ ಗಂಟಾಗುತ್ತೆ.
2: ಈಗ ಯಾವ ವಯಸ್ಸಿನವರೆಗಾದ್ರೂ ಬರಬಹುದು, ಹೆಣ್ಣು ಮಕ್ಕಳಿಗೂ ಬರಬಹುದು, ಗಂಡು ಮಕ್ಕಳಿಗೂ ಬರಬಹುದು, ಯಾರಿಗೆ ಬೇಕಾದ್ರೂ ಹರ್ನಿಯಾ
3: ಬೇಕಾದ್ರೂ ಬರಬಹುದು. ಆದ್ರೆ ನಮ್ದು ರಿಸರ್ಚ್ ಆರ್ಟಿಕಲ್ಸ್ ಎಲ್ಲದರಲ್ಲೂ ಗಂಡು ಮಕ್ಕಳಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಹೆಣ್ಮಕ್ಳಿಗಿನ್ನ ಅಂತ ಹೇಳ್ತಾರೆ.
2: ಏನೇನ್ ಕಾರಣಗಳಿರಬಹುದು ಸರ್?
3: ಅದ್ ನಾನು ಆಗ್ಲೇ ಹೇಳ್ದಂಗೆ, ಒಂದು ಕಂಜನೈಟಲ್ ಆಗಿರ್ಬೋದು, ಅಂದ್ರೆ ಬೆಳವಣಿಗೆ ಟೈಮ್ನಲ್ಲಿ ಸ್ವಲ್ಪ ಏನಾದ್ರೂ ಏರುಪೇರು ಆಗಿ ಯಾವ್ದಾದ್ರು ಒಂದು ಡಿಫೆಕ್ಟ್ ಇದ್ದು ಅದು ಕ್ಲೋಸ್ ಆಗ್ದಲೆ ಹಂಗೆ ಉಳಿತಂತ ಹೇಳಿದ್ರೆ ಅವಾಗ ಬರೋದಕ್ಕೆ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು, ಯಾರಾದರೂ ಹೊಟ್ಟೆಯ ಆಪರೇಷನ್ ಏನಾದರೂ ಮಾಡಿಸ್ಕೊಂಡಿದ್ರೆ, ಮುಂಚೆ ಈಗ ಅಪೆಂಡಿಸೆಕ್ಟಮಿ ಏನಾದರೂ ಆಗಿದ್ರೆ ಅಪೆಂಡಿಸೈಟಿಸ್ಗೆ, ಇಲ್ಲ ಕರಳಿನಲ್ಲಿ ಅಲ್ಸರ್ ಆಗಿದೆ ಅಂತ ಹೇಳಿ ಅದರ ಕಾರಣಕ್ಕೆ ಏನಾದರೂ ಆಪರೇಷನ್ ಮಾಡಿಸ್ಕೊಂಡಿದ್ರೆ, ಅದು ಯಾವುದೇ ಭಾಗದಲ್ಲಿ ಆಪರೇಷನ್ ಮಾಡಿದ್ರು ಮತ್ತೆ ಅದು 100% ಶಕ್ತಿ ಬರೋದಿಲ್ಲ. ಆ ಜಾಗದ ಚರ್ಮಕ್ಕಾಗ್ಲಿ, ಆ ಜಾಗದ ಮಾಂಸಖಂಡಗಳಿಗಾಗ್ಲಿ, ಯಾವ್ದಕ್ಕಾದ್ರೂ 70% ಮಾತ್ರ ಶಕ್ತಿ ಇರ್ತದೆ ಅದರಲ್ಲಿ. ಸೊ ಈ ತರ ಸ್ವಲ್ಪ ಅದರಲ್ಲಿ ಬಲಹೀನತೆ ಇರೋದ್ರಿಂದ ಮುಂಚೆ ಆಪರೇಷನ್ ಆಗಿದ್ದವರಲ್ಲಿ ಹರ್ನಿಯಾ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಹೊಕ್ಕಳತ್ರ ಆಗೋ ಹರ್ನಿಯಾ, ಅದನ್ನ ನಾವು ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಈ ಮಗು ಇರೋ ಟೈಮಲ್ಲಿ ಅಂದ್ರೆ ಇನ್ನ ಅಮ್ಮನ ಹೊಟ್ಟೆಯಲ್ಲಿ ಇರೋ ಟೈಮ್ನಲ್ಲಿ ಪಾಪುಗೆ ರಕ್ತ ಸಂಚಲನ ಎಲ್ಲ ಆಗೋದು ಹೊಕ್ಕಳಿಂದ ಬರೋ ಆರ್ಟ್ರೀಸ್ ಇಂದ. ಹಾಗಾಗಿ ಮೊದಲೇ ಅಲ್ಲಿ ಒಂದು ಟ್ರ್ಯಾಕ್ಟ್ ಇರುತ್ತೆ. ಸೊ ಮಗು ಹುಟ್ಟೋ ಟೈಮಲ್ಲಿ ಅದು ಕ್ಲೋಸ್ ಆಗ್ಬೇಕು ಸಾಮಾನ್ಯವಾಗಿ. ಸೊ ಈ ಕ್ಲೋಸಿಂಗ್ ಆಫ್ ದ ಟ್ರ್ಯಾಕ್ಟ್ ಅಲ್ಲಿ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದು ಹಂಗೆ ಉಳಿದ್ರೆ

0: ಅದು ಸಣ್ಣದಾಗಿ ಇದ್ರು ಕೂಡ ಬೆಳೀತಾ ಬೆಳೀತಾ ಹೊಟ್ಟೆ ಒಳಗಿನ ಪ್ರೆಷರ್ ಜಾಸ್ತಿ ಆದಂಗಾದಂಗೆ ಆ ಡಿಫೆಕ್ಟ್ ಕೂಡ ದೊಡ್ಡದಾಗ್ತದೆ. ಸೊ ಅಲ್ಲಿಂದ ಬರೋ ಹರ್ನಿಯಾಗೆ ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಹೀಗೆ ಹಲವಾರು ಕಾರಣಗಳಿಂದ ಹರ್ನಿಯ ಗಂಟು ಕಳಿಸ್ಕೊಳ್ಬಹುದು.
1: ಹರ್ನಿಯ ಆಗಿದೆ ಅಂತ ಗೊತ್ತಾಗೋದು ಏನಾದ್ರೂ ಒಂದು ಲಕ್ಷಣಗಳು ಕಂಡಾಗ ಮಾತ್ರ
0: ಅಲ್ವಾ?
1: ಏನೇನ್ ಲಕ್ಷಣಗಳಿರುತ್ತೆ?
0: ಬಹಳ ಮುಖ್ಯವಾಗಿ ಇದು ಗಂಟಿನ ಹಾಗೆ ಕಾಣಿಸ್ಕೊಳ್ಳುತ್ತೆ. ಇದು ಎಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಹೌದು, ಬಹಳ ಸಾಮಾನ್ಯವಾಗಿ ಇದು ತೊಡೆಯ ಮೇಲ್ಭಾಗದಲ್ಲಿ ಬರುತ್ತೆ ಗಂಟು. ಅಂದ್ರೆ ಹೊಟ್ಟೆಯ ಅತಿ ಕೆಳಭಾಗದಲ್ಲಿ ಅಥವಾ ತೊಡೆಯ ಮೇಲ್ಭಾಗದಲ್ಲಿ ಗಂಟು ಆಗಿ ಶುರುವಾಗಿದ್ದು ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ತೊಡೆಯ ಕೆಳಭಾಗದ ತನಕ ಬೆಳೀತಾ ಹೋಗುತ್ತೆ. ಮತ್ತೆ ಇದರದ್ದು ಇನ್ನೊಂದು ಮೇನ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಈ ಗಂಟು ಏನ್ ಬಂದಿರುತ್ತೆ, ಮನುಷ್ಯ ಮಲ್ಕೊಂಡ್ರೆ ಗಂಟು ಒಳಗೆ ಹೋಗುತ್ತೆ. ಮೊದಲು ಹರ್ನಿಯ ತುಂಬಾ ದೊಡ್ಡದಿಲ್ದೆ ಇದ್ದಾಗ ತುಂಬಾ ಸಣ್ಣದು, ಈಗ ಸ್ವಲ್ಪ ಅಷ್ಟೇ ಕರಳು ಹೊರಗೆ ಬರ್ತಿದೆ ಅಂತ ಹೇಳಿದ್ರೆ, ಮಲಗದ ಕೂಡಲೇ ಅದು ಕರಳು ವಾಪಸ್ ಹೋಗುತ್ತೆ. ಯಾವಾಗ ಕರಳು ತುಂಬಾ ಬಹಳಷ್ಟು ಕರಳು ಹೊರಗಡೆ ಬರ್ತಿದೆ, ಹರ್ನಿಯ ಗಂಟೊಳಗೆ ಬರ್ತಿದೆ, ಅವಾಗ ಮಲ್ಕೊಂಡಾಗ ಅಷ್ಟು ಪೂರ್ತಿ ಒಳಗೆ ಹೋಗದೆ ಇರುತ್ತೆ, ಆಗ ಗಂಟು ಹಾಗೆ ಉಳಿಯುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಲಕ್ಷಣ ಹರ್ನಿಯದ್ದು. ಮೊದಲು ಯಾವಾಗ ಗಂಟು ಒಳಗೆ ಹೋಗ್ತಿರುತ್ತೆ, ಅದು ಯಾವಾಗ ಒಳಗೆ ಹೋಗ್ದಲ್ಲೇ ಹಂಗೆ ಉಳಿಯುತ್ತೆ, ಅಥವಾ ಅದನ್ನ ಕೆಲವರು ಏನ್ ಮಾಡ್ತಾರೆ, ಒತ್ತಿಕೊಂಡು ಅದನ್ನ ಮತ್ತೆ ಒಳಗೆ ಹೋಗಿಸ್ಕೊಳ್ಳುವಂತವ್ರು ಇರ್ತಾರೆ ಪೇಷಂಟ್ಸ್. ಈಗ ಅದಕ್ಕೆ ನೋವು ಕಾಣಿಸ್ಕೊಳ್ಳುತ್ತೆ, ತುಂಬಾ ಕರಳು ಹೊಟ್ಟೆ ಒಳಗಿಲ್ದಲೆ ಹರ್ನಿಯ ಗಂಟು ಹೊರಗಡೆ ಬಂದಾಗ ಅದ್ರ ಜೊತೆ ನೋವಾಗುತ್ತೆ ಪೇಷಂಟ್ಸ್ ಗೆ. ಸೊ ಅವರು ಅದನ್ನ ನೋವು ಕಮ್ಮಿ ಮಾಡ್ಕೊಳಕಂತ ಅದನ್ನ ಪ್ರೆಷರ್ ಕೊಟ್ಟು ಒತ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೋತಾರೆ ಗಂಟನ್ನ, ಅವಾಗ ನೋವಿಂದ ಮುಕ್ತರಾಗಿರ್ತಾರೆ. ಸೊ ಈ ತರ ಲಕ್ಷಣಗಳು ಇದಾವೆ ಅಂತ ಹೇಳಿದ್ರೆ ಅದು ಹರ್ನಿಯ ಗಂಟು ಅಂತ ಭಾವಿಸ್ಬೇಕಾಗುತ್ತೆ.
1: ಇದಿಷ್ಟೇ ಲಕ್ಷಣಗಳು, ಗಂಟು ಇರುತ್ತೆ
0: ಬಹಳ ಮುಖ್ಯವಾಗಿ ಗಂಟು, ಆಮೇಲೆ ತದನಂತರ ಬರೋದು ನೋವು. ಮತ್ತೆ ಇನ್ನೊಂದು ಕರಳು ಏನಾದ್ರು ಹೊರಗ್ ಬಂದಿದ್ದು ಒಳಗ್ ಹೋಗ್ದಲೆ ಅಲ್ಲೇ ಸಿಕ್ಕೊಂತು ಅಂತ ಹೇಳಿದ್ರೆ ಅದರದ್ದು ನಾರ್ಮಲ್ ಫಂಕ್ಷನ್ಸ್ ಗೆ ಎಫೆಕ್ಟ್ ಆಗುತ್ತೆ. ಅವಾಗ ಪದೇ ಪದೇ ವಾಂತಿ ಆಗೋದು, ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಊದ್ಕೊಳ್ಳೋದು, ಈ ತರ ಎಲ್ಲ ಲಕ್ಷಣಗಳು ಕಾಣ್ಬರ್ತವೆ. ಇದು ತುಂಬಾ ವರ್ಷಗಳು ಹರ್ನಿಯಗಳನ್ನ ಎಲ್ಲೂ ವೈದ್ಯರ ಹತ್ರ ತೋರಿಸ್ಕೊಳ್ದಲೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದಲೆ, ಹಾಗೆ ನಿರ್ಲಕ್ಷ್ಯ ಮಾಡಿ ಹಾಗೆ ಬಿಟ್ಟಿರೋರಲ್ಲಿ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು. ಅದು ಬಿಟ್ರೆ ಸಾಮಾನ್ಯವಾಗಿ ಗಂಟು ಹಾಗೂ ನೋವು, ಇದೆರಡಷ್ಟೇ ಹರ್ನಿಯಾದ ಲಕ್ಷಣಗಳು.
1: ಏನು ಚಿಕಿತ್ಸೆಗಳಿದೆ ಸರ್ ಇದಕ್ಕೆ? ಅಂದ್ರೆ ಒಂದು ಗಂಟು ಹೊರಗ್ ಬಂದಿರುತ್ತೆ, ಅದನ್ನ ನೀವು ಶಸ್ತ್ರಚಿಕಿತ್ಸೆ ಮೂಲಕನೇ ಹೊರಗ್ ಹಾಕ್ಬೇಕಾ ಅಥವಾ ಹಾಗೇನು ಇದಕ್ಕೆ ಚಿಕಿತ್ಸೆ ಇದೆಯಾ?
0: ಹೌದು, ಇದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ ಇಂದ ಟ್ರೀಟ್ ಮಾಡಕ್ ಆಗಲ್ಲ. ಅಂದ್ರೆ ಯಾವುದೇ ರೀತಿಯಾದ ಮಾತ್ರೆ ಆಗ್ಲಿ, ಯಾವುದೇ ರೀತಿಯಾದ ಇಂಜೆಕ್ಷನ್ ಆಗಿ, ಮಧುಮೇಹ ರೋಗ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಇದಕ್ಕೆಲ್ಲ ಮಾತ್ರೆ ಇಂಜೆಕ್ಷನ್ ಇಂದನೇ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ನಿಯಂತ್ರಣದಲ್ಲಿ ಇಡ್ಬೋದು. ಆದ್ರೆ ಹರ್ನಿಯ ಬರೋದು ಮಸಲ್ ಅಂದ್ರೆ ಮಾಂಸಖಂಡದಲ್ಲಿ ಇರುವಂತ ಡಿಫೆಕ್ಟ್ ಆಗಿರೋದ್ರಿಂದ ಈ ಡಿಫೆಕ್ಟ್ ಅನ್ನ ಕ್ಲೋಸ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಪದೇ ಪದೇ ಈ ತರ ಹರ್ನಿಯ ಗಂಟು ಹೊರಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಶಸ್ತ್ರಚಿಕಿತ್ಸೆ ಒಂದೇ ಇದಕ್ಕೆ ಟ್ರೀಟ್ಮೆಂಟ್, ಇದನ್ನ ಬಿಟ್ರೆ ಬೇರೆ ಮೆಡಿಸಿನ್ ಅಥವಾ ಮಾತ್ರೆ ಇಂಜೆಕ್ಷನ್ ಇಂದ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಆರಂಭಿಕ ಹಂತದಲ್ಲಿ ಗೊತ್ತಾಗದೆ ಇದ್ರೆ ಯಾವ್ಯಾವ್ದೋ ಕಾರಣದಿಂದ ಏನೋ ಇರಬಹುದು ಅಂತಾನೋ, ಅಥವಾ ನೀವು ಹೇಳಿದ್ರಿ ಅದು ಕೆಲವು ಸರ್ತಿ ಒಳಗ್ ಹೋಗುತ್ತೆ, ಕೆಲವು ಸರ್ತಿ ಹೊರಗ್ ಬರುತ್ತೆ, ಕೆಲವು ಸರ್ತಿ ನೋವು ಕಾಣಿಸ್ಕೋಬಹುದು, ಕಾಣಿಸ್ಕೊಳ್ಳೋದೇನೋ ಇರಬಹುದು, ಈ ಆರಂಭಿಕ ಹಂತದಲ್ಲಿ ಅದನ್ನ ಮುಂದೂಡಿ ಮುಂದೂಡಿ ಹಾಗೆ ಬಿಟ್ರೆ ಏನ್ ತೊಂದರೆ ಆಗ್ಬಹುದು?
0: ಹಾಗೆ ಬಿಟ್ರೆ ಈಗ ಕರಳು ಹೊಟ್ಟೆಯೊಳಗಿದ್ರಷ್ಟೇ ಮಾತ್ರ ಅದು ಅದರ ಕೆಲಸ ಮಾಡೋದು. ಆ ಹೊಟ್ಟೆಯೊಳಗೆ ಅದರದ್ದು ಆದಂತ ಅದಕ್ಕೆ ಬೇಕಾದಂತ ಒಂದು ವಾತಾವರಣ ಇರ್ತದೆ, ಅದಕ್ಕೆ ಬೇಕಾದಂತ ಒಂದು ಟೆಂಪರೇಚರ್ ಇರುತ್ತೆ. ದೇಹದಿಂದ ಹೊರಗೆ ಬಂದಾಗ ಏನಾಗುತ್ತೆ, ಅದು ಇನ್ನ ಸ್ವಲ್ಪ ಕೂಲರ್ ಎನ್ವೈರನ್ಮೆಂಟ್ ಗೆ ಹೋಗುತ್ತೆ, ಅವಾಗ ಅದರದ್ದು ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋದಂಗೆನೆ ಜೀರ್ಣ ಶಕ್ತಿ ಕಮ್ಮಿ ಆಗೋದು, ಇಲ್ಲ ಊಟ ಮಾಡಿದ್ದು ಮುಂದೆ ಹೋಗ್ದಲೇ ಇರೋದು, ಮತ್ತೆ ವಾಪಸ್ ವಾಂತಿ ರೂಪದಲ್ಲಿ ವಾಪಸ್ ಹೊರಗಡೆ ಬರೋದು, ಈ ತರ ಎಲ್ಲ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ, ಬಹಳಷ್ಟು ಕರಳು ಹೊರಗ್ ಬಂದಾಗ ಅದ್ರ ರಕ್ತ ಸಂಚಲನ ಕಮ್ಮಿ ಆಗ್ತಾ ಹೋಗುತ್ತೆ. ರಕ್ತ ಸಂಚಲನ ಕಮ್ಮಿ ಆದಾಗ ಅದರಲ್ಲಿ ಗ್ಯಾಂಗ್ರೀನ್ ಅಂತ ಚೇಂಜಸ್ ಕಾಣ್ತಾ ಹೋಗುತ್ತೆ. ಈಗ ಹೇಗೆ ಕಾಲಲ್ಲಿ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿ ಆಗುತ್ತೆ, ಆ ತರ ಕರಳಲ್ಲೂ ಕೂಡ ರಕ್ತ ಸಂಚಲನ ಕಮ್ಮಿ ಆದ್ರೆ ಅದರದ್ದು ಗ್ಯಾಂಗ್ರೀನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಎಲ್ಲೇ ಗ್ಯಾಂಗ್ರೀನ್ ಇದ್ರೂ ಕೂಡ ಅದು ಸತ್ವ ಇಲ್ಲದೆ ಇರೋದು ಅಥವಾ ಸತ್ತಿರುವಂತಹ ಟಿಶ್ಯೂ ತರ ಆಗಿರುತ್ತೆ, ಅದಕ್ಕೆ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗ್ಬೋದು ಅಲ್ಲಿ. ಸೊ ಆ ಇನ್ಫೆಕ್ಷನ್ ಒಂದ್ಸತಿ ಒಂದ್ ಕರಳಿನ ಭಾಗದಲ್ಲಿ ಸ್ಟಾರ್ಟ್ ಆದ್ರೆ ಅದು ಬೇರೆ ಕರಡೆಗೆ ಹರಡೋದು, ಇಡೀ ಹೊಟ್ಟೆಲೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಹರಡೋದು, ಕೀವು ತುಂಬಿಕೊಳ್ಳೋದು, ಈ ತರ ಅಂತ ಕಾಂಪ್ಲಿಕೇಶನ್ಸ್ ಆಗ್ಬೋದು ಹರ್ನಿಯ ಗಂಟನ್ನ ನಿರ್ಲಕ್ಷಿಸಿದ್ರೆ.
1: ತುಂಬಾ ಜೀವಕ್ಕೆ ಅಪಾಯ ಆಗುವಂತ ಸ್ಥಿತಿನ ಹೇಗೆ ಸರ್?
0: ಸಾಮಾನ್ಯವಾಗಿ
1: ಮಾಡಿಸ್ಕೋಬಹುದ, ಅವ್ರಿಗೆ ಅನುಕೂಲ ಆದಾಗ ಮಾಡಿಸ್ಕೋಬಹುದಾ, ಇಲ್ಲ ತಕ್ಷಣನೇ ಇದಕ್ಕೆ ಚಿಕಿತ್ಸೆ ತಗೋಬಹುದಾ, ಹೇಗೆ?
0: ಓಕೆ, ಸಾಮಾನ್ಯವಾಗಿ ಇದು ಜೀವಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಏನಲ್ಲ, ಬಹಳ ಕಡಿಮೆ ಈ ತರ ಪರಿಸ್ಥಿತಿಗಳಾಗೋದು. ನನಗೆ ನಾ ಏನ್ ಹೇಳಿದೆ, ರಕ್ತ ಸಂಚಲನ ಕಮ್ಮಿ ಆಗೋದು, ಇಲ್ಲ ಅದು ಗ್ಯಾಂಗ್ರೀನ್ ಆಗೋದು, ಇನ್ಫೆಕ್ಷನ್ ಆಗೋದು, ಇದೆಲ್ಲ ಬಹಳ ಕಮ್ಮಿ, 100ರಲ್ಲಿ ಅಥವಾ 1000ರಲ್ಲಿ ಒಬ್ರಿಗಾಗುವಂತ ಪರಿಸ್ಥಿತಿ ಇದು. ಸಾಮಾನ್ಯವಾಗಿ ಇದನ್ನ ಅಪೆಂಡಿಕ್ಸ್ ಇನ್ಫೆಕ್ಷನ್ ಅಷ್ಟು ಎಮರ್ಜೆನ್ಸಿ ಅವಾಗಲೇ ಆಪರೇಷನ್ ಮಾಡಿಸ್ಬೇಕು ಅನ್ನೋ ಪರಿಸ್ಥಿತಿ ಅಲ್ಲ ಹರ್ನಿಯದ್ದು. ಸ್ವಲ್ಪ ಸಮಯ ತಗೊಂಡು ಸ್ವಲ್ಪ ಏನಾದರೂ ವ್ಯವಸ್ಥೆಗಳು ಮಾಡ್ಬೇಕಂದ್ರೆ ಅದನ್ನು ಮಾಡಿಕೊಂಡು ಆಪರೇಷನ್ ಮಾಡಿಸ್ಬೋದು. ಆದರೆ ಬಹಳಷ್ಟು ತಿಂಗಳುಗಳ ಕಾಲ ಅಥವಾ ಬಹಳಷ್ಟು

0: ವರ್ಷಗಳ ಕಾಲ ನಿರ್ಲಕ್ಷಿಸಿ ಟ್ರೀಟ್ಮೆಂಟ್ ಇಲ್ದಲೆ ಮ್ಯಾನೇಜ್ ಮಾಡಕ್ಕೆ ಆಗಲ್ಲ. ಅವಾಗ ನಾನು ಏನ್ ಹೇಳಿದೆ ಕಾಂಪ್ಲಿಕೇಶನ್ಸ್ ಅದೆಲ್ಲ ಕಾಣಿಸ್ಕೊಳ್ಳಕ್ಕೆ ಶುರು ಆಗುತ್ತೆ. ಇದೇ ದಿನ ಇವತ್ತೇ ಅಥವಾ ನಾಳೆನೆ ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ತರದ್ದು ಅಲ್ಲ, ಬಟ್ ಅದನ್ನ ಹಾಗೇನೆ ಸುಮಾರು ತಿಂಗಳುಗಳಷ್ಟು ವರ್ಷಗಳಷ್ಟು ಕಾಲ ಬಿಡಕ್ಕೂ ಆಗೋದಿಲ್ಲ ಹರ್ನಿಯಾ ಗಂಟು.
1: ಆದ್ರೆ ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಬೇಕು.
0: ಹೌದು,
1: ಈಗ ಜಾಲತಾಣಗಳು ಮತ್ತೆ ಫೋನ್ ಎಲ್ಲ ಕೈಯಲ್ಲೇ ಇರೋದ್ರಿಂದ ಇದಕ್ಕೆ ಇದನ್ನ ಕುಡಿದ್ರೆ ಕಡಿಮೆ ಆಗುತ್ತೆ, ಇದನ್ನ ತಿಂದ್ರೆ ಕಡಿಮೆ ಆಗುತ್ತೆ, ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಆ ತರದ್ದು ನೂರಾರು ವಿಡಿಯೋಗಳನ್ನ ನಾವು ಕಾಣ್ತೀವಿ ಸರ್. ಒಬ್ಬ ತಜ್ಞ ವೈದ್ಯರಾಗಿ ತಾವೇನ್ ಹೇಳ್ತೀರಾ ಈ ತರದಕ್ಕೆ, ಅಂದ್ರೆ ಸ್ವಂತ ಔಷಧಿ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ?
0: ಕೆಲವೊಂದು ರೋಗಗಳಿಗೆ ಕೆಲವೊಂದು ಮನೆಮದ್ದುಗಳು ಸರಿಯಾಗಿರುತ್ತವೆ, ಬಟ್ ಎಲ್ಲದಕ್ಕೂ ಹಾಗೆ ಮನೆಮದ್ದುಗಳು ಕೆಲಸ ಮಾಡೋದಿಲ್ಲ. ಅದರಲ್ಲಿ ಹರ್ನಿಯಾ ಗಂಟು ಕೂಡ ಒಂದು. ನಾನಾಗಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಮಾತ್ರೆ, ಯಾವುದೇ ರೀತಿಯಾದ ಇಂಜೆಕ್ಷನ್, ಯಾವುದೇ ರೀತಿಯಾದ ಎಕ್ಸಸೈಸ್, ಆಹಾರ ಪದ್ಧತಿ ಬದಲಿಸೋದಿಂದಾಗ್ಲಿ, ಜೀವನ ಶೈಲಿ ಬದಲಿಸೋದಿಂದಾಗ್ಲಿ, ಈ ತರದ್ರಿಂದ ಹರ್ನಿಯಾ ಒಬ್ರಿಗೆ ಬಂದಿದೆ ಅಂದ್ರೆ ಅದನ್ನ ಹೋಗ್ಲಾಕ್ಸಿಕ್ ಆಗಲ್ಲ. ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಬೇಕು, ಅದಕ್ಕೆ ಆಪರೇಷನ್ ಮಾಡಲೇಬೇಕಾಗತ್ತೆ. ಈ ತರ ಆಹಾರ ಪದ್ಧತಿ ಬದಲಿಸೋದು, ಜೀವನ ಶೈಲಿ ಬದಲಿಸೋದು, ಇದರಿಂದ ಹರ್ನಿಯಾ ಕಮ್ಮಿ ಆಗತ್ತೆ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ತಪ್ಪು ಮಾಹಿತಿಗಳಾಗಿರ್ತವೆ
1: ಸರ್. ಕೆಲವು ಕೇಸ್ಗಳನ್ನ ನಾನೆಲ್ಲ ಓದಿದ್ದೆ, ಆರ್ಟಿಕಲ್ ಓದಿದ್ದೆ. ಈ ಚಿಕ್ಕ ಮಕ್ಕಳಲ್ಲಿ ಬರುತ್ತಲ್ಲ ಸರ್, ಅದು ಅತಿಯಾದ ಕೊಬ್ಬಿನಿಂದ ಬರುತ್ತೆ ಅಥವಾ ಅತಿಯಾದ ತೂಕ ಹೊಂದಿರೋರಿಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜಾನ?
0: ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಬರೋದು ನಾನಾಗ್ಲೇ ಹೇಳ್ದಂಗೆ ಅದು ಕಂಜನೈಟಲ್ ಹರ್ನಿಯಾ ಅಂತ ಹೇಳಿ. ಬೆಳವಣಿಗೆಯ ಟೈಮಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ಸ್ ಇರ್ತವೆ, ಈಗ ಒಂದಕ್ಕೊಂದು ಕಮ್ಯುನಿಕೇಶನ್ಸ್ ಇರ್ತವೆ, ಅದು ಮಗು ಹುಟ್ಟಿದ ಕೂಡಲೇ ಕ್ಲೋಸ್ ಆಗ್ಬೇಕು. ಅದು ಕ್ಲೋಸ್ ಆಗದೇ ಇರೋದ್ರಿಂದ ಕೆಲವು ಸತಿ ಹರ್ನಿಯಾ ಗಂಟುಗಳು ಕಾಣಿಸ್ಕೋತವೆ.
1: ಎಷ್ಟು ವಯಸ್ಸಿನವ್ರಿಗೆ ಅದು?
0: ಅದು ಚಿಕ್ಕ ಮಕ್ಕಳಿಂದ ಒಂದು ತಿಂಗಳ ಪಾಪುನಲ್ಲೂ ಹರ್ನಿಯಾ ಗಂಟು ಕಾಣಿಸ್ಕೋಬಹುದು, ಬಟ್ ಅದಕ್ಕೆ ಶಸ್ತ್ರಚಿಕಿತ್ಸೆ ಎಲ್ಲ ಬೇಕಾಗೋದಿಲ್ಲ. ಅದು 2 ವರ್ಷದ ಬೆಳವಣಿಗೆ ತನಕ ವೆಯ್ಟ್ ಮಾಡಿ ನೋಡಬಹುದು. ಅದು ಕ್ಲೋಸ್ ಆಗಕ್ಕೆ ನಾವು ಟೈಮ್ ಕೊಡಬೇಕಾಗತ್ತೆ. 2 ವರ್ಷದ ತನಕನು ಸಾಮಾನ್ಯವಾಗಿ ಕ್ಲೋಸ್ ಆಗುತ್ತೆ, ಸುಮಾರು 99% ಜನರಲ್ಲಿ ಅದು ಕ್ಲೋಸ್ ಆಗುತ್ತೆ. 2 ವರ್ಷದ ನಂತರನೂ ಅದು ಕ್ಲೋಸ್ ಆಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯಾಕಂದ್ರೆ 2 ವರ್ಷದ ತನಕ ಕ್ಲೋಸ್ ಆಗಲಿಲ್ಲ ಅಂದ್ರೆ ಅದರ ನಂತರನೂ ಕ್ಲೋಸ್ ಆಗೋ ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ, ಅವಾಗ ಶಸ್ತ್ರಚಿಕಿತ್ಸೆ ಬೇಕಾಗತ್ತೆ. ಹಾಗಾಗಿ ಸಣ್ಣ, ಅತಿ ಸಣ್ಣ ವಯಸ್ಸಿನಲ್ಲಿ 2 ವರ್ಷದ ಒಳಗೆ, 1 ವರ್ಷದ ಒಳಗೆ ಅಂತ ಮಗುವಿನಲ್ಲಿ ಈ ತರ ಏನಾದರೂ ಗಂಟು, ಹರ್ನಿಯಾ ಗಂಟು ಏನಾದರೂ ಕಾಣಿಸ್ಕೊಂಡ್ರೆ ಅದಕ್ಕೆ ನಾವು ಸ್ವಲ್ಪ ವೆಯ್ಟ್ ಮಾಡಿ ನೋಡಬಹುದು.
1: ನೀವು ಹೇಳಿದ್ರಿ ಇದಕ್ಕೆ ಯಾವುದೇ ಮಾತ್ರೆ ಅಥವಾ ಇಂಜೆಕ್ಷನ್ಸ್ ಇಂದ ಹರ್ನಿಯಾನ ಕಡಿಮೆ ಮಾಡಕ್ ಆಗೋದಿಲ್ಲ, ಅದಕ್ಕೆ ಶಸ್ತ್ರಚಿಕಿತ್ಸೆನ ಮಾಡಿಸ್ಲೇಬೇಕು. ಶಸ್ತ್ರಚಿಕಿತ್ಸೆ ಬಹಳ ಸುಲಭದ, ತುಂಬಾ ದೊಡ್ಡ ಶಸ್ತ್ರಚಿಕಿತ್ಸೆನ ತುಂಬಾ ಜಾಗರೂಕರಾಗಿರ್ಬೇಕಾ, ಹೇಗೆ?
0: ಇಲ್ಲ, ಇದು ಆ ತರವಾದ ಯಾವುದೇ ಮೇಜರ್ ಆಪರೇಷನ್ ಅಂತ ಹೇಳ್ತಾರಲ್ಲ ಆ ತರದೇನಲ್ಲ ಇದು. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೆಯುವಂತ ಶಸ್ತ್ರಚಿಕಿತ್ಸೆ. ಈಗ ನಾವು ಸರ್ಜರಿ ಟ್ರೈನಿಂಗ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಏನ್ ಮಾಡ್ತೀವಿ, ಅದರಲ್ಲಿ ಸಾಮಾನ್ಯವಾಗಿ ನಮ್ಗೆ ಮೊದಲು ನಾವು ಮೊದಲು ಕಲಿಯೋ ಆಪರೇಷನ್ ಹರ್ನಿಯಾ ಮತ್ತು ಅಪೆಂಡಿಕ್ಸ್ ಅಷ್ಟು ಸಾಮಾನ್ಯವಾಗಿ ಮಾಡುವಂತದ್ದು, ಮತ್ತೆ ಸ್ವಲ್ಪ ಸಣ್ಣ ಆಪರೇಷನ್ ಮೈನರ್ ಪ್ರೊಸೀಜರ್ ಅಂತ ಏನ್ ಹೇಳ್ತೀವಿ ಅಂತ ಪ್ರೊಸೀಜರ್ ಏನೇ. ಈಗ ನಾನು ಕಾಂಪ್ಲಿಕೇಶನ್ಸ್ ಅಂತ ಏನ್ ಹೇಳಿದೆ, ಗ್ಯಾಂಗ್ರೀನ್ ಆಗಿರೋದಾಗ್ಲಿ ಅಥವಾ ರಕ್ತ ಸಂಚಲನ ಕಮ್ಮಿ ಆಗಿರೋದಾಗ್ಲಿ, ಅದೆಲ್ಲ ಸ್ವಲ್ಪ ಮೇಜರ್ ಆಪರೇಷನ್ ಆಗಬಹುದು. ಬಟ್ ಸಾಮಾನ್ಯವಾಗಿ 99% ಭಾಗ ಎಲ್ಲ ಮೈನರ್ ಪ್ರೊಸೀಜರ್ಸ್ ಆಗಿನ ಆಗುವಂತ ಶಸ್ತ್ರಚಿಕಿತ್ಸೆ ಹರ್ನಿಯಾದ್ದು.
1: ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ಬರೋ ಸಂದರ್ಭಗಳಿರುತ್ತೆ?
0: ಹೌದು, ಇದು ಬರೋ ಸಾಧ್ಯತೆ ಇರುತ್ತೆ, ಆದ್ರೆ ಅತಿ ಕಡಿಮೆ, ಅಂದ್ರೆ less than 1% ಅಂತ ನಮ್ದು ಎಲ್ಲ ಎಷ್ಟೊಂದು ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿದೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಾ ಆಗ್ಲೇ ಹೇಳ್ದಂಗೆ ಹೊರಗಡೆ ಏನ್ ಗಂಟಾಗಿ ಕಾಣಿಸ್ಕೊಂಡಿರುತ್ತೆ ಕರಳು, ಅದನ್ನ ವಾಪಸ್ ಒಳಗೆ ಹೊಟ್ಟೆ ಒಳಗಡೆ ಮತ್ತೆ ಪ್ಲೇಸ್ ಮಾಡಿ ಅಲ್ಲಿ ಡಿಫೆಕ್ಟ್ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡ್ತೀವಿ, ಅದನ್ನ ಸೂಚರ್ಸ್ ಅಂದ್ರೆ ಹೊಲಿಗೆಯಿಂದ ಕ್ಲೋಸ್ ಮಾಡ್ತೀವಿ. ಬರೀ ಅದ್ ಮಾಡೋದಷ್ಟೇ ಅಲ್ದಲೆ ಅದ್ರ ಮೇಲ್ಗಡೆ ಒಂದು ಮೆಶ್, ಅಂದ್ರೆ ಈಗ ಸೊಳ್ಳೆ ಪರದೆ ಯಾವ ತರ ಇರುತ್ತೆ ಆ ತರದ್ದೇ ಒಂದು ಮೆಡಿಕಲ್ ಮೆಶ್ ಸಿಗುತ್ತೆ, ಅದನ್ನ ಅದ್ರ ಮೇಲೆ ಪ್ಲೇಸ್ ಮಾಡ್ತೀವಿ. ಇದು ಏನಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಕಸ್ಮಾತ್ ಆಗಿ ನಾವು ಹಾಕಿರೋ ಹೊಲಿಗೆ ಏನಾದ್ರೂ ಲೂಸ್ ಆಯ್ತು, ಇಲ್ಲ ಬಿಟ್ಕೊಂಡೋಯ್ತು, ಇಲ್ಲ ಮತ್ತಷ್ಟು ಬಲಹೀನತೆ ಆಯ್ತು, ಮಸಲ್ಸ್ ಇನ್ನ ವೀಕ್ ಆಯ್ತು ಅಂತ ಹೇಳಿದ್ರು, ಈ ಮೆಶ್ ಅದನ್ನ ಕವರ್ ಮಾಡುತ್ತೆ, ಅದಕ್ಕೆ ಸ್ವಲ್ಪ ಶಕ್ತಿ ಕೊಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ ಆ ಮಸಲ್ ಬೆಡ್ ಅನ್ನ. ಸೊ ಇಷ್ಟು, ಇದು 2 ತರ ಸ್ಟ್ರೆಂಥನಿಂಗ್ ಮಾಡ್ದಂಗ ಆಯ್ತು. ಒಂದು ಆ ಡಿಫೆಕ್ಟ್ ನ ಕ್ಲೋಸ್ ಮಾಡಿದ್ದು ಆಯ್ತು, ಅದ್ರ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟ್ ಮಾಡಿದ್ದು ಆಯ್ತು, ಮೆಶ್ ಮುಖಾಂತರ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಂಗಾಯ್ತು. ಸೊ ಹೀಗಾಗಿ ಮತ್ತೆ ಹರ್ನಿಯಾ ಬರುವಂತ ಪ್ರಾಬಬಿಲಿಟಿ less than 1% ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಹೌದು.
1: ಶಸ್ತ್ರಚಿಕಿತ್ಸೆಯ ನಂತರ ಅವರ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಹೇಗಿರ್ಬೇಕು ಸರ್? ಇದಕ್ಕೆ ಮತ್ತೆ ಆಹಾರ ಪದ್ಧತಿಗೆ ಏನಾದ್ರೂ ಸಂಬಂಧ ಇದೆಯಾ ಹರ್ನಿಯಾ?
0: ಹೌದು, ಖಂಡಿತ ಇದೆ. ಈ ಹರ್ನಿಯಾ ಬರೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಹೊಟ್ಟೆಯೊಳಗಡೆ ಯಾವಾಗ ಪ್ರೆಷರ್ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ಅದು 1-2 ದಿನಗಳಷ್ಟಲ್ಲ, ಸುಮಾರು ತಿಂಗಳುಗಳಷ್ಟು ಕಾಲ, ವರ್ಷಗಳಷ್ಟು ಕಾಲ ಪ್ರೆಷರ್ ಜಾಸ್ತಿ ಆದಷ್ಟು ಹರ್ನಿಯಾ ಬೆಳವಣಿಗೆ ಜಾಸ್ತಿ ಆಗುತ್ತೆ.
1: ಪ್ರೆಷರ್ ಯಾಕೆ ಜಾಸ್ತಿ ಆಗುತ್ತೆ?
0: ಈಗ ಯಾರಾದರೂ ಅಸ್ತಮಾ ಪೇಷಂಟ್ ಇರ್ತಾರೆ ಅಂತ ಅನ್ಕೊಳ್ಳಿ, ಈಗ ಮನುಷ್ಯ ಯಾವಾಗಲಾದ್ರೂ ಕೆಮ್ಮದಾಗ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಈಗ ಅಸ್ತಮಾ ಪೇಷಂಟ್ ಇದ್ದಾರೆ ಅಂದ್ರೆ ಅವರಿಗೆ ಉಸಿರಾಟದ ತೊಂದರೆ ಇದ್ದೇ ಇರುತ್ತೆ ಮುಂಚೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಕ್ಷಯ ರೋಗ, ಅವರಲ್ಲಿ ಟ್ರೀಟ್ಮೆಂಟ್ 6 ತಿಂಗಳುಗಳ ಕಾಲ ಹೋಗುತ್ತೆ, ಅದರಲ್ಲೂ ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್

0: ಬಂದ್ರೆ 9 ತಿಂಗಳು 1 ವರ್ಷ ತನಕ ಎಲ್ಲ ಹೋಗುತ್ತೆ. ಸೊ ಇಷ್ಟು ದೀರ್ಘಕಾಲದಲ್ಲಿ ಅವರು ಕೆಮ್ಮದಾಗೆಲ್ಲ ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರಿಂದ ಎಲ್ಲಿ ವೀಕ್ ಇರುತ್ತೋ ಮಸಲ್ ಅಲ್ಲಿ ಡಿಫೆಕ್ಟ್ ಆಗಿ ಅಲ್ಲಿಂದ ಹರ್ನಿಯ ಗಂಟು ಬರೋ ಸಾಧ್ಯತೆ ಇರುತ್ತೆ. ಹಾಗೆಯೇ ದೀರ್ಘಕಾಲದ ಮಲಬದ್ಧತೆ, ಯಾವಾಗ ತುಂಬಾ ಪ್ರೆಷರ್ ಹಾಕಿ ಅವ್ರು ಅದನ್ನ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ ಅವಾಗ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗ್ತಿರುತ್ತೆ. ಇಲ್ಲ ಗಂಡಸರಲ್ಲಿ ವಯಸ್ಸಾದಂತೆ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥ ಇರುತ್ತೆ, ಅದು ವಯಸ್ಸಾಗ್ತಾ ಆಗ್ತಾ ಕೆಲವರಲ್ಲಿ ದಪ್ಪ ಆಗುತ್ತೆ. ಆ ದಪ್ಪ ಆದಾಗ ಅವರು ಮೂತ್ರ ವಿಸರ್ಜನೆ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಮಾಡ್ಬೇಕಾಗುತ್ತೆ, ಅಲ್ಲಿ ಸ್ವಲ್ಪ ಬ್ಲಾಕೇಜ್ ತರ ಮಾಡ್ತಿರುತ್ತೆ ಅದು. ಸೊ ಈಗ ದೀರ್ಘಕಾಲದಲ್ಲಿ ಮಲಬದ್ಧತೆ ಇದ್ದವರು ಅಥವಾ ಪ್ರಾಸ್ಟೇಟ್ ಗಂಟಿದ್ದವರು ಜಾಸ್ತಿ ಪ್ರೆಷರ್ ಹಾಕಿ ಕ್ಲಿಯರ್ ಮಾಡೋ ಟೈಮಲ್ಲಿ ಹೊಟ್ಟೆ ಒಳಗಡೆ ಒತ್ತಡ ಜಾಸ್ತಿ ಆಗಿ ಆ ತರ ಹರ್ನಿಯಾಗಿ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ಏನ್ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ, ಈ ಮಲಬದ್ಧತೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗಿ ಹೈಡ್ರೇಟ್ ಆಗಿರ್ಬೇಕು ಪೇಷಂಟ್. ಯಾವಾಗ ದಿನದಲ್ಲಿ 1-3 ಲೀಟರ್ ಅಷ್ಟು ನೀರ್ ಕುಡಿಬೇಕು. ಸ್ವಲ್ಪ ಹೈ ಫೈಬರ್ ಡಯಟ್ ಅಂತ ಹೇಳ್ತೀವಿ ನಾವು ಯೂಶಲಿ, ಅಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತಹ ಆಹಾರವನ್ನ ಸೇವಿಸಬೇಕು. ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್, ಬೀನ್ಸ್, ತರಕಾರಿ ಇಂಥದನ್ನ ಸೇವಿಸಬೇಕು. ಫೈಬರ್ ಕಂಟೆಂಟ್ ಲೋ ಇರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನ್ ವೆಜ್ ಐಟಮ್ಸ್, ರೆಡ್ ಮೀಟ್ ಅಥವಾ ವೈಟ್ ಮೀಟ್, ಮೈದಾ ಐಟಮ್ಸ್, ಎಣ್ಣೆಲಿ ಕರೆದಿರುವಂತ ಪದಾರ್ಥ ಇಂಥದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಆಹಾರ ಪದ್ಧತಿಗೂ ಹರ್ನಿಯಾಗೂ ಇರೋ ಕನೆಕ್ಷನ್ ಅಂತ ಹೇಳಿದ್ರೆ, ಯೂಶಲಿ ಈ ತರ ಹೊಟ್ಟೆ ಒಳಗಿನ ಒತ್ತಡ ಕಮ್ಮಿ ಆಗ್ಲಿಕ್ಕೆ ಮಾಡುವಂತ ಚೇಂಜಸ್.
1: ಗ್ಯಾಸ್ಟ್ರೈಟಿಸ್ ಇದ್ದವ್ರಿಗೆ ಹರ್ನಿಯ ಆಗತ್ ಸಂಭವ ಹೆಚ್ಚ?
0: ಇಲ್ಲ, ಗ್ಯಾಸ್ಟ್ರೈಟಿಸ್ ಅನ್ನೋದು ಅದು ಹೊಟ್ಟೆಯೊಳಗಿನ ಆಸಿಡ್ ಉತ್ಪಾದನೆ ಜಾಸ್ತಿ ಆಗಿ ಆಗುವಂಥದ್ದು, ಅದರಿಂದ ಹೊಟ್ಟೆಯೊಳಗಡೆ ಒತ್ತಡ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಹಾಗಾಗಿ ಆಸಿಡ್ ಜಾಸ್ತಿ ಆಗೋದ್ರಿಂದ ಹರ್ನಿಯ ಬರೋ ಸಾಧ್ಯತೆಗಳು ಆಗೋದಿಲ್ಲ, ತುಂಬಾ ಕಡಿಮೆ.
1: ಹೊಟ್ಟೆ ಮೇಲೆ ಒತ್ತಡವನ್ನ ಕಡಿಮೆ ಮಾಡಿ.
0: ಈಗ ಕೆಲವರು ಕೆಲಸದಲ್ಲಿ ತುಂಬಾ ಭಾರವಾದ ವಸ್ತುಗಳನ್ನ ರೆಗ್ಯುಲರ್ಲಿ ಎತ್ತಿಡುವಂತ ಕೆಲಸಗಳಾಗಿರ್ಬೋದು, ಇಲ್ಲ ಹೊರುವಂತ ಕೆಲಸಗಳಾಗಿರ್ಬೋದು, ಇಂಥದ್ ಮಾಡ್ತಾನೆ ಇರ್ಬೇಕಾಗತ್ತೆ. ಈ ಸಮಯದಲ್ಲೂ ಅವ್ರಿಗೆ ಹೊಟ್ಟೆಯೊಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದರಿಂದನು ಕೂಡ ಹರ್ನಿಯಗಳು ಬರಬಹುದು. ನಾವು ಯೂಶಲಿ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಆದ್ಮೇಲೆ ಪೇಷಂಟ್ಸ್ ಗೆ ಜನರಲ್ ಅಡ್ವೈಸ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, 1-3 ತಿಂಗಳ ಕಾಲ ಈ ತರದ್ದೇನು ಮಾಡಬೇಡಿ. ಜಾಸ್ತಿ ಭಾರ ಎತ್ತೋದಾಗ್ಲಿ, ಎಂತ ಕೆಲಸ ಆಗ್ಲಿ, ಅಥವಾ ಫುಡ್ ಡಯಟ್ ಹ್ಯಾಬಿಟ್ಸ್ ನಾನು ಈಗ ಇಲ್ಲಿ ತನಕ ಏನ್ ಹೇಳಿದೆ ಇದನ್ನ ಫಾಲೋ ಮಾಡೋದಾಗ್ಲಿ, ಈ ತರದನ್ನ ಜನರಲ್ ಅಡ್ವೈಸ್ ಕೊಡ್ತೀವಿ. ಯಾಕಂದ್ರೆ ಒಂದು ಗಾಯ ವಾಸಿಯಾಗೋದಕ್ಕೆ 3 ತಿಂಗಳ ಕಾಲ ಬೇಕು. ನಮಗೆ ಕಣ್ಣಿ ಕಾಣಿಸೋ ಹಂಗೆ ಅದು 1-10 ದಿನದೊಳಗಡೆ ಮಾದಿರುತ್ತೆ. ಆದ್ರೆ ಅದು ಪೂರ್ತಿ ಮತ್ತೆ ನಾನು 70% ಅಷ್ಟು ಶಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಅದು 3 ತಿಂಗಳಷ್ಟು ಕಾಲ ಬೇಕಾಗತ್ತೆ. ಅಲ್ಲಿ ತನಕ ಈ ತರ ಪ್ರಿವೆಂಟಿವ್ ಮೆಷರ್ಸ್ ಏನೇನಿರುತ್ತೆ ಅದನ್ನ ಅಳವಡಿಸ್ಕೊಂಡ್ರೆ ಆಪರೇಷನ್ ಆದ್ಮೇಲೆ ಹರ್ನಿಯಾ ಬರುವಂತ ಚಾನ್ಸಸ್ ತೀರಾ ಕಡಿಮೆ
1: ಇರುತ್ತೆ, ಮತ್ತೆ ಅದರಿಂದ ಆಗುವ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ತಡಿಬಹುದು ಅನ್ಸುತ್ತೆ. ಸರ್, 3 ತಿಂಗಳು ಅವರು ರೆಸ್ಟ್ ಅಂತ ಹೇಳಲ್ಲ, ಅವರು ಜಾಗರೂಕರಾಗಿದ್ದು ಆಮೇಲೆ ಅವರು ದೈನಿಕ ಚಟುವಟಿಕೆಗಳೆಲ್ಲ
0: ಮಾಡಬಹುದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಈಗ ಹಲವಾರು ಪೇಷಂಟ್ಸ್ ಈಗ ಆಪರೇಷನ್ ಮಾಡಿಸ್ಕೊಂಡಿರೋರಲ್ಲಿ ಡೌಟ್ ಏನಿರುತ್ತೆ ಅಂದ್ರೆ, ನಾವು ಗಾಡಿಲಿ ಓಡಾಡಬಹುದಾ ಅಥವಾ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾ, ಯೋಗ ಮಾಡಬಹುದಾ, ಈ ತರದನ್ನೆಲ್ಲ ಮಾಡಬಹುದು. ನಾವ್ ಹೇಳ್ತಿರೋದು ತುಂಬಾ ಸ್ಟ್ರೆನ್ಯೂಸ್ ಆಕ್ಟಿವಿಟಿ, ತುಂಬಾ ಭಾರ ಹೇರುವಂತದ್ದು ಇಲ್ಲ ಅಂತ ಹೇಳಿದ್ರೆ ಒತ್ತಡ ಜಾಸ್ತಿ ಮಾಡುವಂತ ಕೆಲಸಗಳು ಇಂಥದ್ದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳೋದಷ್ಟೇ. ಬೇರೆ ದೈನಂದಿನ ಕೆಲಸಗಳು, ಓಡಾಟಗಳು ಇದನ್ನೆಲ್ಲ ಮಾಡ್ತಾ ಇರ್ಬೋದು, ಅದರಲ್ಲಿ ಏನು ಸಮಸ್ಯೆ ಆಗೋದಿಲ್ಲ.
1: ಆ ತರದನ್ನ ಮಾಡಬಹುದು.
0: ಹೌದು,
1: ಒಟ್ಟು ಈ ಹರ್ನಿಯ ಅದೇ ನೀವು ಹೇಳಿದ ಹಾಗೆ ಒತ್ತಡ ಜಾಸ್ತಿ ಆದಾಗ ಮತ್ತೆ ಇನ್ನೊಂದು 3 ಕಾರಣಗಳನ್ನು ಹೇಳಿದ್ರಿ.
0: ಅದೇ, 1 ಆಪರೇಷನ್ ಮಾಡಿಸ್ಕೊಂಡವರಲ್ಲಿ ಸ್ವಲ್ಪ ಹರ್ನಿಯ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಯಾವುದೇ ಆಪರೇಷನ್ ಮಾಡಿದಾಗ್ಲೂ ನಾವು ಮೆಶ್ ಹಾಕೋದಿಲ್ಲ, ಹರ್ನಿಯ ಆಪರೇಷನ್ ಮಾಡುವಾಗಷ್ಟೇ ಮೆಶ್ ಹಾಕೋದು. ಸೊ ಬೇರೆ ಆಪರೇಷನ್, ಹೊಟ್ಟೆ ಆಪರೇಷನ್ ಮಾಡಿದಾಗ ಬರೀ ಒಳಗಡೆ ಸೂಚರ್ಸ್ ಹಾಕಿ ಹೊಲಿಗೆ ಹಾಕಿರ್ತೀವಿ ಅಷ್ಟೇ, ರೀಇನ್ಫೋರ್ಸ್ಮೆಂಟ್ ಇರಲ್ಲ. ಸೊ ಅದು ಶಕ್ತಿ ಕಡಿಮೆ ಇರೋದ್ರಿಂದ ವಯಸ್ಸಾದಂತೆ ಅಲ್ಲಿ ವೀಕ್ನೆಸ್ ಜಾಸ್ತಿ ಆಗಿ ಅಲ್ಲಿಂದ ಹರ್ನಿಯ ಬರ್ಬೋದು. ಇನ್ನೊಂದು ಕಂಜನೈಟಲ್, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಏನಾದ್ರಾದ್ರೆ ಹರ್ನಿಯ. ಇದು ಮುಖ್ಯವಾದ 3 ಕಾರಣಗಳು, 3 ಕ್ಲಾಸಿಫಿಕೇಶನ್ಸ್ ಹರ್ನಿಯದಲ್ಲಿ. 1 ಬೆಳವಣಿಗೆದು, 1 ವಯಸ್ಸಾದಂತೆ ವೀಕ್ನೆಸ್ ಡೆವಲಪ್ ಆಗುವಂಥದ್ದು, ಇನ್ನೊಂದು ಮುಂಚೆನೆ ಆಪರೇಷನ್ ಆಗಿರುವಂತ ಹೊಟ್ಟೆಯಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು.
1: ಇದು ಹರ್ನಿಯಾನೇ ಅಂತ ಹೇಗೆ ತಜ್ಞ ವೈದ್ಯರು ಕಂಡು ಹಿಡಿತೀರಾ? ಅಂದ್ರೆ ಬೇರೆ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಬೇಕಾ ಅಥವಾ ಸ್ಕ್ಯಾನ್ಗಳು ಮಾಡಿಸ್ಬೇಕಾ, ಹೇಗೆ?
0: ಇದು ತುಂಬಾ ಸುಲಭವಾಗಿ ನಾವು ಗುರುತಿಸುವಂತ ರೋಗ. 1, ನಾನು ಹೇಳಿದಾಗೆ ನಾವು ಪರೀಕ್ಷೆ ಮಾಡೋ ಟೈಮಲ್ಲೇನೆ ಯಾವುದೇ ಸ್ಕ್ಯಾನ್ ಇಲ್ದಲೆ, ಯಾವುದೇ ರಕ್ತ ಪರೀಕ್ಷೆ ಇಲ್ದಲೇನೆ ನಾವು ಗುರುತಿಸಬಹುದು ಇದು ಹರ್ನಿಯ ಗಂಟೆ ಅನ್ನೋದನ್ನ ಗುರುತಿಸಬಹುದು. ಆಗ್ಲೇ ಹೇಳ್ದಂಗೆ ಇಡೀ ದೇಹದಲ್ಲಿ ಇದು ಒಂದೇ ಗಂಟೆಗೆ ಇರುವಂತ ಗುಣ ಒಳಗ್ ಹೋಗೋದು, ಮತ್ತೆ ಯಾವಾಗ್ಲಾದ್ರೂ ಕೆಮ್ಮದ್ರೆ ಅಥವಾ ಏನಾದ್ರೂ ಒತ್ತಡ ಜಾಸ್ತಿ ಆದ್ರೆ ಹೊರಗೆ ಬರೋದು. ಹರ್ನಿಯ ಅನ್ನ ಗಂಟಿಗಷ್ಟೇ ಇರುವಂತ ಲಕ್ಷಣ ಇದು. ಸೊ ಇದನ್ನ ನಾವೇನಾದ್ರೂ ಪರೀಕ್ಷೆ ಮಾಡ್ತಾ ಏನಾದ್ರೂ ಇದು ಇದೆ ಅಂತ ಗೊತ್ತಾದ್ರೆ ಅವಾಗ ಯಾವುದೇ ರೀತಿಯಾದ ಸ್ಕ್ಯಾನ್ ಬೇಕಾಗಲ್ಲ, ಯಾವುದೇ ರೀತಿಯಾದ ರಕ್ತ ಪರೀಕ್ಷೆಯಿಂದ ಅವಶ್ಯಕತೆನೂ ಬೇಕಾಗಲ್ಲ, ಹಾಗೇನೆ ಪರೀಕ್ಷೆ ಮಾಡಬಹುದು.
1: ಸರ್, ಇದೆಲ್ಲ ನಾನ್ ಕ್ಯಾನ್ಸರ್?
0: ಹೌದು, ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ಯಾವುದು ಗಡ್ಡೆ ಅಲ್ಲ, ಇದು ಹರ್ನಿಯ ಅನ್ನೋದು. ಇದು ಸಾಮಾನ್ಯವಾಗಿರುವಂತ ಹೊಟ್ಟೆ ಒಳಗಡೆ ಇರುವಂತ ಗ್ರಂಥಗಳೇ ಹೊರಗೆ ಬರೋದನ್ನ ಹರ್ನಿಯ ಅಂತ ಕರಿತೀವಿ. ಯಾವುದೇ

0: ಸರಿಯಾದ ಕ್ಯಾನ್ಸರ್ಗೂ ಸಂಬಂಧವಿಲ್ಲ ಇದು ಹರ್ನಿಯಾ ಅನ್ನೋದು.
1: ಸರ್, ಈಗ ಶಸ್ತ್ರಚಿಕಿತ್ಸೆನೆ ಮಾಡಬೇಕು ಅಂತ ಹೇಳಿದ್ರಿ ಅಲ್ಲ, ಹೇಗೆ ಇದು ತುಂಬಾ ದೊಡ್ಡ?
0: ಇದು ಶಸ್ತ್ರಚಿಕಿತ್ಸೆಯಲ್ಲಿ ಇದಕ್ಕೆ ಎರಡು ತರ ಟ್ರೀಟ್ಮೆಂಟ್ ಇದೆ. ಒಂದು ಓಪನ್ ಸರ್ಜರೀಸ್ ಅಂತ ಹೇಳಿ, ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳಿ. ಈಗ ಓಪನ್ ಸರ್ಜರೀಸ್ ಅಂದ್ರೆ ಸಹಜವಾಗಿ ಮೇಲ್ಗಡೆ ಸ್ವಲ್ಪ ಓಪನ್ ಮಾಡಿ ಹರ್ನಿಯಾ ಗಂಟನ್ನ ಒಳಗೆ ಹಾಕಿ ಕ್ಲೋಸ್ ಮಾಡಿ ಮೆಶ್ ಹಾಕುವಂತದ್ದು. ಇದು ಸ್ವಲ್ಪ ಹೊಲಿಗೆಗಳು ಜಾಸ್ತಿ ಬೀಳ್ತವೆ, ಗುರುತು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಮತ್ತೆ ಗಾಯ ದೊಡ್ಡದಿದ್ದಷ್ಟು ನೋವು ಜಾಸ್ತಿ ಇರುತ್ತೆ, ವಾಪಸ್ ವಾಸಿಯಾಗೋಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಹೀಗಾಗಿ ಓಪನ್ ಆಪರೇಷನ್ಸ್ ಇವಾಗ ಕಡಿಮೆ ಆಗ್ತಾ ಬರ್ತಿದ್ದಾವೆ ಹರ್ನಿಯಾಗೆ. ಎಷ್ಟೊಂದು ಜನ ಸಾಮಾನ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿಸ್ಕೊತಾ ಇದ್ದಾರೆ. ಲ್ಯಾಪ್ರೋಸ್ಕೋಪಿಕ್ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಕ್ಯಾಮರಾ ಆಪರೇಷನ್ ಅಂತ ಏನ್ ಹೇಳ್ತಾರೆ, ಪಿನ್ ಹೋಲ್ ಸರ್ಜರೀಸ್. ಜಸ್ಟ್ ಒಂದು ಹೊಲಿಗೆ ಹಾಕುವಷ್ಟು ಜಾಗದಲ್ಲಿ ಕ್ಯಾಮರಾ ಒಳಗಡೆಯಿಂದ ನೋಡಿಕೊಂಡು ಅದು ಆಪರೇಷನ್ ಮಾಡುವಂಥದ್ದು. ಇದರ ಅಡ್ವಾಂಟೇಜಸ್ ಏನಿರ್ತವೆ ಅಂತ ಹೇಳಿದ್ರೆ, ರಿಕವರಿ ತುಂಬಾ ಬೇಗ ಇರುತ್ತೆ. ಈಗ ಓಪನ್ ಆಪರೇಷನ್ ಮಾಡಿಸ್ಕೊಂಡವರು ಸ್ವಲ್ಪ ಒಂದು ವಾರ ಆದರೂ ಕೂಡ ಸ್ವಲ್ಪ ನೋವು ಇರುತ್ತೆ ಓಡಾಡುವಾಗ, ಇಲ್ಲ ಅಂತ ಹೇಳಿದ್ರೆ ಹೊಲಿಗೆಗಳು ಒಂದು ವಾರ ಆದ್ಮೇಲೆ ತೆಗಿಯಕ್ಕೆ ಮತ್ತೆ ಹೋಗಬೇಕು, ಈ ತರ ಎಲ್ಲ ತೊಂದರೆಗಳಿರ್ತವೆ. ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ರಿಕವರಿ ತುಂಬಾ ಫಾಸ್ಟ್ ಆಗಿರುತ್ತೆ, ಅಂದ್ರೆ ಮಾರನೇ ದಿನನೇ ಪೇಷಂಟ್ ಎದ್ದು ಓಡಾಡಬಹುದು, ಊಟ ಅಥವಾ ಆಹಾರ ಸೇವನೆ ಎಲ್ಲ ಮಾಡಬಹುದು. ಹೀಗೆಲ್ಲ ಅಡ್ವಾಂಟೇಜಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಲ್ಲಿ ಇರುತ್ತೆ.
1: ಹೇಗೆ ಸರ್, ಇದು ತುಂಬಾ ಎಕ್ಸ್ಪೆನ್ಸಿವ್, ಹೇಗೆ ಆರ್ಥಿಕವಾಗಿ ಒಬ್ಬ ವ್ಯಕ್ತಿಗೆ ಹೊರೆ ಆಗುವಂತಹ ಶಸ್ತ್ರಚಿಕಿತ್ಸೆನ ಹೇಗೆ?
0: ನಾನು ಆಗ್ಲೇ ಹೇಳ್ದಂಗೆ ಇದು ಬಹಳ ಸಾಮಾನ್ಯವಾಗಿ ನಡೆಯುವಂತ ಶಸ್ತ್ರಚಿಕಿತ್ಸೆ. ನೀವು ಯಾವುದೇ ಹಾಸ್ಪಿಟಲ್, ಈಗ ಎಷ್ಟೇ ಯಾವುದೇ ತಾಲೂಕು ಹಾಸ್ಪಿಟಲ್ ಆಗಿರ್ಲಿ, ಯಾವುದೇ PHC ನಲ್ಲೂ ಕೂಡ ಈಗ ಹರ್ನಿಯಾ ಆಪರೇಷನ್ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಹೋಬಳಿ ಲೆವೆಲ್ ಅಲ್ಲೂ ಹರ್ನಿಯಾ ಆಪರೇಷನ್ಸ್ ಮಾಡುವಂತ ಸರ್ಜನ್ಸ್ ಇದಾರೆ ಈಗಲೂ ಕೂಡ. ಸೊ ಹೀಗಿರುವಾಗ ಇಷ್ಟು ಸಾಮಾನ್ಯವಾಗಿ ಇಷ್ಟು ಎಲ್ಲಾ ಕಡೆ ಆಗುವಂತ ಆಪರೇಷನ್ ಆಗಿರೋದ್ರಿಂದ ಇದು ಆರ್ಥಿಕವಾಗಿ ಅಷ್ಟು ಒತ್ತಡ ಬೀರೋದಿಲ್ಲ. ರೋಗಿಯಾಗ್ಲಿ ಅಥವಾ ರೋಗಿಯ ಫ್ಯಾಮಿಲಿ ಕುಟುಂಬದವರಿಗಾಗ್ಲಿ ಆರ್ಥಿಕವಾಗಿ ಅಷ್ಟು ಒತ್ತಡ ಬೀಳುವಂತ ಸರ್ಜರಿ ಅಲ್ಲ, ಶಸ್ತ್ರಚಿಕಿತ್ಸೆ ಅಲ್ಲ.
1: ಕಡಿಮೆ ಖರ್ಚಲ್ಲಿ, ನೆಮ್ಮದಿ,
0: ಅತಿ ಕಡಿಮೆ ಖರ್ಚಲ್ಲಿ ಹರ್ನಿಯಾ ಆಪರೇಷನ್ ಗಳು ನಡೆಸಿಕೊಡ್ತಿದೀವಿ ನಾವಿಲ್ಲಿ.
1: ಮತ್ತೆ ಆಪರೇಷನ್ ಒಂದ್ಸರ್ತಿ ಆದ್ಮೇಲೆ ಇದು ಬರೋ ಚಾನ್ಸಸ್ ಅಂತೂ ನೀವು ಹೇಳಿದ್ರೆ ಲೆಸ್ ದನ್ 1%,
0: ಅತಿ ಕಡಿಮೆ. ಆಪರೇಷನ್ ಕರೆಕ್ಟ್ ಆಗಿ ಆಗಿದೆ, ಪೇಷಂಟ್ ನಾವು ಹೇಳೋ ಮಾಹಿತಿಗಳನ್ನ ಅಡ್ವೈಸ್ಗಳನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ, ವಾಪಸ್ ಅದೇ ಜಾಗದಲ್ಲಿ ಹರ್ನಿ ಆಗುವಂತ ಪರಿಸ್ಥಿತಿಗಳು ಬಹಳ ಕಡಿಮೆ. ಬೇರೆ ಜಾಗದಲ್ಲಿ ಆಗಬಹುದು, ಬಟ್ ಆಪರೇಷನ್ ಮಾಡಿಸ್ಕೊಂಡಿದ್ದ ಜಾಗದಲ್ಲಿ ಆಗುವಂತದ್ದು ಲೆಸ್ ದನ್ 1% ಇರ್ತದೆ.
1: ಸರ್, ಇದೇನು ವಂಶವಾಹಿ ಮೂಲಕ ಏನಾರು ಬರಬಹುದಾ? ಈಗ ತಂದೆಗೆ ಹರ್ನಿಯಾ ಇದ್ರೆ ಮಕ್ಕಳಿಗೂ ಹಾಗೆ
0: ಕೆಲವು ಅನುವಂಶಿಕವಾಗಿ ಬರುವಂತ ರೋಗಗಳು ಅಂದ್ರೆ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಅನುವಂಶಿಕವಾಗಿ ಬರುವಂತದ್ದು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹುಟ್ಟಿನಿಂದಲೇ ದೇಹದ ಎಲ್ಲಾ ಭಾಗದಲ್ಲೂ ಮಾಂಸಗಳು ವೀಕ್ ಆಗಿರ್ತವೆ. ಇದರಿಂದ ಹರ್ನಿಯಾಗಳು ಬರಬಹುದು, ಆದರೆ ಇದು ಬಹಳ ರೇರ್. ಈ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ರೋಗನೇ ತುಂಬಾ ರೇರ್ ಆಗಿ ಬರುವಂತದ್ದು, ಅದರಲ್ಲಿ ಮತ್ತೆ ಹರ್ನಿಯಾ ಕಾಣಿಸ್ಕೊಳ್ಳುವಂಥದ್ದು ಬಹಳ ರೇರ್. ಹಾಗಾಗಿ ಹರ್ನಿಯಾ ಅಂತದ್ದು ಅನುವಂಶಿಕವಾಗಿ ಬರುವಂತ ರೋಗ ಅಲ್ಲ. ಜನರಲಿ ಸ್ಪೀಕಿಂಗ್ ಇದು ನಾನಾಗ್ಲೇ ಹೇಳ್ದಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ, ಇದು ವಯಸ್ಸಾಗುವಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ.
1: ಅಲ್ಲ ಸರ್, ಈಗ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳು ಗಟ್ಟಿ ಮುಟ್ಟಾಗಿರ್ತಾರೆ ದೈಹಿಕವಾಗಿ ಅಂತೆಲ್ಲ ಹೇಳ್ತೀವಲ್ಲ, ಆದರೆ ನೀವು ಹೇಳಿದ್ರಿ ಮಾಂಸಖಂಡಗಳ ದೌರ್ಬಲ್ಯದಿಂದ ಬರುವಂತದ್ದು ಇದು ಅಂತ. ಅದು ಯಾಕೆ ಗಂಡಸರಿಗೆ ಬರಬೇಕು ಹೆಚ್ಚಾಗಿ?
0: ನಾನು ಅವಾಗ್ಲೇ ಏನ್ ಹೇಳಿದೆ, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರಾದ್ರೂ ಹರ್ನಿಯಾ ಬರಬಹುದು ಅಂತ. ಗಂಡಸರಲ್ಲಿ ಈ ತರ ಕಮ್ಯುನಿಕೇಶನ್ ಜಾಸ್ತಿ ಇರುತ್ತೆ ಹೆಂಗಸರಿಗಿನ್ನ. ಗಂಡಸರ ಬೆಳವಣಿಗೆಯಲ್ಲಿ ನಾವು ಟೆಸ್ಟಿಸ್ ಅಂತ ಏನ್ ಹೇಳ್ತೀವಿ, ಅದು ಮೊದಲು ಹೊಟ್ಟೆ ಒಳಗಡೆ ಇರುತ್ತೆ. ಅದು ಹುಟ್ಟೋ ಅಷ್ಟೊತ್ತಿಗೆ, ಮಗು ಹುಟ್ಟೋ ಅಷ್ಟೊತ್ತಿಗೆ ಅದು ಹೊರಗಡೆ ಬರೋದಕ್ಕೆ, ಹೊಟ್ಟೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಟ್ರ್ಯಾಕ್ಟ್ ಫಾರ್ಮ್ ಆಗಿರುತ್ತೆ. ಅದು ಹೆಂಗಸರಲ್ಲಿ ಆಗಿರೋದಿಲ್ಲ. ಸೊ ಈ ಟ್ರ್ಯಾಕ್ಟ್ ಕ್ಲೋಸ್ ಆಗ್ದಲೇ ಇದ್ದಾಗ ಹರ್ನಿಯಾ ಗಂಟು ಅದೇ ಟ್ರ್ಯಾಕ್ಟ್ ಮುಖಾಂತರ ಬರುತ್ತೆ ಹೊರಗಡೆ. ಹಾಗಾಗಿ ಮುಂಚಿತವಾಗಿಯೇ ಈ ಟ್ರ್ಯಾಕ್ಟ್ ಗಂಡಸರಲ್ಲಿ ಅಷ್ಟೇ ಸೀಮಿತವಾಗಿ ಬರೋದ್ರಿಂದ ಗಂಡಸರಲ್ಲಿ ಹರ್ನಿಯಾ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಸಲ್ ವೀಕ್ನೆಸ್ ಇಂದ ಬರುವಂತ ಹರ್ನಿಯಾ, ಈಗ ಅದರ ಪ್ರಬಲತೆ ಕಮ್ಮಿಯಾಗಿ ಬರುವಂತ ಹರ್ನಿಯಾ, ಅದು ಗಂಡಸರ ಹೆಂಗಸರಲ್ಲಿ ಇಬ್ಬರಲ್ಲೂ, ಈಗ 60 ವರ್ಷದ ಮೇಲ್ಪಟ್ಟನವ್ರಿಗೆ ಇಬ್ಬರಲ್ಲೂ ಬರಬಹುದು. ಆದ್ರೆ ಈ ಎಳೆ ವಯಸ್ಸಿನಲ್ಲಿ 30 ರೊಳಗೆ 25 ವರ್ಷದೊಳಗೆ 20 ವರ್ಷದೊಳಗಡೆ ರೋಗಿಗಳಲ್ಲಿ ಹರ್ನಿಯಾ ಬಂತಂತ ಹೇಳಿದ್ರೆ ಅದು ಗಂಡಸರಲ್ಲೇ ಜಾಸ್ತಿ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಈ ಮುಂಚಿತವಾಗ್ಲೇ ಇರುವಂತ ಟ್ರ್ಯಾಕ್ಟ್, ಹೊಟ್ಟೆಯೊಳಗಿಂದ ಹೊರಗಡೆಗೆ ಬರುವಂತ ಟ್ರ್ಯಾಕ್ಟ್ ಅದು ಕ್ಲೋಸ್ ಆಗದೆ ಇರೋ ಕಾರಣ ಅದರಿಂದ ಅಲ್ಲಿಂದ ಕರಳುಗಳು ಕೂಡ ಹೊರಗಡೆ ಬಂದು ಹರ್ನಿಯಾ ಗಂಟಾಗಬಹುದು.
1: ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಹರ್ನಿಯಾ ಅಂದ್ರೆ ಒಂದು ಏನೋ ಆತಂಕ ಇತ್ತು, ಅಂದ್ರೆ ಏನಿರಬಹುದು, ಅದು ಹೆಂಗೆ ಹೊರಗ್ ಬರುತ್ತೆ, ಕಾರಣಗಳು ಏನೇನೆಲ್ಲ ಇರಬಹುದು, ಮತ್ತೆ ಅದು ವಂಶವಾಹಿ ಮೂಲಕ ಎಲ್ಲರಿಗೂ ಬರುತ್ತಾ, ಮುಂದಿನ ಜನಾಂಗಕ್ಕೂ ಬರುತ್ತಾ, ಆ ತರದ್ದು ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮ್ಗೆ.
0: ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಗೆ ಧನ್ಯವಾದಗಳು.
2: ಇದುವರೆಗೂ ಅಂಡವಾಯು ಅಥವಾ ಹರ್ನಿಯಾ ಈ ಕುರಿತು ಡಾಕ್ಟರ್ ಸುಶ್ರುತರವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ F. ತಳವಾರ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSY, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲಸಿಂಚನ್ ಮತ್ತು ಜಲಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. July 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ %90 ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003-2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-2006 ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-2016 ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನ ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು ಎಲ್ಲಾ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ

ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಶೇಕಡ 55% ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ ಶೇಕಡ 45% ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲಾ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಅನುಪಾತದಲ್ಲಿ ಪೂರೈಸಲಾಗುತ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲಾ ರೈತರು ಕೃಷಿ ಸಿಂಚಯಿ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನು ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನು ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳ

0: ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನು ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನು ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ 24.1% ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ ಅತಿ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನು ಲಾಭ ಪಡೀಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನು ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ pmksy.nic.in ಗೆ ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ನಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆಯ ಹೆಸರನ್ನು ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. OTP ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ IDಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ SMS ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ

0: की बात
1: मन की बात जन की बात जन मन की बात
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್ ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮನ್ ಕಿ ಬಾತ್

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲಾ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಇಂದು ಬೆಳಿಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರಪಡಿಸುವ ಮೂಲಕ ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ. ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟ್ರಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಹೊರಡಿಸಿದ ಸುಪ್ರೀಂಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣ

0: ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50 ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ, ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಹೂಡಿಕೆ ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ ಶೇಕಡ 90%ಷ್ಟಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು, ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮಹಾಪಾತ್ರ ಅವರು, ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು. ಭಾರತ ತನ್ನ ಶುದ್ಧ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಲಕ್ಷ ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. March 28 ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ

0: ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಎ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 1:20 20 ಸೆಕೆಂಡುಗಳು. ಇನ್ನೀಗ ಕೇಳೋಣ ಕಾರ್ಯಕ್ರಮ ಉಲ್ಲಾಸ.

ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮೊದಲು ಇಂದು ಬೆಳಿಗ್ಗೆ 10 ಗಂಟೆಯಿಂದ ಪ್ರಸಾರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ಸಂದೇಶಗಳು ಬಂದಿವೆ. 10 ಗಂಟೆಗೆ, 11 ಗಂಟೆಗೆ, ಹಾಗೆ 11:30 ಪ್ರಸಾರವಾದಂತಹ ಕೆಲವು ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ನಿಂದ ಕಳಿಸ್ತಾರೆ. ಜನಪದ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು, ಇಷ್ಟ ಆಯಿತು ಮೇಡಮ್. ಹಾಗೆ ಮಾಹಿತಿ ಕಣಜ ಹಾಡುಗಳು ಚೆನ್ನಾಗಿತ್ತು, ಸಾಧಕರ ಪರಿಚಯ ವಿವರವಾಗಿ ತುಂಬ ಚೆನ್ನಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂದಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಹಾಗೆ ಮುಂದಿನ ಸಂದೇಶ ಬಂದಿದೆ. ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಸಾಧಕರ ಪರಿಚಯದಲ್ಲಿ ಪುರುಷ ಸರಸ್ವತಿ ಶತಾವಧಾನಿ ಆರ್ ಗಣೇಶ್ ಅವರ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಕಳಿಸ್ತಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು ತಮಗೆ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿ ಅವರು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಸಾಧಕರಾದ ಪದ್ಮಭೂಷಣ ಶತಾವಧಾನಿ ಆರ್ ಗಣೇಶ್ ಭಾರತದ ಅಗ್ರಗಣ್ಯ ಸಂಸ್ಕೃತ ಕವಿಗಳು ಮತ್ತು ವಿದ್ವಾಂಸರಲ್ಲಿ ಒಬ್ಬರು. ಅವರು ಭಾರತ ಮತ್ತು ಭಾರತೀಯ ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಬಗ್ಗೆ ವ್ಯಾಪಕವಾಗಿ ಬರೆಯುತ್ತಾರೆ ಮತ್ತು ವಾಗ್ಮಿಗಳಾಗಿ ಹಲವಾರು ವೇದಾಂತ ಶಾಸ್ತ್ರಗಳ ರೂಪದಲ್ಲಿ ಇರುವ ಇಂತಹ ಮಹಾನ್ ಸಾಧಕರ ಬಗ್ಗೆ ತಿಳಿಸುತ್ತಾ, ನಾನು ಕೂಡ ಇವರ ಬಗ್ಗೆ ವೇದಾಂತಗಳನ್ನು, ಇವರ ಭಾಷಣಗಳನ್ನು ಕೇಳ್ತಾ ಇರ್ತೀನಿ ಅಂತ ಕಳಿಸಿದ್ದಾರೆ. ಹಾಗೆ ಮೇಡಮ್, ಇಂತಹ ಅಪ್ರತಿಮ ಸಾಧನೆ ಮಾಡಿರುವವರನ್ನು ಆಕಾಶವಾಣಿಯಲ್ಲಿ, ರೇಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸುತ್ತಾ ಮತ್ತು ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡಿ ಕೇಳಿಸುತ್ತಿರುವುದಕ್ಕೆ ಧನ್ಯವಾದಗಳು ಅಂತ ಕಳಿಸ್ಕೊಟ್ಟಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ನಮಸ್ತೆ, ಜನಪದ ಹಾಡುಗಳು ಮಾಹಿತಿ ಕಣಜ, ಒಳ್ಳೆಯ ಮಾಹಿತಿ ಇದೆ ಅಂತ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು. ಇಲ್ಲೊಂದು ಸಂದೇಶ ಬಂದಿದೆ, ಪೂರಾ ಇಂಗ್ಲಿಷ್ನಲ್ಲೇ ಬರೆದು ಕಳಿಸಿದ್ದಾರೆ. ಮತ್ತೊಮ್ಮೆ ಸಂದೇಶ ಕಳಿಸುವಾಗ ದಯಮಾಡಿ ಕನ್ನಡ ಲಿಪಿಯಲ್ಲಿ, ಕನ್ನಡದಲ್ಲಿ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಇವರ ಸಂದೇಶವನ್ನು ಓದೋಣ. ಗುಡ್ ಮಾರ್ನಿಂಗ್ ಮೇಡಮ್, AIR ಚಿತ್ರದುರ್ಗ ಪ್ರೋಗ್ರಾಮ್ಸ್ ಆರ್ ವೆರಿ ಗುಡ್. ಇವತ್ತು 8:30 ಸಂದೇಶ ಕೇಳ್ತಾ ಇದ್ದೀನಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಜನಪದ ಗೀತೆ ಮಾಹಿತಿ ಕಣಜ ಅಬೌಟ್ ಗಣೇಶ್ ಸರ್ ಈಸ್ ವೆರಿ ಗುಡ್, ಯುವರ್ ಆ್ಯಂಕರಿಂಗ್ ಈಸ್ ಆಲ್ಸೋ ಗುಡ್ ಅಂತ ಬರೆದು ಕಳಿಸಿದ್ದಾರೆ. ಯಾರಿದು ಅಂದರೆ ಡಾಕ್ಟರ್ ಪ್ರಭಯ್ಯ, VS ಶೈಲಜಾ, ಐಶ್ವರ್ಯ, ಸೌಂದರ್ಯ, ಹರೀಶ್ ಜಿ, ರಾಹಿತ್ಯ ಜಿ, ಉದಯ್, ಗೀತಾ, ರಾಜ್ ಪಾಟೀಲ್, ಎಸ್ ಬಸವೇಶ್ವರ ನಗರ ಬಳ್ಳಾರಿಯಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಸಂದೇಶವೇನೋ ಚೆನ್ನಾಗಿದೆ, ಆದರೆ ದಯಮಾಡಿ ಮುಂದಿನ ಬಾರಿ ಸಂದೇಶ ಕಳಿಸುವಾಗ ಕನ್ನಡ ಲಿಪಿಯಲ್ಲಿ ಟೈಪಿಸಿ ಹಾಗೆ ಕನ್ನಡದಲ್ಲೇ ಸಂದೇಶವನ್ನು ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಸಂದೇಶ ಬಂದಿದೆ, ಪ್ರಭಾಕರಯ್ಯ ಚೈತ್ರಾಯನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಕಳಿಸ್ತಾರೆ. ರಜನಿ ಮೇಡಮ್, ಶುಕ್ರವಾರ ವಂದನೆಗಳು. ಇಂದಿನ ಜನಪದ ಗೀತೆಗಳು ಅರ್ಥಪೂರ್ಣ ಸಾಹಿತ್ಯ ಗೀತೆಗಳು ಮತ್ತು ಮಾಹಿತಿ ಕಣಜದಲ್ಲಿ ಸಾಧಕರ ಪರಿಚಯದಲ್ಲಿ ಶತಾವಧಾನಿ ಆರ್ ಗಣೇಶ್ ಅವರ ಮಾಹಿತಿ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ರಿ, ನಿಮಗೆ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಸಂದೇಶ ಕಳಿಸ್ತಾ ಇರಿ, ಹೀಗೆ ರೇಡಿಯೋ ಕೇಳ್ತಾ ಇರಿ ಅಂತ ಹೇಳ್ತಾ ನಾವೀಗ ಉಲ್ಲಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಲ್ವಾ. ಎಂದಿನಂತೆ ಉಲ್ಲಾಸ

ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ, ಎರಡು ಭಾವಗೀತೆಗಳ ಕಾಲಾವಕಾಶವನ್ನು ಕೊಡಲಾಗುತ್ತೆ. ನೀವು ಸಂದೇಶದ ಮುಖೇನ ಪ್ರಶ್ನೆಗೆ ಉತ್ತರವನ್ನು ಕಳಿಸ್ಕೊಡ್ತೀರಿ. ಹಾಗೆಯೇ ಇವತ್ತು ಕೂಡ ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ದುರ್ಯೋಧನನಿಗೆ ಜಲಸ್ತಂಭನ ವಿದ್ಯೆಯನ್ನು ಯಾರು ಹೇಳಿಕೊಟ್ಟರು? ಮಹಾಭಾರತದಲ್ಲಿ ಬರುವಂತಹ ದುರ್ಯೋಧನನಿಗೆ ಜಲಸ್ತಂಭನ ವಿದ್ಯೆಯನ್ನು ಯಾರು ಹೇಳಿಕೊಟ್ಟರು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ವಾಟ್ಸಪ್ ಮುಖೇನ ನೀವೆಲ್ಲ ನಮಗೆ ಸಂದೇಶವನ್ನು ಕಳಿಸ್ಕೊಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9488640233. ಒಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತೀನಿ, ಕೇಳ್ತಾ ಇರಿ, ಹಾಗೆ ಸಂದೇಶದ ಮುಖೇನ ಉತ್ತರವನ್ನು ಕಳಿಸ್ತಾ ಇರಿ.

0: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್. ಕಜ್ಜಿ ಹುಳುಕಡ್ಡಿ? ಸಾಯಿ ಬಾಲ್. ಗುಳ್ಳೆ ಗಜಕರ್ಣ? ಸಾಯಿ ಬಾಲ್. ಕೆಸರು ಹುಣ್ಣ?
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
3: ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕೇಳುಗರೆ ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ದುರ್ಯೋಧನನಿಗೆ ಜಲಸ್ತಂಭನ ವಿದ್ಯೆಯನ್ನು ಯಾರು ಹೇಳಿಕೊಟ್ಟರು ಅಂತ. ಜಲಸ್ತಂಭನ ವಿದ್ಯೆ ಅಂದರೆ ನೀರಿನಲ್ಲಿ ಉಸಿರನ್ನು ನಿಯಂತ್ರಿಸಿ ನೀರಿನಲ್ಲಿ ಹೆಚ್ಚೊತ್ತು ಕೂರೋದು. ಇಂತಹ ವಿದ್ಯೆಯನ್ನು ಯಾರು ಹೇಳಿಕೊಟ್ರು ದುರ್ಯೋಧನನಿಗೆ ಅನ್ನೋದು ಪ್ರಶ್ನೆ. ಸಾಕಷ್ಟು ಉತ್ತರಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ನಮ್ಮ ಕೇಳುಗರು. ಇನ್ನೊಂದಷ್ಟು ಉತ್ತರಗಳು ಬರಲಿ, ಇನ್ನೊಂದು ಭಾವಗೀತೆಯನ್ನು ಕೇಳಿ ಬರೋಣ. ನಿಮ್ಮ ಉತ್ತರಗಳನ್ನು ಕಳಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ 9448640473.

ಕೇಳುವರೆ, ಉಲ್ಲಾಸ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ, ದುರ್ಯೋಧನನಿಗೆ ಜಲಸ್ತಂಭನ ವಿದ್ಯೆಯನ್ನ ಯಾರು ಹೇಳಿಕೊಟ್ಟರು ಅನ್ನೋದು ಪ್ರಶ್ನೆಯಾಗಿತ್ತು. ಸಾಕಷ್ಟು ಜನ ತಮ್ಮ ಉತ್ತರಗಳನ್ನ ಸಂದೇಶದ ಮುಖೇನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ನೋಡೋಣ. ಭಾವನಾ ಸಾಯಿನಾಥ್ ಎಂಕೆಹಟ್ಟಿ, ಯಶೋಧ ಎರಳ ನಾಯಕ ಚಿರತಗೊಂಡು, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ, ಹಾಗೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗ, ಚಿನ್ಮಯಿ ಮಮತಾರೆಡ್ಡಿ, ಮಮತಾ ತಿಮ್ಮಾರೆಡ್ಡಿ ಮರುಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ, ನೇತ್ರಾ ನಟರಾಜ್ ಚಿತ್ರದುರ್ಗ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ಪಂಡರಹಳ್ಳಿ ರವಿಯವರು ಚಿತ್ರದುರ್ಗದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಹಾಗೆ ಮೋನಿಕಾ ಭೂಮಿಕಾ ವಿಷ್ಣುನಾಯಕ ಚಿರತಗುಂಡುವಿನಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕಳಿಸ್ಕೊಟ್ಟಿದ್ದಾರೆ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಕಳಿಸಿದ್ದಾರೆ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ನಾಗವೇಣಿ ಸತೀಶ್ ರೋಹಿತ್ ಕನಿಕಾರಸ್ತೆ, ಎನ್ ಮೋಹನ್ ಕುಮಾರ್ ಹೊಸದುರ್ಗ, ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್, ಗೀತಾ ಶಶಿಧರ್ ಶಿವಗಂಗಾದಿಂದ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ, ಬಿಂದು ಪ್ರಕಾಶ್ ಬೆಂಗಳೂರು, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು, ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ ಕಳಿಸಿದ್ದಾರೆ, ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಲತಾ ಸುಹಾಸ್ ಹೊಸಕೋಟೆ, ಶಾರದಮ್ಮ ಗಡಿಮಾಕುಂಟೆ ಜಗಳೂರಿನಿಂದ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಕಳಿಸ್ತಾರೆ. ಹಾಗೆ ಬೂಕನಕೆರೆ ವಿಜಯೇಂದ್ರ ಮೈಸೂರು, ಯಾರು ಕಳಿಸಿದ್ದಾರೆ ಈ ಸಂದೇಶವನ್ನ ಅಂತ ಹೆಸರನ್ನ ಮೊದಲು ಟೈಪಿಸಿ ಕಳಿಸಿ ಕೊಡಿ. ಎಂ ಬಸವರಾಜ್ ಸಾವಿತ್ರಮ್ಮ ಯಶೋಧಮ್ಮ ತಿಪ್ಪಮ್ಮ ಎಂ ಬಿ ಸಿದ್ದೇಶ್ ಖಾನ ಹೊಸಹಳ್ಳಿ ಗ್ರಾಮದಿಂದ ಕಳಿಸಿದ್ದಾರೆ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ, ಮತ್ತಾರು ಶಾಂತಕುಮಾರಿ ಹಾಗೂ ಶೇಖರ್ ಪೇಂಟ್ ಕಾಂಟ್ರಾಕ್ಟರ್ ಅನುಶ್ರೀ ಚಿತ್ರದುರ್ಗದಿಂದ, ಮಾದಪ್ಪ ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ, ವಿದ್ಯಾ ಹಿರೇಗುಂಟನೂರು ಮಲ್ಲಿಕಾರ್ಜುನ ಮೊಗಲಹಳ್ಳಿ ಗ್ರಾಮ, ಟೈಲರ್ ಹನುಮಂತಪ್ಪ ದೇವರಕೊಟ್ಟ ಅಂತ ಏನೋ ಬರೆದಿದ್ದಾರೆ, ಓಕೆ, ಶಿಲ್ಪಾ ವಿದ್ಯಾನಗರ, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ

0: ಈ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ ಎಂ ರಮೇಶ್ ಹಗರಿ ಗಜಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು. ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗದಿಂದ. ದೊಡ್ಮನೆ ವೆಂಕಟೇಶ್ ನೆಹರು ನಗರ ಚಿತ್ರದುರ್ಗ. ಸಿ ಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕು. ವಿಭಾದೀಪಕ್ ಬೆಂಗಳೂರು. ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗ. ಪೂಜಾ ಗೋಪನಹಳ್ಳಿ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದ ಅಂತ ಹೇಳ್ತಾ ಪ್ರಶ್ನೆ ಹೀಗಿತ್ತು, ದುರ್ಯೋಧನನಿಗೆ ಜಲಸ್ತಂಭನ ವಿದ್ಯೆಯನ್ನು ಯಾರು ಹೇಳಿಕೊಟ್ಟರು? ದುರ್ಯೋಧನನಿಗೆ ಜಲಸ್ತಂಭನ ವಿದ್ಯೆಯನ್ನು ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಹೇಳಿಕೊಡ್ತಾರೆ. ಭೀಷ್ಮಾಚಾರ್ಯರು ಒಂದು ಸಂದರ್ಭದಲ್ಲಿ ದುರ್ಯೋಧನನಿಗೆ ಜಲಸ್ತಂಭನ ವಿದ್ಯೆಯನ್ನು ಹೇಳಿಕೊಟ್ರು ಅಂತ ಬರುತ್ತೆ. ಯಾಕೆ ದುರ್ಯೋಧನನಿಗೆ ಈ ಜಲಸ್ತಂಭನ ವಿದ್ಯೆಯನ್ನು ಕಲ್ತ್ಕೊಳ್ತಾನೆ, ಇದು ಈ ಸಂದರ್ಭ ಎಲ್ಲಿ ಬರುತ್ತೆ ಎನ್ನುವುದಾದರೆ, ಮಹಾಭಾರತದ ಪ್ರಾಚೀನ ಮಹಾಕಾವ್ಯಗಳಲ್ಲಿ ಈ ವಿದ್ಯೆಯನ್ನು ಆಗಾಗ ಉಲ್ಲೇಖಿಸ್ತಾರೆ. ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ದುರ್ಯೋಧನನು ಭೀಮನೊಂದಿಗಿನ ಯುದ್ಧವನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ವೈಶಂಪಾಯನ ಸರೋವರದಲ್ಲಿ ನೀರಿನ ಅಡಿಯಲ್ಲಿ ಅಡಗಿಕೊಳ್ತಾನೆ. ಅದಕ್ಕೆ ನೀರನ್ನು ಕಂಟ್ರೋಲ್ ಮಾಡಿಕೊಂಡು, ಉಸಿರನ್ನು ಕಂಟ್ರೋಲ್ ಮಾಡಿಕೊಂಡು ಕೂತ್ಕೊಳ್ಳುವಂತಹ ಈ ವಿದ್ಯೆ ಜಲಸ್ತಂಭನ ವಿದ್ಯೆ. ಇದನ್ನು ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಹೇಳ್ಕೊಡ್ತಾರಂತೆ. ಕಾರ್ಯಕ್ರಮ ಮುಂದುವರೆಸೋಣ. ಕೇಳ್ತಾ ಇದ್ದೀರಿ ಉಲ್ಲಾಸ ಕಾರ್ಯಕ್ರಮವನ್ನು.
1: ಆತ್ಮೀಯ ಆಕಾಶವಾಣಿ ಕೇಳುಗರೆ,
2: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
1: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
2: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
4: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
5: ಇದೊಂದು ತಮಾಷೆ ಅನಿಸಿದ್ರೂ ಜೀವನಕ್ಕೆ ತುಂಬಾ ಬೋಧಕವಾದಂತ ಒಂದು ಕಣ್ಣು ಘಟನೆ. ನಗರದಿಂದ ತುಂಬಾ ದೂರ, ನಾಗರಿಕತೆಯಿಂದ ತುಂಬಾ ದೂರ ಕಾಡಿನಲ್ಲಿ ಇದ್ದಂತ ಒಂದು ಆದಿವಾಸಿ ಜನರ ಗುಂಪಿತ್ತು. ಚೆನ್ನಾಗೇ ಇದ್ರು, ಪಾಪ ಸಂತೋಷವಾಗಿದ್ದರು ಅವರು. ನಾಗರಿಕತೆ ಅಂದ್ರೆ ಗೊತ್ತಿಲ್ಲ ಅವರಿಗೆ, ಅದು ಬೇಕು ಎಂಬ ಆಸೆ ಇಲ್ಲ. ಒಂದು ದಿನ ಪಟ್ಟಣದಿಂದ ಒಬ್ಬ ಹುಡುಗ ಬಂದ. ನಮ್ಮ ಕೆಲವರು ಫ್ಯಾನ್ಸಿ ಇರ್ತದೆ, ಆದಿವಾಸಿಗಳನ್ನ ಉದ್ಧಾರ ಮಾಡ್ತೇವೆ ಅಂತ ಹೋಗುವಂಥವ್ರು. ಈ ಹುಡುಗ ಹೋದ. ಅವನ ವೇಷ ಭೂಷಣ ನೋಡಿ ಅವ್ರಿಗೆ ಆಶ್ಚರ್ಯ ಆಯಿತು. ಹಿಂಗೆ ಹಾಕಿದಾನೆ ಇವನು, ಇವನೇ ವಿಚಿತ್ರ ಅನಿಸೋದು ಅವರಿಗೆ. ಇವನಿಗೆ ಅವ್ರ ವಿಚಿತ್ರ ಅನಿಸ್ತಾ ಇತ್ತು. ಅವ್ರ ವೇಷ ನೋಡಿ ಇವನಿಗೆ ಬೆರಗಾಯಿತು. ತನ್ನ ಪಟ್ಟಣದ ವೈಭವ ಹೇಳಿದ. ನನ್ನ ನಗರ ಹೇಗಿದೆ, ಸಂಭ್ರಮ ಹೇಗಿದೆ ಗೊತ್ತಾ, ಏನೇನು ಅವಕಾಶಗಳಿದೆ ಅಂತ ಹೇಳಿದ. ಅದನ್ನೆಲ್ಲ ಕಾಣದಂಥ ಆಕರ್ಷಣೆ ಆದಿವಾಸಿಗಳ ನಾಯಕ ಇದ್ನಲ್ಲ ಅವನು ಬಂತು, ನಾನು ನೋಡ್ಕೊಂಬರ್ಬೇಕಂತ. ಅದು ಹೇಗಿದ್ದಾರೆ ಜನ ಅಲ್ಲಿ, ನಾಗರಿಕತೆಯಲ್ಲಿ ಇರುವಂಥ ಜನ ಹೇಗಿದ್ದಾರೆ ಅಂತ. ಒಂದು ದಿವಸ ಆಸೆ ಬಲವಾದಾಗ ಆ ತರುಣನ ಕೇಳಿದ, ಬರಬೇಕಾದ್ರೆ ಹೇಗೆ ಬರಬೇಕು ಅಂತ ಕೇಳಿದ್ದ. ಅವನು ಹೇಗೆ ಬರಬೇಕು ಅಂತ ದಾರಿ ಹೇಳಿ ಒಂದಿಷ್ಟು ದುಡ್ಡು ಕೊಟ್ಟಿದ್ದ. ಒಂದನ ನಿರ್ಧಾರ ಮಾಡಿ ಆದಿವಾಸಿಗಳ ನಾಯಕ ಪಟ್ಟಣಕ್ಕೆ ಬಂದ ಅಂತ ಕತೆ, ತಮಾಷೆ ಕತೆ ಇದು. ಆ ನಗರ ಜೀವನ ದಿಗ್ಭ್ರಮೆ ಆಗ್ಬಿಡ್ತ ಅವನಿಗೆ. ಎಷ್ಟು ಜನ ಇದು, ಎಷ್ಟು ವಾಹನ, ಈ ಜನ ನಡೆಯೋಂಗೆ ಕಾಣಿಸಲ್ಲ, ಓಡ್ತಾರೆ ಎಲ್ಲರೂ, ಗಡಿಯಾರ ನೋಡ್ತಾರೆ ಓಡ್ತಾರೆ, ಗಡಿಯಾರ ನೋಡ್ತಾರೆ ಓಡ್ತಾರೆ. ಇಷ್ಟ್ಯಾಕ್ ಧಾವಂತ ಇವರಿಗೆ, ಆರಾಮಾಗಿರಬಹುದಾಗಿತ್ತಲ್ಲ ಅಂದ. ಬೆರಗಣಿಗಳಿಂದ ಆ ದೊಡ್ಡ ದೊಡ್ಡ ಅಂಗಡಿಗಳನ್ನು ನೋಡಿದ, ಕೋರೈಸು ಬೆಳಕು ನೋಡಿದ, ಮಿರುಮೆರೆ ಮಿಂಚುವಂಥ ರಸ್ತೆಗಳು, ಅದನ್ನು ಮೆರೆಸುವಂಥ ಬೆಡಗಿಯರು, ಅವನ್ನೆಲ್ಲ ನೋಡಿ ಆಶ್ಚರ್ಯ ಆಗೋಯ್ತು ಅವನಿಗೆ. ನಾಯಕ ಒಂದು ಅಂಗಡಿ ಮುಂದೆ ನಿಂತ್ಕೊಂಡ. ಅದೊಂದು ಫೋಟೋ ತೆಗೆಯೋ ಅಂಗಡಿ, ಸ್ಟುಡಿಯೋ. ಅಲ್ಲಿ ಬೇರೆ ಬೇರೆ ಚಿತ್ರ ಹಾಕಿದ್ದಾರೆ, ಒಂದು ದೊಡ್ಡ ಫಲಕ ಹಾಕಿದ್ದಾರೆ. ಅದ್ರ ಮೇಲೆ ಏನು ಬರೆದಿದೆ ಅಂತ ಪಕ್ಕದಲ್ಲಿದ್ದವನು ಕೇಳಿದ. ನನಗೆ ಓದಕ್ಕೆ ಬರಲ್ಲ, ಏನು ಬರೆದಿದ್ದಾರಪ್ಪ ಇಲ್ಲಿ ಅಂತ. ಬರೆದಿರೋ ತಮಾಷೆಯಾಗಿತ್ತು. ಓದಿ ಹೇಳಿದಂತೆ, ನಿಮಗೆ ಬೇಕಾದ ಹಾಗೆ ಭಾವಚಿತ್ರ ತೆಗೆಸಿಕೊಳ್ಳಿ. ಮೊದಲೇ ನಂಬರ್ ಒನ್, ನೀವಿರೋ ಹಾಗೆ ಭಾವಚಿತ್ರ ಬೇಕು ಅಂದರೆ 10 ರೂಪಾಯಿ, ನೀವಿರೋ ಹಾಗೆ ಚಿತ್ರ ಬೇಕು ಅಂದರೆ 10 ರೂಪಾಯಿ, ನೀವು ಹೇಗಿದ್ದೀರಿ ಅಂತ ಭಾವಿಸಿದ್ದೀರಲ್ಲ ಹಾಗೆ ತೆಗಿಬೇಕಾದ್ರೆ 20 ರೂಪಾಯಿ, ಬೇರೆಯವರು ನಿಮ್ಮನ್ನು ಹೇಗೆ ಗಮನಿಸಬೇಕು ಅಂತ ಆಸೆ ಪಟ್ಟಿದ್ದೀರೋ ಹಾಗೆ ತೆಗೆದ್ರೆ 30 ರೂಪಾಯಿ, ನೀವು ಹೇಗಿದ್ರೆ ಚಂದ ಆಗ್ತಿತ್ತು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದೆಯೋ ಹಾಗೆ ತೆಗೆಯೋದಾದ್ರೆ 50 ರೂಪಾಯಿ. ನಾಯಕನಿಗೆ ಆಶ್ಚರ್ಯ ಆಯಿತು, ಹಿಂಗೆಲ್ಲ ಇದೆಯಾ ಇದು? ಅಂಗಡಿಯವನು ಕೇಳಿದ್ದಂತೆ,

0: ಭಾವಚಿತ್ರ ಅಂದ್ರೆ ನಾವು ಹೇಗಿರ್ತೀವೋ ಹಾಗಿರ್ಬೇಕಪ್ಪ ಅದು. ಒಂದನೇದನ್ ಬಿಟ್ಟು ಬಾಕಿದ್ದನ್ನು ಯಾರಾದರೂ ಕೇಳಿದಾರಾ ಅಂತ ಅಂಗಡಿಯವನ್ ಕೇಳ್ದ. ಅದಕ್ಕೆ ಅಂಗಡಿಯವನ್ ಹೇಳ್ತಾನೆ, ಸ್ವಾಮಿ ಮೊದಲನೇ ಭಾವಚಿತ್ರಕ್ಕಾಗಿ ನಮ್ಗೆ ಬಂದವರು ಯಾರೂ ಇಲ್ಲ ನಮ್ಮಲ್ಲಿ ಅಂತ. ಅಂದ್ರೆ ನಾವೆಲ್ಲರೂ ಮತ್ತೊಬ್ರು ಹೇಗೆ ಕಾಣಿಸ್ಬೇಕು ಅಂತ ಅನ್ಕೊಂಡಿದೀವೋ ಹಾಗಿರ್ಬೇಕು ಅನ್ಸುತ್ತೆ. ನೀವು ನೋಡಿ ನಿಮ್ಮ ಜೀವನದಲ್ಲಿ ಆಗಿರುತ್ತೆ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಯಾರಿಗಾದ್ರೂ ಇಷ್ಟ ಆಗಿತ್ತಾ ನಿಮಗೆ? ಎಲ್ಲರೂ ಹೇಳೋದು ನಂದು ಚೆನ್ನಾಗಿಲ್ಲರಿ, ನಿಮ್ ಚೆನ್ನಾಗಿದೆ ನೋಡ್ರಿ ಅಂತಾರೆ. ಅಂದ್ರೆ ಫೋಟೋ ಕ್ಯಾಮರಾ ಏನ್ ಮಾಡುತ್ತೆ ಪಾಪ, ಮುಂದೆ ಯಾರು ಕೂತಿದ್ದಾರೋ ಅದು ಹಂಗೆ ತೆಗೀತದೆ. ನಿಮ್ ಮನಸ್ಸಲ್ಲಿ ಒಂದಿದೆ ನಾನು ಹಿಂಗ್ ಕಾಣಿಸ್ತೇನೆ ಅಂತ ಒಂದಿದೆ ಆ ಭ್ರಮೆ. ಆ ಭ್ರಮೆಗೆ ಹೊಂದೋ ಅಂತ ಚಿತ್ರ ಬರೋ ತನಕನೂ ಫೋಟೋ ಚೆನ್ನಾಗಿಲ್ಲ ಅಂತ ಅನ್ನೋದು. ಕೆಲವರು ನೋಡ್ಬೇಕು 16 ವರ್ಷ ತೆಗೆದಂತ ಫೋಟೋ 70 ವರ್ಷ ಇಟ್ಕೊಂಡಿರ್ತಾರೆ ಈ ಫೋಟೋ ಚೆನ್ನಾಗಿದೆ ಅಂತ. ಫೋಟೋ ಚೆನ್ನಾಗಿಲ್ಲ, ನಿಮ್ ತಲೆಯಲ್ಲಿ ಹಂಗೆ ಕೂತ್ಕೊಂಡಿದೆ ಅದು. ಅದಕ್ಕೆ ಹೇಳ್ತಾರೆ ಬಹಳ ಮುಖ್ಯ ಇದು, ನಾವೆಲ್ಲರೂ ನಾಯಕನ ಜಾತಿಯವರೇ. ದಯವಿಟ್ಟು ನೋಡಿ ಆಯ್ಕೆ ನಮ್ಮದು. ಭಗವಂತ ನಮ್ಮ ಜೀವನದ ಚಿತ್ರವನ್ನು ನಮ್ಮ ಬಾಗಿಲಲ್ಲಿ ಹಾಕಿದ್ದಾನೆ, ಅದನ್ನು ಹಾಗೆ ಒಪ್ಕೊಳ್ಳೋದು ಒಳ್ಳೆಯದು. ನಾವು ದಪ್ಪ ಇದ್ದೀವೋ ತೆಳ್ಳಗಿದ್ದೀವೋ ಉದ್ದ ಇದ್ದೀವೋ ಗಿಡ್ಡಿದ್ದೀವೋ ಕಪ್ಪಿದ್ದೀವೋ ಬೆಳ್ಳಗಿದ್ದೀವೋ ಅದು ಮುಖ್ಯ ಅಲ್ಲ, ಆದರೆ ಭಗವಂತನ ವಿಶೇಷವಾದ ಸೃಷ್ಟಿ ನೀವು ಅಂತ ನೆನಪಿರಬೇಕು. ನಿಮ್ಮಂಥ ಜೀವನ, ನಿಮ್ಮಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಹಿಂದೆ ಇಲ್ಲ, ಇವತ್ತೂ ಇಲ್ಲ, ಮುಂದೆ ಇರೋದಿಲ್ಲ. ಹಾಗೆ ನಿಮ್ಮನ್ನು ಭಗವಂತ ವಿಶೇಷವಾಗಿ ಸೃಷ್ಟಿ ಮಾಡಿದಾಗೆ ಇನ್ನೊಬ್ಬರ ಹಂಗೆ ಕಾಣಿಸೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತೀವೋ ನನಗೆ ಅರ್ಥ ಆಗೋಲ್ಲ. ಮತ್ತೊಬ್ಬರ ಚೌಕಟ್ಟಿಗೆ ನಮ್ಮ ಚಿತ್ರ ತಗಲಿಸೋದು ಅನಾರೋಗ್ಯವಾದ ಮನಸ್ಸಿನ ಲಕ್ಷಣ ಅದು. ನಮ್ಮ ಮನಸ್ಸು ಯಾವಾಗಲೂ ಆರೋಗ್ಯವಾಗಿರಲಿ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.

0: ಇನ್ನು ಮುಂದೆ ಕೇಳೋಣ ಆರೋಗ್ಯ ಬಿಂದು. ಇಂದಿನ ಆರೋಗ್ಯ ಬಿಂದುವಿನಲ್ಲಿ ಕಂಪ್ಯೂಟರ್ ಬಳಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು, ಇದರ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ರೀಪಾದ ಹೆಗಡೆ.
1: ಇಂದು ನಾವು ಒಂದು ಹೊಸ ಕಾಯಿಲೆ ಅಂತ ಭಾವಿಸಿದ್ರು ಪ್ರತಿನಿತ್ಯ ನಾವು ಎದುರಿಸಬೇಕಾದಂತಹ ಒಂದು ರೋಗ ಅಥವಾ ರೋಗದ ಅವಸ್ಥೆ ಅಂತ ಹೇಳಿದ್ರೆ ಗಣಕಯಂತ್ರದ ಒಡನಾಟದಿಂದ ಆಗುವಂತಹ ದುಷ್ಪರಿಣಾಮ ಅಥವಾ ಬರುವಂತಹ ರೋಗಗಳು. ನಾಲ್ಕು ರೀತಿಯಾದಂತಹ ಕಾಯಿಲೆಗಳನ್ನ ಈ ಗಣಕಯಂತ್ರದ ಒಡನಾಟದಿಂದ ನಾವು ಕಾಣ್ತೇವೆ. ಏನಂತಂದ್ರೆ ರಿಪಿಟೇಟಿವ್ ಸ್ಟ್ರೇನ್ ಇಂಜುರಿ ಅಂತ ಹೇಳುವಂತಹದ್ದು, RSI ಅಂತ. ಇದು ಹೇಗೆ ಕೇಳಿದ್ರೆ ಎಲ್ಲಿ ಸ್ಟ್ರೇನ್ ಆಗ್ತದೆ, ಎಲ್ಲಿ ಗಾಯಗಳಾಗುತ್ತೆ ಅನ್ನೋದಕ್ಕೆ ಉದಾಹರಣೆಗೆ ಹೇಳೋದಾದ್ರೆ, ನಾವು ಕಂಪ್ಯೂಟರ್ ಅನ್ನ ಅಥವಾ ಗಣಕಯಂತ್ರ ಅನ್ನ ಬಳಸುವಾಗ ಶರೀರದ ನಮ್ಮ ಭುಜ ಇರಬಹುದು, ಮುಂಗೈ ಇರಬಹುದು ಅಥವಾ ಅಂಗ ಇರಬಹುದು, ಅವುಗಳನ್ನ ಬೇರೆ ಬೇರೆ ದಿಕ್ಕಿನಲ್ಲಿ ಡೈರೆಕ್ಷನ್ ನಲ್ಲಿ ನಾವು ತಿರುಗಿಸುತ್ತಾ ಹೋದಾಗ ಅದು ಪದೇ ಪದೇ ಅಲ್ಲಿ ಕಾರ್ಟಿಲೇಜ್ಗೆ ಅಥವಾ ಸ್ನಾಯುಗೆ ಅಥವಾ ನರಗಳಿಗೆ ಅಲ್ಲಿರುವ ಮಾಂಸಖಂಡಗಳಿಗೆ ಗಾಯಗಳಾಗಿ, ಗಾಯ ಅಂತಂದ್ರೆ ನಿಮ್ಗೆ ಕಣ್ಣಿಗೆ ಕಾಣದ ಹೋದ ರೀತಿಯಾದಂತಹ ಒಳ ನೋವು ಅಂತ ಹೇಳಬಹುದು ಅಥವಾ ಒಳ ಗಾಯಗಳು ಅಂತ ಹೇಳಬಹುದು, ಆ ರೀತಿಯಾದಂತಹ ಒಂದು ತೊಂದರೆ ಆಗುವುದನ್ನ ರಿಪಿಟೇಟಿವ್ ಸ್ಟ್ರೇನ್ ಇಂಜುರಿ ಅಂತ ಹೇಳುವಂತದ್ದು. ಅದು ಮೊದಲನೇ ತೊಂದರೆ, ಪದೇ ಪದೇ ಅಲ್ಲಿ ನೋವುಗಳು ಕಾಣಿಸಿಕೊಂಡು ನರಗಳು ಮತ್ತು ಮಾಂಸಖಂಡಗಳು ಸಾಧಾರಣದಿಂದ ಬಾರಿ ಜಖಂ ಆಗಿರುತ್ತವೆ. ಹೇಗೆ ಅಂತಂದ್ರೆ, ಬಹುಶಃ ಈಗಾಗಲೇ ನಮ್ಮ ವೈದ್ಯಕೀಯ ಪದ್ಧತಿಯಲ್ಲಿ ಕಂಡುಹಿಡಿದುಕೊಂಡಂತಹ ರೋಗಗಳಾದಂತಹ ಕಾರ್ಪೆಲ್ ಟನಲ್ ಸಿಂಡ್ರೋಮ್, ಟೆನಿಸ್ ಎಲ್ಬೋ, ಟಿನೋಸೈನೋವೈಟಿಸ್, ಥೊರಾಸಿಕ್ ಔಟ್ಲೆಟ್ ಸಿಂಡ್ರೋಮ್, ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳು. ಎರಡನೇದು ನಾವು ನೋಡಿದ ಹಾಗೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್, ಕಂಪ್ಯೂಟರ್ ಅನ್ನ ಸತತವಾಗಿ ದೃಷ್ಟಿ ಇಟ್ಟು ನೋಡ್ತಾ ಹೋಗೋದ್ರಿಂದ ಉದ್ಭವ ಆಗುವಂತಹ ಒಂದು ಹೊಸ ಸಮಸ್ಯೆ, ಅದನ್ನ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಕರಿತೇವೆ. ಕೇವಲ ಕಣ್ಣಿನ ರೆಪ್ಪೆಯನ್ನು ಸಹ ಮುಚ್ಚದೆ ಸತತವಾಗಿ ಬಳಸುವುದರಿಂದಾಗಿ ಆಗುವಂತಹ ಒಂದು ತೊಂದರೆ, ಕಣ್ಣಿನಲ್ಲಿ ತುರಿಕೆ ಆಗುವಂತಹದ್ದು, ನೀರು ಬರುವಂತಹದ್ದು, ಹಾಗೂ ದೃಷ್ಟಿ ಮಾಂದ್ಯತೆ ಆಗಬಹುದು. ಜೊತೆಗೆ ಬಹಳ ಸಮಯದಿಂದ ಈ ರೋಗಕ್ಕೆ ಬಳಲಿದ್ರೆ ಅವರಿಗೆ ಗ್ಲಾಕೋಮಾ ಅಥವಾ ಮಯೋಪಿಯಾದಂತಹ ರೋಗ ಬರಬಹುದು, ಸಮೀಪ ದೃಷ್ಟದೋಷಿಗೆ ಕಾರಣ ಆಗಬಹುದು ಅನ್ನೋದನ್ನ ಕಂಡುಹಿಡಿದಿದ್ದಾರೆ.

0: ಹಾಗಿದ್ರೆ ಇದಕ್ಕೆ ಪರಿಹಾರ ಏನ್ ಮಾಡಬೇಕು? ಯಾಕೆಂದ್ರೆ ನಾವು ನೋಡಿದ ಹಾಗೆ 8-10 ಗಂಟೆಗಳ ಕಾಲ ಕಂಪ್ಯೂಟರ್ ಎದುರಿನಲ್ಲಿ ಕುಳಿತು ಸತತವಾಗಿ ಕೆಲಸ ಮಾಡುವವರು ಬಹುಶಃ ನಾವು ನೈಸರ್ಗಿಕವಾಗಿ ನಮ್ಮ ರೆಪ್ಪೆ ಬಡಿಯುವಂತಹ ಕ್ರಿಯೆಯಲ್ಲಿ ಒತ್ತಾಯ ಪೂರ್ವಕವಾಗಿ ನಿಲ್ಲಿಸುವುದರಿಂದಾಗಿ ಈ ಎಲ್ಲ ತೊಂದರೆ ಆಗಬಹುದು ಅನ್ನೋದು ಒಂದು. ಎರಡನೇದು, ಬಹುಶಃ ಕಂಪ್ಯೂಟರ್ನಿಂದ ಹೊರಬೀಳುವಂತಹ ಕಿರಣಗಳು ಕೂಡ ಕಣ್ಣಿನ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನ ಮಾಡಬಹುದು. ಹಾಗಾಗಿ ಕಣ್ಣಿಗೆ ಆಗಾಗ ವಿಶ್ರಾಂತಿ ಕೊಡುವುದು, ಕಣ್ಣು ರೆಪ್ಪೆ ಬಡಿದು ಮಿಡುಕಿಸುವುದು ಅಂದ್ರೆ ಆಗಾಗ ಕಣ್ಣನ್ನ ಬ್ಲಿಂಕ್ ಮಾಡುವಂತಹದ್ದು, ಕಣ್ಣನ್ನು ಆಗಾಗ ಶುದ್ಧ ನೀರಿನಿಂದ ತೊಳೆಯುವುದು, ಹಾಗೂ ಕಂಪ್ಯೂಟರ್ಗೆ ಆಂಟಿಗ್ಲೇರ್ ಸ್ಕ್ರೀನ್ ಅನ್ನ ಬಳಸುವುದು, ಹಾಗೂ ಕನ್ನಡಕ ಹಾಕಿಕೊಳ್ಳುವುದು ಮತ್ತು ಕುಳಿತುಕೊಳ್ಳುವ ಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಬಹುದು. ಈ ರೀತಿಯಾದಂತಹ ಕೆಲವು ಕ್ರಮಗಳಿಂದ ಅದನ್ನ ಸರಿಪಡಿಸಬಹುದು. ಇನ್ನು ಮೂರನೇದು, ನಾವು ನೋಡಿದ ಹಾಗೆ ಈ ಕಂಪ್ಯೂಟರ್ ಒಡನಾಟದಿಂದ ಆಗುವಂತಹ ದುಷ್ಪರಿಣಾಮ ಸರ್ವೈಕಲ್ ಮತ್ತು ಲುಂಬಾರ್ ಸ್ಪಾಂಡೆಲೋಸಿಸ್ ಅಂದ್ರೆ ಕತ್ತು ಬೆನ್ನು ಮತ್ತು ಸೊಂಟದ ಸ್ನಾಯುಗಳ ಸೆಳೆತ, ಕತ್ತು ಮತ್ತು ಸೊಂಟದ ಮಣಿಗಂಟುಗಳ ನೋವು ಅಥವಾ ಅಲ್ಲಿ ಸ್ಟಿಫ್ನೆಸ್, ನಾವು ಹೇಳೋದು ಸೆಳೆತ, ಹೆಚ್ಚಾಗಿ ಅದು ಬಾಗದೇ ಇರುವಂತಹ ಸ್ಥಿತಿ ಉಂಟಾಗಬಹುದು. ಬೆನ್ನಿನ ಮೇಲ್ಭಾಗ ಹಾಗೂ ಕೆಳಭಾಗದ ಸೆಳೆತ, ಸ್ನಾಯುವಿನ ಹಿಡಿತ ಮತ್ತು ಕೆಲವು ಬಾರಿ ಸ್ವಲ್ಪ ಬಾವು ಕೂಡ ಬರಬಹುದು. ಬಹುಶಃ ಇವನ ಚಿಕ್ಕ ವಯಸ್ಸಿನವರಲ್ಲಿ ಕೂಡ ನಾವು ಇದನ್ನು ಕಾಣ್ತೇವೆ. ಮೊದಲೆಲ್ಲ ಆದರೆ ವರ್ಟೆಬ್ರಲ್ ಕಾಲಮಿನ ದೋಷಗಳಿಂದಾಗಿ ಇದು ಬರ್ತಾ ಇತ್ತು. ಈಗ ಸತತವಾಗಿ ಕಂಪ್ಯೂಟರ್ ಎದುರುಗಡೆ 7-8 ಗಂಟೆಗಳ ಕಾಲ ಯಾವುದೇ ಚಲನವಲನಗಳಿಲ್ಲದೆ ಕುಳಿತಿರುವುದರಿಂದ ಇದು ಒಂದು ಬರುವಂತಹ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಈ ಒಂದು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಥವಾ ಲುಂಬಾರ್ ಸ್ಪಾಂಡಿಲೋಸಿಸ್ ಇವನ್ ಸಣ್ಣ ವಯಸ್ಸಿನಲ್ಲೂ ಕೂಡ ಸರ್ವೇಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಇನ್ನು ನಾಲ್ಕನೇ ರೋಗ ಇದರೊಳಗೆ ನಾವು ನೋಡೋದು ಅಂತಂದ್ರೆ ಕ್ರೋನಿಕ್ ಫಟಿಗ್ ಸಿಂಡ್ರೋಮ್ ಅಂತ. ಸತತವಾಗಿ ಈಗಿನ ITBT ಪರಿಸರದಲ್ಲಿ ಅಥವಾ ತಂತ್ರಜ್ಞಾನದ ಬೆಳವಣಿಗೆ ಆದಲ್ಲಿ ಬಹುಶಃ ಹೆಚ್ಚಿನ ಜನರು ಆಫೀಸ್ನಲ್ಲಿ AC ಹಾಲ್ನಲ್ಲಿ ಕಂಪ್ಯೂಟರ್ ಎದುರುಗಳೇ ಸತತವಾಗಿ ಕುಳಿತಿರೋದ್ರಿಂದ ಇದಕ್ಕೆ ಇನ್ನೊಂದು ಶಬ್ದವನ್ನ ಬಳಸೋದಾದ್ರೆ ಕಂಪ್ಯೂಟರ್ ಎಡಿಕ್ಷನ್ ಸಿಂಡ್ರೋಮ್ ಅಥವಾ ಇಂಟರ್ನೆಟ್ ಎಡಿಕ್ಷನ್ ಸಿಂಡ್ರೋಮ್, ಇವೆಲ್ಲ ಈ ಒಂದು ರೋಗಗಳಿಗೆ ಅವಕಾಶ ಆಗುವಂತದ್ದು. ಮತ್ತು ಕಂಪ್ಯೂಟರ್ ಎಡಿಕ್ಷನ್ ಮತ್ತು ಸೈಬರ್ ಕ್ರೈಮ್ಸ್ ಈ ನಡುವೆ ಹೆಚ್ಚಾಗ್ತಾ ಇರೋದು ಕೂಡ ಕಂಪ್ಯೂಟರ್ ಒಡನಾಟದ ದುಷ್ಪರಿಣಾಮ ಮತ್ತು ರೋಗದಲ್ಲಿ ಒಂದು ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಈ ಕ್ರೋನಿಕ್ ಫಟಿಗ್ ಸಿಂಡ್ರೋಮ್ನಲ್ಲಿ ನರಗಳ ದುರ್ಬಲತೆ, ಮಾನಸಿಕ ಖಿನ್ನತೆ ಮತ್ತು ಸಾಧಾರಣವಾಗಿ ನಾವು ಸ್ತ್ರೀಯರಲ್ಲಿ ನೋಡಿದಾಗ ಕ್ರೋನಿಕ್ ಫಟಿಗ್ ಸಿಂಡ್ರೋಮ್ ಗಂಡಸರಿಗಿಂತ ಅವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಅದರಿಂದಾಗಿ ಮುಟ್ಟಿನ ತೊಂದರೆಗಳಾಗುವುದು, ಮಕ್ಕಳಾಗದೇ ಇರುವುದು, ತಲೆ ಸುತ್ತು, ಮೈಕೈ ನೋವು, ನಿದ್ರಾಹೀನತೆ, ಆಲಸ್ಯ ಮುಂತಾದವುಗಳು ಕಂಡುಬರಬಹುದು. ಹಾಗಿದ್ರೆ ಇದೊಂದು ರೋಗ ಅಥವಾ ಈ ರೋಗವನ್ನ ನಾವಾಗಿ ತಂದುಕೊಂಡಿದ್ದೀವಿ ಅಂತ ಹೇಳೋದ್ರ ಬದಲು ಇವನ್ನೆಲ್ಲವನ್ನ ಸೇರಿಸಿದ್ರೆ ಹೇಗೆ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅನ್ನೋದಕ್ಕೆ ಒಂದು ಸಣ್ಣ ಸೂತ್ರವನ್ನ ನಿಮ್ಗೆ ಹೇಳ್ತೇನೆ ನಾನು. ವಿಶ್ರಾಂತಿಯನ್ನ ಕೊಡುವುದು, ಸಮಯಕ್ಕೆ ಸರಿಯಾಗಿ ವ್ಯಾಯಾಮವನ್ನ ಮಾಡುವುದು, ಕೈಗೋ ಅಥವಾ ಸೊಂಟಕ್ಕೋ ಬೆಲ್ಟ್ ಅನ್ನ ಉಪಯೋಗಿಸಿಕೊಳ್ಳುವುದು, ಹಾಗೂ ಶರೀರ ಮರ್ದನ ಮಾಡುವುದು ಅಂದ್ರೆ ಮಸಾಜ್ ಮಾಡಿಕೊಳ್ಳೋದ್ರಿಂದ ಎಷ್ಟೋ ಅನುಕೂಲ ಆಗ್ತದೆ. ಇನ್ನೊಂದು ಅತಿ ಮುಖ್ಯವಾದಂತಹ ವಿಷಯ ಅಂದ್ರೆ ಕುಳಿತುಕೊಳ್ಳುವಂತಹ ಸ್ಥಳ, ಕೂರ್ಚೆ, ಟೇಬಲ್ಗಳನ್ನ ಸರಿಪಡಿಸಿಕೊಳ್ಳುವಂತದ್ದು, ಅಂದ್ರೆ ಮಾಡಿಫಿಕೇಶನ್ ಆಫ್ ಪೋಸ್ಚರ್ಸ್ ಅಂಡ್ ಆರ್ಮ್ಸ್ ಅಂತ ಒಂದು ವಿಷಯವನ್ನ ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅದರ ಜೊತೆಯಲ್ಲಿ ಬಹುಶಃ ಮಧ್ಯ ಮಧ್ಯದಲ್ಲಿ ವಿಶ್ರಾಂತಿ ಕೊಡಲಿಕ್ಕೆ ಈಗ ಹೊಸ ಸಾಫ್ಟ್ವೇರ್ ಡೆವಲಪ್ ಆಗಿದೆ, ಏನಂತ ಕೇಳಿದ್ರೆ ಬ್ರೇಕ್ ಟೈಮರ್ ಸಾಫ್ಟ್ವೇರ್ ಅಂತ. ಅದು ನಿಮ್ಮನ್ನ ಇಂತಿಷ್ಟು ಸಮಯಕ್ಕೆ ಸರಿಯಾಗಿ ಜಾಗೃತಗೊಳಿಸುತ್ತೆ, ನಿಮಗೆ ಒಂದ್ ರೀತಿಯಾದಂತಹ ಅಲಾರಾಮ್ ಕೊಟ್ಟ ಹಾಗೆ ಅದು. ಹಾಗೆ ಆಟೋಮೇಟೆಡ್ ಮೌಸ್ ಕ್ಲಿಕ್ಕಿಂಗ್ ಸಾಫ್ಟ್ವೇರ್, ಇದು ಕೂಡ ಇಂತಿಷ್ಟು ಸಮಯಕ್ಕೆ ನೀವು ಈಗ ವಿಶ್ರಾಂತಿಯನ್ನ ಪಡೆದು ಮತ್ತೆ ಕಾರ್ಯವನ್ನ ಮುಂದುವರಿಸಿ ಅನ್ನುವಂತ ಸೂಚನೆ ಕೊಡುವಂತದ್ದು. ಹಾಗಿದ್ದಲ್ಲಿ ಒಂದು ಸಾಧಾರಣವಾದಂತಹ ಸಿಂಪಲ್ ಸೂತ್ರವನ್ನ ಹೇಳ್ತೇನೆ, ನಾವು ಎಷ್ಟು ದೂರ ಕಂಪ್ಯೂಟರ್ನಿಂದ ಕುಳಿತುಕೊಳ್ಬೇಕು. ವ್ಯೂವಿಂಗ್ ಡಿಸ್ಟೆನ್ಸ್ 18-24 inches ದೂರ ಇರಬೇಕು. ವ್ಯೂವಿಂಗ್ ಆಂಗಲ್ ಕೂಡ, ನಾವು ಹೇಗೆ ಸಿನಿಮಾವನ್ನು ನೋಡುವಾಗ ಪರದೆಯನ್ನ ಬಾಲ್ಕನಿಯಿಂದ ನೋಡಿದರೆ ಹೆಚ್ಚು ಆರಾಮದಾಯಕವಾಗಿರುತ್ತದೋ, ಆ ರೀತಿಯಾಗಿ ನಾವು ಕುಳಿತುಕೊಳ್ಳುವ ಕೂರ್ಚೆ ಎತ್ತರ ಆಕ್ಚುಲಿ ಕಂಪ್ಯೂಟರ್ ಸ್ಕ್ರೀನ್ಗಿಂತ ಮೇಲೆ ಇರಬೇಕು. ಅದರಿಂದ ಸುಲಭವಾಗಿ ನಾವು ನೋಡಬಹುದು, ಕಣ್ಣಿಗೆ ಅದರಿಂದ ಆರಾಮವಾಗಿ ಸಿಗ್ತದೆ, ಹಾಗೂ ನಮಗೆ ಸೊಂಟಕ್ಕೆ ಮತ್ತು ಬೆನ್ನಿಗೆ ಸಪೋರ್ಟ್ ಸಿಗುವಂತಹ ಕೂರ್ಚೆ ಅದು ಸರಿಯಾಗಿ 90 degrees ಇರುವ ಹಾಗೆ ಹಿಂದಿನಿಂದ ಪ್ರೆಷರ್ ಕೊಡುವ ರೀತಿಯಲ್ಲಿ ಇದ್ರೆ ಅದು ಸುಲಭ ಆಗ್ತದೆ. ಮತ್ತು ಕುಳಿತುಕೊಳ್ಳುವಂತಹ ವ್ಯಕ್ತಿಯ ಕಾಲು ಗ್ರೌಂಡ್ ಮೇಲೆ ಅಂದ್ರೆ ನೆಲದ ಮೇಲೆ ಸರಿಯಾಗಿ ಇಟ್ಟುಕೊಳ್ಳಲಿಕ್ಕೆ ಅನುಕೂಲ ಆಗಿರಬೇಕು. ಅಥವಾ ವ್ಯಕ್ತಿಯ ಎತ್ತರ ಕಡಿಮೆ ಇದ್ದಲ್ಲಿ ಅವರು ಬೇರೆ ಒಂದು ಫೂಟ್ ರೆಸ್ಟ್ ತಮ್ಮ ಪಾದವನ್ನು ಇಟ್ಕೊಳ್ಳಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇಟ್ಕೋಬೇಕು. ಇವೆಲ್ಲ ತಮ್ಮ ಕೆಲಸದ ಜಾಗದಲ್ಲಿ ಮಾರ್ಪಡಿಸಿಕೊಳ್ಳುವಂತದ್ದು. ಅದರ ಜೊತೆಯಲ್ಲಿ ತಜ್ಞ ವೈದ್ಯರನ್ನ ಸಂಪರ್ಕಿಸಬೇಕು. ತಜ್ಞ ಹೋಮಿಯೋಪತಿ ವೈದ್ಯರು ನಿರ್ಧರಿಸ್ತಾರೆ, ಅವರನ್ನ ಸಂಪರ್ಕಿಸಿ ಔಷಧವನ್ನ ಮತ್ತು ಮಾಹಿತಿಯನ್ನ ಪಡೆದು ರೋಗದಿಂದ ಮುಕ್ತರಾಗುವುದು ಒಳ್ಳೆಯದು.
1: ಆರೋಗ್ಯವೆಂದು ಕೇಳಿದಿರಿ. 2026-27 ಸಾಲಿನಲ್ಲಿ SSLC ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30th ಅರ್ಜಿ ಸಲ್ಲಿಸಬಹುದು. ಸ್ಥಳ: ಆಶಾಕಿರಣ, VT ಎಕ್ಸ್ಟೆನ್ಷನ್, ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರೋಫ್ ಎಂ ಹುಚ್ರಾಯ್ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 2:15 ಹಿಂದಿಯಲ್ಲಿ ವಾರ್ತೆಗಳು. 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. 2:40 ನಮ್ಮ ನಿಲಯದಿಂದ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ. ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್ ಅಂಗೀಕರಿಸಿದ್ದು ಲೋಕಭವನದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಇದೇ ವೇಳೆ ಹೊಸ ಸರ್ಕಾರ ರಚನೆಯಾಗುವವರೆಗೆ ಇನ್ನೂ 2-3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಹಸ್ತಾಂತರಿಸಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ತೆರಳಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಈವರೆಗೆ ತಮಗೆ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಜೊತೆಗೂ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆ. ಕೊಟ್ಟಿರುವ ಅವಕಾಶದಲ್ಲಿ ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಆಡಳಿತದಲ್ಲಿ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ರಾಜ್ಯದ ಮೊದಲ ತಾಂತ್ರಿಕ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ

ಧ್ವಜ ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದರು. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಕಾಳ ವೈದ್ಯ ಇಂದು ವಿತರಿಸಿದರು. ರಾಜ್ಯ ಸರ್ಕಾರವು ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 55 ಲಕ್ಷ ರೂಪಾಯಿ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ತಲಾ 10 ಲಕ್ಷದಂತೆ 11 ಕುಟುಂಬದವರಿಗೆ ಒಟ್ಟು 1,10,00,000 ರೂಪಾಯಿಯನ್ನು ಘೋಷಿಸಿತ್ತು. ಈ ಎಲ್ಲಾ ಪರಿಹಾರದ ಚೆಕ್ಗಳನ್ನು ಇಂದು ಬೆಳಿಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಮಂಕಾಳ ವೈದ್ಯ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಎಚ್ವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ವೆಂಕಟರಮಣಪ್ಪ ಅವರು ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಜನಪ್ರಿಯತೆ ಗಳಿಸಿದ ಶೋಷಿತ ವರ್ಗದ ನಾಯಕ. ಅವರ ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಜೇನು ಪೆಟ್ಟಿಗೆಯನ್ನು ಮಾವಿನ ತೋಟದಲ್ಲಿ ಅಳವಡಿಸಿಕೊಂಡು ದುಬೈಗೆ ಮಾವಿನ ಹಣ್ಣು ರಫ್ತು ಮಾಡುವ ಮೂಲಕ ಜೇನು ಕೃಷಿ ಮಾಡಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜೇನು ಕೃಷಿಯಲ್ಲಿ ಮಾದರಿಯಾಗಿದ್ದಾರೆ. ಜೇನುತುಪ್ಪಕ್ಕೆ ಉತ್ತಮ ಬೆಲೆಯ ಜೊತೆಗೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಮಾವಿನ ಇಳುವರಿ ಹೆಚ್ಚಿಸಿಕೊಳ್ಳುವ ವಿಧಾನ ಇತರ ರೈತರಿಗೆ ಮಾದರಿಯಾಗಿದೆ. ನೈಸರ್ಗಿಕ ಕೃಷಿಯಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಹಣ್ಣುಗಳು ಹೆಚ್ಚಿನ ಸಿಹಿ ಮತ್ತು ರುಚಿಯಾಗಿರಲು ಕಾರಣವಾಗಿದೆ. ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಗಿಡದಲ್ಲಿ ಮಾವಿನ ಎಲೆಗಿಂತ ಕಾಯಿಗಳು ಅಧಿಕವಾಗಿವೆ. ಇದಕ್ಕೆ ಕಾರಣ ಜೇನುನೊಣಗಳ ಪರಾಗಸ್ಪರ್ಶ ಎಂದು ರೈತ ಶ್ರೀನಿವಾಸ ಜಾಲಿಹಾಳ ತಿಳಿಸಿದ್ದಾರೆ.
4: ಈ ಮಸಾರಿ ಭೂಮಿಯೊಳಗೆ ಏನಪ್ಪ, ನಾನು ಮಾವು ಬೆಳೆ ಬೆಳೆದಿದ್ದೀನಿ. ಸುಮಾರು 850 ಇದರಲ್ಲಿ ಮಾವಿನ ಮರಗಳವ. ಮಾವಿನ ಮರಗಳು 8 ಹೆಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ, 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ಈ ವರ್ಷ ಏನಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಕಾಯಿಗಳು ಜಾಸ್ತಿ ಆಗ್ತವೆ. ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗೆ ಕಡಿಮೆ ಅಂತಂದ್ರೆ ಗಿಡಗಳು ಏನಪ್ಪ ಅಂತಂದ್ರೆ ಪರಾಗಸ್ಪರ್ಶದಿಂದ. ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ 1 ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ.
3: ಹಾವೇರಿ ಜಿಲ್ಲೆಗೆ ಪ್ರಸಕ್ತ ಸಾಲಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5.81 ಲಕ್ಷ ಮಾನವ ದಿನಗಳ ಸೃಜನೆಗೆ ಗುರಿ ನೀಡಲಾಗಿದೆ. ಈಗಾಗಲೇ ಸುಮಾರು 1.96 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಶೇಕಡ 33.73% ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟಾರೆ 42,139 ಜನರ ಉದ್ಯೋಗ ಬೇಡಿಕೆ ಸಲ್ಲಿಸಿದ್ದು 40,501 ಜನರಿಗೆ ಉದ್ಯೋಗ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕ

ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರೊಂದಿಗೂ ಚರ್ಚೆ. ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ, ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

102.6 ಮೆಗಾಹರ್ಟ್ಸ್ನ ಕೇಳುಗರಿಗೆಲ್ಲ ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ಯಾವ ವಿಷಯವನ್ನು ಕುರಿತಾಗಿ ಮಾತನಾಡ್ತಾ ಇದ್ದೀವಿ ಅನ್ನೋದಾದರೆ, ಎಂಥ ಕಷ್ಟ ಬಂದರೂ ಧೃತಿಗೆಡಬಾರದು. ಹಾಗಾದರೆ ಏನು ಮಾಡಬೇಕು? ಅದಕ್ಕೆ ಒಂದು ನಿದರ್ಶನದಂತೆ ಇರುವಂತಹ ಒಂದು ಸಣ್ಣ ಕಥೆ. ಬಹಳ ಹಿಂದೆ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ವಾಸವಿದ್ದ. ಅವನಿಗೆ ಬಹಳ ಸುಂದರವಾಗಿದ್ದಂತಹ ಒಬ್ಬ ಮಗಳಿದ್ಲು. ದುರದೃಷ್ಟವಶಾತ್ ಆ ರೈತ ತನ್ನ ಗ್ರಾಮದ ತೀರ ವಯಸ್ಸಾದಂತಹ ಒಬ್ಬ ಜಮೀನ್ದಾರನ ಹತ್ರ ಸಾಕಷ್ಟು ಹಣವನ್ನು ಸಾಲವಾಗಿ ಪಡೆಯಬೇಕಾಯಿತು. ಅದಕ್ಕೆ ಪ್ರತಿಯಾಗಿ ಜಮೀನ್ದಾರ ಆ ಸುಂದರ ಹುಡುಗಿಯನ್ನು ತನಗೆ ಮದುವೆ ಮಾಡಿಕೊಡು ಅಂತ ರೈತನಿಗೆ ದುಂಬಾಲ್ಬಿದ್ದ. ರೈತ ಮತ್ತು ಅವನ ಮಗಳಿಗೆ ಈಗ ಧರ್ಮ ಸಂಕಟ. ಏನೂ ತೋಚದೆ ಗ್ರಾಮ ಪಂಚಾಯತಿಗೆ ಹೋಗೋಣ, ಅಲ್ಲಿ ಮುಖಂಡರು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ ಅಂತ ಹೇಳಿ ರೈತ ಹಾಗೂ ಅವನ ಮಗಳು ಇಬ್ಬರೂ ಕೂಡ ಗ್ರಾಮ ಪಂಚಾಯತಿಯ ಮುಖಂಡರ ಹತ್ರ ಹೋಗ್ತಾರೆ. ಅವ್ರ ಮುಂದೆ ಹೀಗೆಲ್ಲ ಆಗಿದೆ, ನಾವು ಜಮೀನ್ದಾರನ ಬಳಿ ಸಾಲ ಮಾಡಿದ್ದೀವಿ, ಆ ಸಾಲ ಮಾಡಿರೋದ್ರಿಂದ ತೀರಿಸೋದಕ್ಕಾಗ್ತಾ ಇಲ್ಲ, ಹೀಗಾಗಿ ವಯಸ್ಸಾದಂಥ ಜಮೀನ್ದಾರ ತನ್ನ ಮಗಳನ್ನು ಮದುವೆ ಮಾಡಿಕೊಡು ಅಂತ ಕೇಳ್ತಾ ಇದ್ದಾನೆ ಅಂತ ಮುಖಂಡರಿಗೆ ವಿವರಿಸ್ತಾರೆ. ಆಗ ಅದನ್ನು ಕೇಳಿದಂತಹ ಮುಖಂಡರು ಕೂಲಂಕುಷವಾಗಿ ಆಲಿಸಿ, ಏನು ಮಾಡೋದು, ಈ ವಿಷಯವು ತುಂಬ ಜಟಿಲವಾಗಿದೆ, ಆದ್ದರಿಂದ ಇದರ ನಿರ್ಧಾರವನ್ನು ನಾವು ವಿಧಿಗೆ ಬಿಟ್ಟುಬಿಡೋಣ, ಹೇಗಾಗುತ್ತೋ ನೋಡೋಣ ಅಂತ ಹೇಳಿ ಒಂದು ಉಪಾಯ ಮಾಡೋಣ ಅಂತ ಹೇಳ್ತಾರೆ. ಏನದು ಉಪಾಯ ಹೇಳ್ತೀನಿ ಈ ಗೀತೆಯ ನಂತರ.

0: ಕೇಳುಗರೆ ಕೇಳ್ತಾ ಇದ್ದೀರಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಕಾರ್ಯಕ್ರಮ ಮುಂದುವರೆಸೋಣ. ಒಂದು ಕಥೆಯನ್ನ ಹೇಳ್ತಾ ಇದ್ದೆ, ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಧೃತಿಗೆಡಬಾರ್ದು ಅನ್ನೋದಕ್ಕೆ ಒಂದು ಕಥೆ ಇದೆ ಇಲ್ಲಿ ಅಂತ. ಏನಾಗಿತ್ತು ಕಥೆಯಲ್ಲಿ, ಒಬ್ಬ ರೈತ ಇರ್ತಾನೆ, ಅವನು ಒಬ್ಬ ವಯಸ್ಸಾದ ಜಮೀನ್ದಾರನ ಬಳಿ ಸಾಲ ಮಾಡಿರ್ತಾನೆ. ಸಾಲ ತೀರಿಸೋಕ್ಕಾಗ್ತಾ ಇರಲ್ಲ. ಆಗ ಜಮೀನ್ದಾರ, ನಿನ್ನ ಸುಂದರವಾದ ಮಗಳನ್ನೇ ನನಗೆ ಮದುವೆ ಮಾಡಿಕೊಡು ಅಂತ ದುಂಬಾಲ್ ಬಿದ್ದಿರ್ತಾನೆ. ಆಗ ಆ ರೈತ ಹಾಗೂ ಮಗಳು ಇಬ್ರೂ ಊರಿನ ಪಂಚಾಯಿತಿ ಮುಖಂಡರ ಬಳಿ ಹೋಗ್ತಾರೆ, ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಆಗ ಆ ಮುಖಂಡರೆಲ್ಲ ಈ ಜಟಿಲವಾದ ಸಮಸ್ಯೆಗೆ ವಿಧಿನೇ ಉತ್ತರವನ್ನು ಕೊಡುತ್ತೆ, ಒಂದು ಉಪಾಯ ಮಾಡೋಣ ಅಂತಾರೆ. ಏನದು ಉಪಾಯ? ಮುಂದೆ ಬಿದ್ದಿರುವಂತಹ ಬಿಳಿ ಮತ್ತು ಕಪ್ಪು ಕಲ್ಲುಗಳನ್ನು, ಕಪ್ಪು ಕಲ್ಲುಗಳ ರಾಶಿಯಲ್ಲಿ ಜಮೀನ್ದಾರ ಒಂದು ಕಪ್ಪು ಮತ್ತು ಒಂದು ಬಿಳಿ ಕಲ್ಲನ್ನು ರೈತನ ಮಗಳ ಎರಡೂ ಮುಷ್ಟಿಯಲ್ಲಿ ಇಡಬೇಕು. ಅವಳು ಯಾವ ಮುಷ್ಟಿಯನ್ನು ತೆರೆದು ನೋಡುತ್ತಾಳೋ ಅದನ್ನು ಆಧರಿಸಿ ಅವಳ ಭವಿಷ್ಯ ನಿರ್ಧಾರವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅವಳು ಬಿಳಿಯ ಕಲ್ಲಿರುವ ಮುಷ್ಟಿ ತೆರೆದರೆ ಈ ಜಮೀನ್ದಾರ ಮದುವೆಯಾಗುವಂತಿಲ್ಲ, ಅಕಸ್ಮಾತ್ ಕಪ್ಪು ಕಲ್ಲಿನ ಮುಷ್ಟಿಯನ್ನು ತೆರೆದರೆ ಅವನನ್ನೇ ಮದುವೆಯಾಗಬೇಕು. ಈ ರೀತಿ ಪ್ರಕ್ರಿಯೆಗೆ ಅವಳು ಒಪ್ಪದೇ ಇದ್ದರೆ ಅವಳ ತಂದೆಯನ್ನು ಈ ಗ್ರಾಮದಿಂದ ನಾವು ಬಹಿಷ್ಕಾರ ಹಾಕ್ತೀವಿ, ಸಾಲನ ಮನ್ನಾ ಮಾಡಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಕಲ್ಲುಗಳನ್ನು ಎತ್ತಿಕೊಳ್ಳಲು ಜಮೀನ್ದಾರ ಕೆಳಗೆ ಬಗ್ತಾನೆ. ಆದರೆ ಆತ ಕೇವಲ ಕಪ್ಪು ಕಲ್ಲುಗಳನ್ನು ಮಾತ್ರ ಎತ್ತಿಕೊಳ್ತಾನೆ. ಯಾಕಂದರೆ ಕಪ್ಪು ಕಲ್ಲಿರುವಂತಹ ಮುಷ್ಟಿ ತೆರೆದ್ರೆ ಇವನನ್ನು ಮದುವೆ ಆಗಬೇಕಲ್ವಾ ಹುಡುಗಿ. ಹೀಗಾಗಿ ಅವನು ಕಪ್ಪು ಕಲ್ಲುಗಳನ್ನು ಮಾತ್ರ ಎತ್ಕೊಂಡಿದ್ದನ್ನು ಹುಡುಗಿ ಗಮನಿಸ್ತಾಳೆ. ಅವಳ ದೃಷ್ಟಿಗೆ ಅದು ಬೀಳುತ್ತೆ. ಆಗ ಯಾವ ಮುಷ್ಟಿಯನ್ನು ತೆರೆದರೂ ಕಪ್ಪು ಕಲ್ಲೇ ಸಿಗುತ್ತಲ್ವಾ, ಆವಾಗ ನಾನು ವಿಧಿ ಇಲ್ಲದೆ ಇವನನ್ನು ಮದುವೆ ಆಗಬೇಕಾಗತ್ತಲ್ಲ, ಈ ಜಮೀನ್ದಾರ ಮಾಡ್ತಾ ಇರೋ ಮೋಸದ ಒಳ ಸಂಚು ಅವಳಿಗೆ ಗೊತ್ತಾಗುತ್ತೆ. ಅವಳು ಧೃತಿಗೆಡಲ್ಲ, ಅದಕ್ಕೊಂದು ಉಪಾಯನೂ ಮಾಡ್ತಾಳೆ. ಏನು ಮಾಡ್ತಾಳೆ ಹೇಳ್ತೀನಿ ಈ ಗೀತೆಯ ನಂತರ.
1: ಮನಸ್ಸೇ

ಕೇಳುಗರೆ ಹೇಳ್ತಾ ಇದ್ದೆ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಎಂತಹ ಕಷ್ಟದ ಸಂದರ್ಭ ಬಂದರೂ ಧೃತಿಗೆಡಬಾರದು, ಇದಕ್ಕೆ ಒಂದು ನಿದರ್ಶನದಂತೆ ಒಂದು ಕಥೆ. ಒಂದೂರಿನಲ್ಲಿ ಒಬ್ಬ ರೈತ ಮತ್ತು ಒಬ್ಬ ಮಗಳಿರ್ತಾಳೆ. ರೈತ ಸಾಲ ಮಾಡಿರ್ತಾನೆ ಜಮೀನ್ದಾರನ ಹತ್ರ. ವಯಸ್ಸಾದಂತಹ ಜಮೀನ್ದಾರ ಸಾಲ ತೀರಿಸಕ್ಕಾಗ್ದಲೇ ಇರುವಂತಹ ರೈತನ ಬಳಿ ಹೋಗಿ ತನ್ನ ಮಗಳನ್ನ ಮದುವೆ ಮಾಡಿಕೊಡು ಅಂತ ಕೇಳ್ತಾ ಇರ್ತಾನೆ. ದುಂಬಾಲ್ ಬಿದ್ದಂತಹ ಜಮೀನ್ದಾರನಿಂದ ತಪ್ಪಿಸ್ಕೊಳ್ಳೋದಪ್ಪ ಹೇಗಪ್ಪ ಅಂತ ಹೇಳಿ ಅವರಿಬ್ರು ಊರಿನ ಮುಖಂಡರ ಬಳಿ ಹೋಗ್ತಾರೆ, ಗ್ರಾಮ ಪಂಚಾಯಿತಿಯ ಮುಖಂಡರ ಬಳಿ. ಆ ಬಳಿ ಹೋದಾಗ ಮುಖಂಡರು ಹೇಳ್ತಾರೆ, ಹುಡುಗಿ ಒಂದು ಕೈಯಲ್ಲಿ ಕಪ್ಪು ಕಲ್ಲು, ಇನ್ನೊಂದು ಕೈಯಲ್ಲಿ ಬಿಳಿ ಕಲ್ಲನ್ನು ಹಿಡ್ಕೋಬೇಕು. ಯಾವ ಮುಷ್ಟಿಯನ್ನು ಅವಳು ತೆರಿತಾಳೋ, ಬಿಳಿ ಕಲ್ಲನ್ನು ಮುಷ್ಟಿಯನ್ನು ತೆರೆದಾಗ ಮದುವೆ ಆಗುವಂತಿಲ್ಲ ಜಮೀನ್ದಾರನನ್ನು. ಕರಿ ಕಲ್ಲಿನ ಮುಷ್ಟಿಯನ್ನು ತೆಗೆದಾಗ ಅವಳು ಕಪ್ಪು ಕಲ್ಲು ಬಂದರೆ ಮದುವೆ ಆಗಬೇಕಾಗತ್ತೆ. ವಿಧಿ ಇಲ್ಲದೆ ಮದುವೆ ಆಗಬೇಕಾಗತ್ತೆ. ಆಗೋದಕ್ಕೆ ಒಪ್ಪಲಿಲ್ಲ ಅಂದರೆ ಅವಳ ತಂದೆ ರೈತನನ್ನು ನಾವು ಹಳ್ಳಿಯಿಂದ ಗಡಿಪಾರು ಮಾಡ್ತೀವಿ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಅವಳ ಕೈಯಲ್ಲಿ ಇಡಬೇಕಾಗಿರುತ್ತೆ ಜಮೀನ್ದಾರ ಎರಡು ಕಲ್ಲುಗಳನ್ನು. ಎರಡು ಬಣ್ಣದ ಕಲ್ಲುಗಳನ್ನು ಇಡುವಾಗ ಜಮೀನ್ದಾರ ಮೋಸ ಮಾಡುವಂತಹ ಕುತಂತ್ರಿ ಬುದ್ಧಿಯಿಂದ ಎರಡೂ ಕೈಗಳಲ್ಲೂ ಕಪ್ಪು ಕಲ್ಲನ್ನೇ ಇಡುವಂತಹ ಪ್ರಯತ್ನ ಮಾಡ್ತಾನೆ. ಆಗ ಏನು ಮಾಡ್ತಾಳೆ ಹುಡುಗಿ, ಅದನ್ನು ಗಮನಿಸ್ತಾಳೆ, ಜಮೀನ್ದಾರ ಎರಡೂ ಮುಷ್ಟಿಯಲ್ಲೂ ಕರಿ ಕಲ್ಲನ್ನೇ ಇಡ್ತಾ ಇದ್ದಾನೆ ಅಂತ. ಆಗ ಹುಡುಗಿ ಧೃತಿಗೆಡದೆ ದೇವರನ್ನ ಧ್ಯಾನ ಮಾಡ್ತಾಳೆ. ಅವಳು ನಂಬಿದಂತಹ ಶ್ರೀಕೃಷ್ಣನನ್ನ ಧ್ಯಾನಿಸ್ತಾಳೆ. ಎಲ್ಲವನ್ನೂ ಅವನಲ್ಲೇ ನಿವೇದಿಸಿಕೊಂಡು ಕೃಷ್ಣನ ನಾಮಸ್ಮರಣೆ ಮಾಡುತ್ತಾ ಗಟ್ಟಿ ನಿರ್ಧಾರ ಮಾಡಿ ಮುಂದಕ್ಕೆ ಕೈ ಚಾಚ್ತಾಳೆ. ಆಗ ಜಮೀನ್ದಾರ ತನ್ನ ಪೂರ್ವ ನಿಯೋಜಿತದಂತೆ ಅವಳ ಎರಡೂ ಕೈಗಳಲ್ಲೂ ಕಪ್ಪು ಕಲ್ಲನ್ನು ಇಳಿಸ್ಬಿಡ್ತಾನೆ. ಈಗ ಹುಡುಗಿ ಏನು ಮಾಡಬೇಕು? ಹುಡುಗಿಗೆ ಅವನ ಮೋಸ ಅದಾಗಲೇ ಗೊತ್ತಿತ್ತಲ್ವಾ? ಅದಕ್ಕೆ ಹೇಗಾದರೂ ಮಾಡಿ ಅವನಿಗೆ ತಕ್ಕ ಪಾಠ ಕಲಿಸಬೇಕಿತ್ತು ಅವಳು. ಅದಕ್ಕೆ ಅವಳೊಂದು ಉಪಾಯ ಮಾಡ್ತಾಳೆ. ಏನು ಮಾಡ್ತಾಳೆ? ಪಂಚಾಯಿತಿಯ ಮುಖಂಡರು ಮತ್ತಿತರ ಜನರು ನೋಡ ನೋಡುತ್ತಿರುವಂತೆಯೇ ಒಂದು ಕೈಯಲ್ಲಿದ್ದ ಕಲ್ಲನ್ನು ದೂರಕ್ಕೆ ಎಸೆದು ಬಿಡ್ತಾಳೆ. ಇದನ್ನು ಕಂಡು ದಿಗ್ಭ್ರಾಂತರಾದ ಅವರೆಲ್ಲ ಅದೇಕೆ ಹೀಗೆ ಮಾಡಿದೆ ಅಂತ ಕೇಳ್ತಾರೆ. ಆಗ ಅವರಿಗೆಲ್ಲ ತುಂಬ ಸಿಟ್ಟು ಬರುತ್ತೆ, ಸಿಟ್ಟಿನಿಂದನೇ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ ಸಮಾಧಾನದ ದನಿಯಲ್ಲಿ, ನಾನು ಒಂದು ಕೈಯಲ್ಲಿರುವ ಕಲ್ಲನ್ನು ಮಾತ್ರನೇ ಎಸೆದಿದ್ದೀನಿ, ಇನ್ನೊಂದು ಮುಷ್ಟಿಯಲ್ಲಿ ಕಲ್ಲು ಹಾಗೇ ಇದೆ. ನಾನು ಎಸೆದ ಕಲ್ಲು ಯಾವ ಬಣ್ಣದ್ದು ಅಂತ ನಿಮಗೆ ಗೊತ್ತಾಗುತ್ತದೆ. ಆಗ ನಾನು ಮುಷ್ಟಿ ತೆಗೆದ್ರೆ ನಾನು ಯಾವುದನ್ನು ಎಸೆದಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಆಗ ನಿರ್ಧಾರ ಸುಲಭ ಅಲ್ವಾ ಅಂತ ಹೇಳ್ತಾಳೆ. ಆಕೆ ಮತ್ತೊಂದು ಮುಷ್ಟಿಯನ್ನು ಬಿಡಿಸಿದಾಗ ಅದರಲ್ಲಿ ಕಪ್ಪು ಕಲ್ಲು ಭದ್ರವಾಗಿ ಕೂಡ್ತಿರುತ್ತೆ. ಅದನ್ನು ಕಂಡಂತಹ ಪಂಚಾಯಿತಿಯ ಮುಖಂಡರು ಹಾಗೆಯೇ

ಹೇಳ್ತಾರೆ, ಹಾಗಾದರೆ ಹುಡುಗಿ ಎಸೆದಿರೋದು ಬಿಳಿ ಕಲ್ಲನ್ನು, ಅವಳು ಮುಷ್ಟಿ ತೆರೆದಿದ್ದು ಮೊದಲು ಬಿಳಿ ಕಲ್ಲಿನ ಮುಷ್ಟಿಯನ್ನು, ಹೀಗಾಗಿ ಜಮೀನ್ದಾರನ್ನು ಅವಳು ಮದುವೆ ಆಗೋ ಹಾಗಿಲ್ಲ, ಹಾಗೆ ರೈತನ ಸಾಲ ಕೂಡ ಮನ್ನಾ ಆಗಿದೆ ಅಂತ ನಿರ್ಣಯಿಸ್ತಾರೆ. ಹೀಗೆ ಧೃತಿಗೆಡದೆ ಆ ಹುಡುಗಿ ಒಂದು ಒಳ್ಳೆಯ ಉಪಾಯವನ್ನು ಮಾಡಿದ್ರಿಂದ ಆ ವಯಸ್ಸಾದಂತಹ ಜಮೀನ್ದಾರನನ್ನು ಮದುವೆ ಆಗುವಂತಹ ಪರಿಸ್ಥಿತಿ ಅವಳಿಗೆ ಬರೋದಿಲ್ಲ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರಂತೆ ಅವಳು ಕೂಡ ಯೋಚಿಸಿ ತನ್ನ ಒಂದು ಕೈ ತೆರೆದಿದ್ರೆ ಜಮೀನ್ದಾರನನ್ನು ವಿಧಿ ಇಲ್ಲದೆ ಮದುವೆಯಾಗಬೇಕಾಗ್ತಿರುತ್ತೆ ಅಲ್ವಾ? ಪಂಚಾಯಿತಿಯ ಎಲ್ಲರೂ ಕೂಡ ಜಮೀನ್ದಾರ ಕೊಟ್ಟಂಥ ದುಡ್ಡಿಗೆ ಅವನು ಅವರನ್ನೆಲ್ಲರನ್ನ ದುಡ್ಡು ಕೊಟ್ಟು ಕರೆದ್ಬಿಟ್ಟಿರ್ತಾನೆ. ಹೀಗಾಗಿ ಅವಳು ಜಮೀನ್ದಾರ ಮಾಡ್ತಾ ಇರುವಂತಹ ಮೋಸನ ಹೇಳಿದ್ರು ಕೂಡ ಅವ್ರು ಯಾರೂ ನಂಬ್ತಾ ಇರಲಿಲ್ಲ. ಹೀಗಾಗಿ ಅವಳೇ ಒಂದು ಉಪಾಯವನ್ನು ಮಾಡ್ತಾಳೆ.

ಕೇಳುಗರೆ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾವು ಧೃತಿಗೆಡಬಾರದು, ಎಂತಹ ಕಷ್ಟದ ಸಂದರ್ಭ ಬಂದರು ಅನ್ನೋದಕ್ಕೆ ಒಂದು ಕಥೆಯನ್ನ ಹೇಳಿದೆ. ತಾನು ನಂಬಿದ್ದಂತಹ ದೈವದ ಬಲದಿಂದಾಗಿ ಅಸಾಧ್ಯವಾದದನ್ನು ಕೂಡ ಸಾಧ್ಯವಾಗಿಸಿದ್ಲು ಆ ಹುಡುಗಿ ಬುದ್ಧಿವಂತಿಕೆಯಿಂದ. ಕೆಲವೊಮ್ಮೆ ಹೀಗೆ ಆಗುತ್ತೆ ಅಲ್ವಾ, ಅನನುಕೂಲಕರ ಪರಿಸ್ಥಿತಿಗಳು ನಮ್ಮನ್ನು ಎದುರಾದಾಗ ನಾವದಕ್ಕೆ ಧೃತಿಗೆಡದೆ ಆತಂಕಗೊಳ್ಳದೆ ನಿರಾಳರಾಗಿದ್ದು ಸಂದರ್ಭವನ್ನು ನಿಭಾಯಿಸಬೇಕು. ಸಮಾಧಾನದಿಂದಿದ್ದರೆ ಎಂಥ ಸಂಕಷ್ಟವನ್ನು ಕೂಡ ಜಯಿಸಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ. ನಿಮಗೆಲ್ಲ ಈ ಕಥೆ ಹಾಗೆ ಈ ಒಂದು ನಿದರ್ಶನದ ಕಥೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೊಂದು ಕಥೆಯೊಂದಿಗೆ, ಮತ್ತೊಂದು ವಿಷಯದೊಂದಿಗೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

ಭಾರತ ಭೂಚಕ್ರವರ್ತಿಯಾದ ಧರ್ಮನಂದನೇ ಲೋಕವಿಖ್ಯಾತ ನಿರ್ಮಲ ಚಂದ್ರವಂಶ ಪಯೋನಿಧಿಯಲ್ಲಿ ಕಲ್ಪವೃಕ್ಷದಂತೆ ಜನಿಸಿ ಭೀಮ ಅರ್ಜುನ ನಕುಲ ಸಹದೇವರೆಂಬ ಚತುರ್ಭುಜಗಳಿಂದ ಪರಿಶೋಭಿತನಾಗಿ ಧರ್ಮಾವತಾರ ನೆನೆಸಿರುವ ನಿನ್ನ ಈ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ನೆರವೇರಿಸಿ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಅಪೂರ್ವ ನೇತ್ರಾನಂದವನ್ನು ಅತ್ಯಂತ ಚಿತ್ತ ಸಂತೋಷವನ್ನು ಹೊಂದುವ ಸುಯೋಗವು ದೊರೆತು ಈ ದಿನವೇ ನಮಗೆ ಶುಭ ದಿನವು. ಎಂತಹ ವಿಪತ್ಕಾಲದಲ್ಲಿಯೂ ಧರ್ಮವನ್ನು ಬಿಡದೆ ಸತ್ಯಕ್ಕೆ ಚ್ಯುತಿಯನ್ನು ತಾರದೆ ಸತ್ಯಮೇವೋದ್ಧರಾಮ್ಯಹಂ ಎಂಬ ಪ್ರತಿಜ್ಞೆಯ ಪ್ರಕಾರ

0: ವಿಜಯಲಕ್ಷ್ಮಿ ವರ್ಷಿದ್ದೇನು ಆಶ್ಚರ್ಯವಲ್ಲ. ಇನ್ನು ಎರಡೂವರೆ ಪೇಜ್ ಇದೆ, ಬರುತ್ತೆ. ಒಂದೇ ಸಂಭಾಷಣೆ ಏಕಕಂಠದಲ್ಲಿ ಹಾಡಬೇಕು, ಹೇಳಬೇಕು. ಇನ್ನು ಎರಡೂವರೆ ಪೇಜ್ ಇದೆ, ಅದನ್ನ ನಾನು ಮೊದಲು ಹೇಳಬೇಕು. ಮೊದಲನೇ ದಿವಸ ನನಗೆ ಬಣ್ಣ ಹಚ್ಕೊಂಡು ಬಂದಿರೋದು, ನಾನು ನಿಂತ್ಕೊಂಡೆ, ಆ ಫುಟ್ಲೈಟ್ಗಳಿತ್ತು, ಫುಟ್ಲೈಟ್ನಲ್ಲಿ ಬೆವತ್ ಹೋಗಿದ್ದೆ, ಮೀಸೆ ಬಾಯಿಗೆ ಬಂತು, ಭಾರತ ಮುಜ್ಜ ಅನ್ನೋದ್ರೊಳಗೆ ಮೀಸೆ ಬಾಯಿಗೆ ಬಂತು, ಮಾತು ಮರೆತು ಹೋಯ್ತು. ಮಾತು ಮರೆತು ಹೋದ್ರೆ ಏನ್ ಮಾತಾಡ್ಲಿ, ಅವ್ರು ಜನಗಳಿಗೆ ಎದುರಿಗೆ ಮೀಸೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಹಿಂದೆ ತಿರುಗಿದೆ. ಮಾತು ಮರೆತಿತ್ತು, ಅಲ್ಲಿ ನೋಡ್ತೀನಿ, ಅಲ್ಲಿ ಧರ್ಮರಾಯ ಅವರು ಕೂತಿದ್ದಾರೆ. ಅಷ್ಟರೊಳಗೆ ಅವನು ಭಾರತ, ಅವನ್ ನಾ ಹೇಳಿದೆ, ಧರ್ಮಾನಂದನೇ ನಿನಗೆ ಆಶೀರ್ವದಿಸುವೆನು ಅಂತ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ. ಅಷ್ಟಾದ್ರೂ ಅಂದು ಕೂತ್ಕೊಂಡೆ. ಕೂತ್ಕೊಂಡ ತಕ್ಷಣ ಏನಪ್ಪ ಹೇಳಿದೆ ಎಲ್ಲ ಸಚಿವ, ಅಲ್ಲಿ ಪ್ರಾರಂಭ ಆಗಿತ್ತು. ಅವರುಗಳೆಲ್ಲ ಬಂದಿದ್ರು, ನಾರದನ್ನು ಪಾರ್ಟ್ ಮಾಡ್ತಾ ಇದ್ರು ಒಬ್ರು, ಅವರು ಶೇಷಾಚಲಂ ಶೆಟ್ಟಿ ಅಂತ. ಧೌಮ್ಯ ಮಹರ್ಷಿಗಳು ಬಹಳ ಪ್ರಯಾಸ ಪಟ್ಟು ಕರ್ಮನಂದನ ನಿಮ್ಮನ್ನು ಆಶೀರ್ವದಿಸಿದರು ಅಂತ ಅಂದ. ಅಂದ್ರೆ ಅದಕ್ಕೆ ಹಾರ್ಮೋನಿಯಂ ಬಳಿರೆ ಬಳಿರೆ ನಿಮ್ಮ ನೋಡಿಗೆ ಅಂತ ಅಂದ. ಇಷ್ಟೆಲ್ಲಾನು ವ್ಯವಹಾರಗಳು ಒಂದು ನಾಟಕದ ಕಂಪನಿಯಲ್ಲಿ ನಡೆದು, ಆವತ್ತಿನಿಂದ ನನಗೆ ಒಂದು ವರ್ಷ ತಿರುಗಾ ಮುಖಕ್ಕೆ ಬಣ್ಣ ಹಚ್ಚೋಕ್ ಬಿಡ್ಲಿಲ್ಲ. ಹೀಗೆ ಹೋಗಿ ಮೂರು ವರ್ಷ ಇದ್ದು ಬಣ್ಣ ಹಚ್ಚಿದಾಗ ನನಗೆ ಒಂದು ಅವಸ್ಥೆಯಲ್ಲಿ ತಿರುಗಾ ಒಂದು ವರ್ಷ ನನಗೆ ಯಾವುದೋ ಬೇರೆ ಬೇರೆ ಕೆಲಸಗಳು ಮಾಡಿಕೊಂಡು ಇದ್ದು, ಆಮೇಲೆ ಅದೇ ಕಂಪ್ನಿಯಲ್ಲಿ ನಾನು ಒಳ್ಳೆ ಪಾತ್ರಗಳನ್ನು ಮಾಡಿ ಬಹಳ ದೊಡ್ಡ ಕ್ಯಾರೆಕ್ಟರ್ ಆ್ಯಕ್ಟಿಂಗ್ ಮಾಡಿ, ಸಾಹುಕಾರ ಅಂತ ನಾಟಕದಲ್ಲಿ ನನ್ನ ಬಿಟ್ಟರೆ ನಾಟಕದಲ್ಲಿ ಯಾರು ಇಲ್ಲ ಅನ್ನೋ ಹಾಗೆ ಆ ತರಹದ್ದು. ಅದು 1000 ನಾಟಕಗಳು ಆಡಿದ್ವಿ ಆಗಿನ ಕಾಲದಲ್ಲಿ, ಒಂದೊಂದು ಊರಿನಲ್ಲಿ 50-60.
1: ಕಂಪನಿ ಮತ್ತ ನಿಮ್ಮಂಥವ್ರು ಬೆಳೆಸಿದಂತಹ ಕಂಪನಿ ಅದು ಕೂಸೂರು. ಸಾಕಷ್ಟು ಹಿರಿಯರು ಅಲ್ಲಿಂದ ಚಲನಚಿತ್ರಕ್ಕೆ ಬಂದ್ರಿ, ನೀವು ಅನೇಕರು ಬಂದ್ರಿ, ರಾಜ್ಕುಮಾರ್, ಬಾಲಕೃಷ್ಣ ಅವರು ಬಹುಶಃ ತಾವು ಅವರು ಒಂದೇ ಇದರಲ್ಲಿ ಇದ್ರಿ ಅನ್ನುವಂಥದ್ದು ನಾನು ಕೇಳಿದ ನೆನಪಿದೆ. ಮತ್ತೆ ಈಗ ಚಲನಚಿತ್ರ ಕ್ಷೇತ್ರಕ್ಕೆ ಬಂದಾಗ ಆ ಅನುಭವಕ್ಕೂ ಈ ಅನುಭವಕ್ಕೂ ಏನು ವ್ಯತ್ಯಾಸ ಎಷ್ಟು
0: ನೋಡಿ? ಒಂದು ನಾಟಕದ ಒಂದು ಅವಸ್ಥೆ ಹೇಳಿ ಆಯ್ತು. 1941 ನಾನು ಸಾಮಾನ್ಯವಾಗಿ ನಮ್ಮ ವೀರಣ್ಣವರು ಒಂದು ಪಿಕ್ಚರ್ ತೆಗೆದರು, ಅದರಲ್ಲಿ ನಾನು ಪಾರ್ಟ್ ಮಾಡಬೇಕು, ನಮಗೆಲ್ಲ ಪಾರ್ಟ್ ಕೊಡ್ತಾರೆ ಅಂತ ಇದ್ಕೊಂಡಿದ್ವಿ. ಆ ಜೀವನ ನಾಟಕ, ಜೀವನ ನಾಟಕದಲ್ಲಿ ನಮಗೆ ಪಾರ್ಟ್ ಕೊಡಲಿಲ್ಲ. ನಾವು ಹೋಗಿ ಏನ್ ಸ್ವಾಮಿ ಹೀಗೆ ಕೊಡ್ಲಿಲ್ವಲ್ಲ ಅಂದ್ರೆ, ಇಲ್ಲಪ್ಪ ನೀವು ಕೂತ್ಕೊಡ್ರೋ ಅಂತ ಹೇಳ್ಬಿಟ್ಟು ಒಂದು ಗುಂಪಿನಲ್ಲಿ ಕೂರಿಸಿ ಒಂದು ಫೋಟೋ ತೆಗೆದ್ಬಿಟ್ಟು ಆಡಿಯನ್ಸ್ ಗ್ರೂಪ್ನಲ್ಲಿ ಕೂರಿಸ್ಬಿಟ್ಟು ತೆಗೆದುಬಿಟ್ಟು ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅವ್ರ ಮೇಲೆ ಕೋಪ ಬಂತು, ಕಂಪ್ನಿ ಬಿಟ್ಟು ಬಿಟ್ವಿ. ಬಿಟ್ಟು ನಾವು ಬೆಂಗಳೂರಿನಲ್ಲಿ ಬಂದು ಬೋರ್ಡ್ ಬರ್ಕೊಂಡು, ಬೋರ್ಡ್ ಬರೆಯೋದು ಗೊತ್ತಿತ್ತು ನಮಗೆ, ಬೋರ್ಡ್ ಬರೆದು ಆನಂದವಾಗಿ ಜೀವನ ಮಾಡ್ಕೊಂಡಿದ್ವಿ. ಆ ಸಮಯದಲ್ಲಿ MV ರಾಜಮ್ಮನವರು ಒಂದು ಚಿತ್ರ ಮಾಡ್ತೀನಿ ಅಂತ ಹೇಳಿ 1941 ಆ ಚೆನ್ನವೀರಪ್ಪ ಅಂತ ಭಾವ ಅಂತ ಕರೀತಾ ಇದ್ವಿ, ಅವ್ರು ಬಂದರು, ನಮ್ಮನ್ನು ಕರ್ಕೊಂಡು ಹೋದರು. ನನ್ನ ಬಾಲಕೃಷ್ಣನ ಇಬ್ಬರನ್ನ ಹಾಕೊಂಡು ಹೋದರು, ನಾನು ಅವರು ಆತನು ಹೋದ್ವಿ. ಅಲ್ಲಿ 1942 ಚಿತ್ರ ತೆಗಿತಾ ಇದ್ದ ಪರಿಸ್ಥಿತಿ, ನಿಮಗೆ ನಾಟಕದ ಒಂದು ಪರಿಸ್ಥಿತಿ ಆದ್ರೆ ಚಿತ್ರ ತೆಗಿತಾ ಇದ್ದ ಪರಿಸ್ಥಿತಿ. ಅವಾಗ 1941
2: ಇದೇನಪ್ಪ ಇದು, ಇದು ಯಾರ ಧ್ವನಿ ಅಂತ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದಲ್ವಾ? ಹೌದು, ಇದು GV ಅಯ್ಯರ್ ಧ್ವನಿ.
3: 2026-27 ಸಾಲಿನಲ್ಲಿ SSLC ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ, VT ಎಕ್ಸ್ಟೆನ್ಷನ್, ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರ್ವ್ಎಂ ಹುಚ್ಚರಾಯ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲ್ಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.
2: ಹೌದು, ಜೀವಿ ಅಯ್ಯರ್ ಬಗ್ಗೆ, ಅವರು ನಿರ್ದೇಶಿಸಿದ ಚಿತ್ರಗಳು, ಅವರು ಬರೆದ ಚಿತ್ರದ ಗೀತೆಗಳನ್ನು ಇವತ್ತಿನ ಸಿನಿ ಪ್ರಪಂಚ ಕಾರ್ಯಕ್ರಮದಲ್ಲಿ ಪರಿಚಯವನ್ನು ಮಾಡ್ತಾ ಹೋಗ್ತೇನೆ. ಹಾಗೆ ಜೀವಿ ಅಯ್ಯರವರಂದರೆ ಕನ್ನಡ ಚಿತ್ರರಂಗದ ಭೀಷ್ಮ ಎಂಬ ಪ್ರಖ್ಯಾತಿಯ ಜೀವಿ ಅಯ್ಯರವರು ಸೆಪ್ಟೆಂಬರ್ 3, 1917

1917ರಲ್ಲಿ ಹುಟ್ಟುತ್ತಾರೆ. ಡಿಸೆಂಬರ್ 21, 2003ರಲ್ಲಿ ಅವರು ಕಾಲವಾಗ್ತಾರೆ. ಸ್ವರ್ಣಕಮಲ ಪ್ರಶಸ್ತಿ ಪುರಸ್ಕೃತ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರು ಮತ್ತು ನಿರ್ಮಾಪಕರು ಸಹ ಆಗಿರ್ತಾರೆ. ಇವರ ಬಗ್ಗೆ ಪರಿಚಯವನ್ನು ಮಾಡ್ತಾ ಹೋಗ್ತೇನೆ. ಈಗ ಕೇಳೋಣ, ಅವರೇ ರಚಿಸಿದ ಕಣ್ ತೆರೆದು ನೋಡು ಚಿತ್ರದ ಈ ಹಾಡು.

0: ಕೆಳಗರೆ ಗಮನಿಸಿ, ಇನ್ನು ಮುಂದೆ 5:30 ನಮ್ಮ ನಿಲಯದಿಂದ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಕೆಳಗರು ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970222, 9448640273 ಆ್ಯಂಡ್ 9141970272. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗವಹಿಸಬಹುದು.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಜಿವಿ ಅಯ್ಯರ್ ಅವರ ಪೂರ್ಣ ಹೆಸರು ಗಣಪತಿ ವೆಂಕಟರಮಣ ಅಯ್ಯರ್. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಹುಟ್ಟಿದ ಜಿವಿ ಅಯ್ಯರ್ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಮೈಸೂರಿನ ಸದಾರಾಮೆ ನಾಟಕ ಕಂಪನಿಯಲ್ಲಿ ಹಾಗೂ ಗುಬ್ಬಿ ನಾಟಕ ಕಂಪನಿಯಲ್ಲಿ ಪರಿಚಾರಕರಾಗಿ ಪೋಸ್ಟರ್ ಬರೆಯುವವರಾಗಿ ಕೆಲಸ ಮಾಡ್ತಾರೆ. ನಂತರ ಅವಕಾಶಗಳನ್ನರಸಿ ಪುಣೆಗೆ ಹೋದ ಅಯ್ಯರ್ ಹೋಟೆಲ್ ಮಾಣಿಕೆಯಾಗಿದ್ದುಕೊಂಡೇ ಚಿತ್ರರಂಗದಲ್ಲಿನ ಅವಕಾಶಗಳಿಗೆ ಪ್ರಯತ್ನಿಸುತ್ತಾರೆ. ಅದು ಫಲಕಾರಿಯಾಗದೆ ಕರ್ನಾಟಕಕ್ಕೆ ಹಿಂತಿರುಗ್ತಾರೆ. ಹಾಗೆ ಚಿತ್ರರಂಗ ಹೇಗೆ ಪ್ರವೇಶ ಮಾಡ್ತಾರೆ, ಈ ಹಾಡನ್ನು ಕೇಳಿ ಬರೋಣ.

0: ಕೆಳಗಡೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣ ಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ ಕೇಳುವಿರಿ. ಇವರೊಂದಿಗೆ ವಿಜಯಕಲಾ ಜಗಳೂರು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಹಾಗೆ ಜಿ ವಿ ಅಯ್ಯರ್ ಅವರು 1943ರಲ್ಲಿ ರಾಧಾರಮಣ ಚಿತ್ರದ ಕೇಶಿ ದೈತ್ಯನ ಪಾತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಚಿತ್ರದ ಕೈಲಾಸನ ಪಾತ್ರದಲ್ಲಿನ ಅಭಿನಯ ಅಯ್ಯರ್ ಅವರಿಗೆ ಜನಪ್ರೀತಿಯನ್ನು ಒದಗಿಸುತ್ತೆ. ಚಲನಚಿತ್ರಗಳಲ್ಲಿ ನಟಿಸುತ್ತಿದ್ದರೂ ರಂಗಭೂಮಿಯಲ್ಲಿ ಸಕ್ರಿಯರಾಗಿರ್ತಾರೆ.

1955ರಲ್ಲಿ ತೆರೆ ಕಂಡ ಸೋದರಿ ಚಿತ್ರದಲ್ಲಿನ ಹಡಗಳು ಮತ್ತು ಸಂಭಾಷಣೆ ಬರೆಯುವುದರೊಂದಿಗೆ ಚಲನಚಿತ್ರ ಸಾಹಿತಿಯಾಗಿ ಕೆಲಸ ನಿರ್ವಹಿಸಲು ಪ್ರಾರಂಭಿಸುತ್ತಾರೆ. ಭೂದಾನ 1962 ಚಿತ್ರವನ್ನು ನಿರ್ದೇಶಿಸುವ ಮೂಲಕ ನಿರ್ದೇಶಕರಾಗ್ತಾರೆ. ಕನ್ನಡ ಕಲಾವಿದರು ಸಂಕಷ್ಟದ ಸ್ಥಿತಿಯಲ್ಲಿರುವಾಗ ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು ಇವರನ್ನೊಳಗೂಡಿ ಕನ್ನಡ ಕಲಾವಿದರ ಸಂಘವನ್ನು ಸ್ಥಾಪಿಸಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕನ್ನಡ ಚಿತ್ರೋದ್ಯಮದ ನೆಲೆ ನಿಲ್ಲಲು, ಕಲಾವಿದರು ಬದುಕಲು ಮಾರ್ಗಗಳನ್ನು ಹುಡುಕ್ತಾರೆ. ಈ ಸಂಘದ ಗೆಳೆಯರೊಡನೆ ರಣಧೀರ ಕಂಠೀರವ ಚಲನಚಿತ್ರವನ್ನು ನಿರ್ಮಿಸುವುದರ ಜೊತೆಗೆ ನಿರ್ದೇಶನವನ್ನು ಸಹ ಮಾಡ್ತಾರೆ. ಜಿ ವಿ ಅಯ್ಯರ್ ಪ್ರಸಿದ್ಧಿ ಪಡೆದಿರುವುದು ಚಿತ್ರ ನಿರ್ದೇಶಕರಾಗಿ ಒಟ್ಟು ಸುಮಾರು 65 ಚಿತ್ರಗಳಲ್ಲಿ ನಿರ್ದೇಶಕರಾಗಿ ಅಥವಾ ನಿರ್ಮಾಪಕರಾಗಿ ಕೆಲಸ ನಿರ್ವಹಿಸುತ್ತಾರೆ. ಮೊದಲಿಗೆ ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ ಚಿತ್ರಗಳನ್ನು ನಿರ್ದೇಶಿಸಿದ ಜಿ ವಿ ಅಯ್ಯರ್ 1975ರಿಂದ ಮುಂದಕ್ಕೆ ಬಾಕ್ಸ್ ಆಫೀಸನ್ನು ಲೆಕ್ಕಿಸದೆ ಕಲಾತ್ಮಕ ಚಿತ್ರಗಳತ್ತ ತಿರುಗುತ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಅನೇಕ ಪ್ರಸಿದ್ಧ ಚಿತ್ರಗಳನ್ನು ನಿರ್ದೇಶಿಸಿದಲ್ಲದೆ ಹಿಂದಿ ಭಾಷೆಯಲ್ಲಿಯೂ ಸಹ ನಿರ್ದೇಶನ ಮಾಡ್ತಾರೆ. 1954ರಲ್ಲಿ ಬೇಡರ ಕಣ್ಣಪ್ಪ ನಾಟಕವನ್ನು ನಿರ್ದೇಶಿಸ್ತಾರೆ. ಇವರು ನಿರ್ದೇಶಿಸಿದ ಪ್ರಥಮ ಸಂಸ್ಕೃತ ಚಿತ್ರ ಆದಿಶಂಕರಾಚಾರ್ಯ ಭಾರತದ ಅತ್ಯುತ್ತಮ ಚಿತ್ರವೆನಿಸಿ ಸ್ವರ್ಣಕಮಲ ಪ್ರಶಸ್ತಿಯನ್ನು ಸಹ ಗಳಿಸುತ್ತೆ. ಇವರು ನಿರ್ದೇಶಿಸಿದ ಚಲನಚಿತ್ರಗಳು ಯಾವ್ಯಾವು ಈ ಹಾಡನ್ನು ಕೇಳೋಣ. ಇದು ತಾಯಿ ಕರುಳು ಚಿತ್ರದ ಗೀತೆ.

ಜಿ ವಿ ಅಯ್ಯರ್ ನಿರ್ಮಾಣದ ಕನ್ನಡ ಚಲನಚಿತ್ರಗಳು ಯಾವಪ್ಪ ಅಂದರೆ ರಣಧೀರ ಕಂಠೀರವ 1960, ತಾಯಿ ಕರಳು 1962, ಲಾಯರ್ ಮಗಳು 1963, ವಂಶವೃಕ್ಷ 1972, ಹಂಸಗೀತೆ 1975, ನಾಳೆಗಳನ್ನು ಮಾಡುವವರು 1979.

ಹಾಗೆ ಜಿ ವಿ ಅಯ್ಯರ್ ಸಾಹಿತ್ಯದಲ್ಲಿನ ಪ್ರಮುಖ ಚಿತ್ರಗೀತೆಗಳು ನೀವಾಗಲೇ ಕೇಳಿದಿರಿ, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ, ಬಾ ತಾಯಿ ಭಾರತೀಯ. ಈಗ ರಣಧೀರ ಕಂಠೀರವ ಚಿತ್ರದ ಹಾಡನ್ನಾಗಿ ಕೇಳೋಣ.

1970 ರಲ್ಲಿ ಆಚಾರ್ಯ ಬಿರುದನ್ನು ಪಡೆದ ಅಯ್ಯರ್ ತಮ್ಮ ಬದುಕಿನ ಶೈಲಿಯನ್ನು ಬದಲಾಯಿಸಿಕೊಳ್ತಾರೆ. ಅದರಲ್ಲಿ ಚಪ್ಪಲಿ ತೊಡುವುದನ್ನು ತ್ಯಜಿಸಿ ಮುಂದೆ ಬರಿಗಾಲಲ್ಲೇ ನಡೆದಾಡ್ತಾರೆ. ಜಿ ವಿ ಅಯ್ಯರ್ ಬಾಣಭಟ್ಟನ ಸಂಸ್ಕೃತ ಕೃತಿಯಾದ ಕಾದಂಬರಿಯನ್ನು ಚಿತ್ರೀಕರಿಸುವ ಹಾಗೂ ರಾಮಾಯಣ ಮಹಾಕಾವ್ಯವನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ಚಿತ್ರಿಸುವ ಯೋಚನೆಯಲ್ಲಿರ್ತಾರೆ. ಈ ಕುರಿತ ಚರ್ಚೆಗಾಗಿ ಮುಂಬೈಗೆ ತೆರಳುತ್ತಿದ್ದಾಗಲೇ 2003 ಡಿಸೆಂಬರ್ 21 ಮೂತ್ರಪಿಂಡದ ಸೋಂಕಿನಿಂದ ತಮ್ಮ 86 ವಯಸ್ಸಿನಲ್ಲಿ ನಿಧನರಾಗ್ತಾರೆ. ಕೆಳಗರೆ ಇದಾಗಿತ್ತು ಜಿ ವಿ ಅಯ್ಯರವರ ಕೊಂಚ ಮಾಹಿತಿ ಹಾಗೂ ಅವರು ನಿರ್ದೇಶಿಸಿದ ಚಿತ್ರಗಳು ಹಾಗೂ ಸಾಹಿತ್ ಅವರು ಬರೆದ ಹಾಡುಗಳ ಕೊಂಚ ಮಾಹಿತಿ. ನಿಮಗೆ ಇಷ್ಟ ಆದರೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944-86-4023 ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಿಳಿಸಿ. ಇದನ್ನು ನಾನು 9:15 ಭಾವಗೀತೆಯ ಸಮಯದಲ್ಲಿ ನೋಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇವರೇ ನಿರ್ದೇಶಿಸಿದ ಕೊನೆಯ ಚಿತ್ರ ರಾಜಶೇಖರ ಚಿತ್ರದ ಗೀತೆಯನ್ನು ಕೇಳೋಣ.

0: ಇದುವರೆಗೂ ಕಾರ್ಯಕ್ರಮ ಸಿನಿ ಪ್ರಪಂಚ ಕೇಳಿದಿರಿ. ನಡೆಸಿಕೊಟ್ಟವರು ಹೆಚ್ಇ ಗಣೇಶ್ ಬಾಬು.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 5:30:20. ಇನ್ನು ಮುಂದೆ ಕೇಳಿ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕೆಳಗರೆ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444864 ಮತ್ತೊಂದು ಮೊಬೈಲ್ ಸಂಖ್ಯೆ 9141970272 9448640273 ಆ್ಯಂಡ್ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನೇರವಾಗಿ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇವಲ ಚಿತ್ರಗೀತೆ ಹಾಡಬೇಕು ಅಂತ ಇಲ್ಲ, ನೀವು ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಯನ್ನು ಸಹ ಹಾಡಬಹುದು. ಹಾಗೆ ಯಾವುದೇ ಅಶ್ಲೀಲ ಹಾಡುಗಳಾಗಲಿ, ನಿಂದಿಸುವ ಹಾಡುಗಳಾಗಲಿ ಹಾಡುವಂತಿಲ್ಲ. ಒಬ್ಬರಿಗೆ ಒಂದು ಅವಕಾಶ. ಹಾಗೆ ಪಲ್ಲವಿ ಮಾತ್ರ ಹಾಡಬೇಕು, ಚರಣ ಹಾಡಬಾರದು. ಹಾಗಾಗಿ ಈಗ ಒಂದು ಹಾಡನ್ನು ನಾನು ಹೇಳ್ತಾ ಪದಕ್ಕೆ ನಿಲ್ಲಿಸ್ತೇನೆ, ಅಲ್ಲಿಂದ ನೀವು ಹಾಡಿ.
2: ನಿನ್ನಂದ ಕಾಣಲೆಂದು ಆನಂದ

0: ಹಾಡನ್ನ ಕೇಳಿಸ್ಕೊಂಡ್ರಿ. ದ ಅಕ್ಷರಕ್ಕೆ ನಿಂತಿದೆ, ಬನ್ನಿ ನಮ್ಮ ಕೇಳುಗರು ದ ಅಕ್ಷರದಿಂದ ಹಾಡ್ತಾರೆ, ನೋಡೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಕೀರ್ತನಾ ಸರ್.
0: ಕೀರ್ತನಾಗೆ ದ ಅಕ್ಷರ ಬಂದಿದೆ, ದಾಯಿಂದ ಹಾಡ್ತೀರಿ?

0: ಇದು
1: ದೇವಣ್ಣ ನಿನ್ನ ಮೇಲೆ ಮನಸಣ್ಣ ಮಾಡೈತೆ
0: ಈ ಹಣ್ಣು ನೋಡಣ್ಣ
1: ನೋಡಣ್ಣ
0: ನಾ ನಾಂಗಿಸಿದ್ರ ಓಕೆ ಚೆನ್ನಾಗಿ ಹಾಡಿದ್ರಿ ಕರೆ ಮಾಡಾಡಿದ್ಕೆ ಧನ್ಯವಾದ
1: ಧನ್ಯವಾದಗಳು ಸರ್
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
2: ಯಾಕ್ರಿ ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
3: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸ್
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233
0: ಹಲೋ
5: ಹಲೋ
0: ನಮಸ್ಕಾರ
5: ನಮಸ್ಕಾರ
0: ಹೇಳಿ ತಮ್ಮ ಹೆಸರು ಹೇಳಿ
5: ಸರ್ ಬೆಂಗಳೂರು ವಿಜಯನಗರ ಮಧುಕಿರಣ್ ಅಂತ ಯಾವ ಸರ್
0: ನಾಕ್ಷರದಿಂದ ಹಾಡಿ ಮಧು ಕಿರಣ್ ಅವರೇ
5: ನಾನೇ ಬೇರೆ ಬಿಡದು ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ ಕೈ ತಟ್ಟಿ ಕುಣಿದಾಗಲೇ ಹೊಸ ಆಸಿನ ಹೊಸ ಪಲ್ಲವಿ ಬಂತು ನನ್ನಲ್ಲಿ ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ ಕೈ ತಟ್ಟಿ ಕುಣಿದಾಗಲೇ ಹೊಸ ಆಸಿನ ಹೊಸ ಪಲ್ಲವಿ ಬಂತು ನನ್ನಲ್ಲಿ
0: ಹಾಡಿದ್ರಿ ಮತ್ತೆ ಹಾಡಿದ್ದಕ್ಕೆ ಹೋಗಿಲ್ಲ ಚಿತ್ರದಲ್ವಾ ಇದು ಹಾಡು
5: ಹೌದು ಸರ್
0: ಓಕೆ ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ
5: ಥ್ಯಾಂಕ್ ಯು ಸರ್
0: ನಮಸ್ಕಾರ
6: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತಿ ಸರ್
0: ಸುಬ್ರಹ್ಮಣ್ಯ ಅವರಿಗೆ ಲಾ ಬಂದಿದೆ ಲಾಕ್ಷರಿಂದ ಹಾಡಿ
6: ಲಾಯಿಂದ ಬಂತ ಸರ್ ಮಾತಿ ಬಳಬಾರದು ಬಾಳಿನ ಮೂಲದಲ್ಲಿ ಕೇಳಬಾರದು ಮಾಡಬಾರದು ಮಾಡಿದರು
0: ಸಾಕ್ ಸಾಕ್ ಸಾಕ್ ಪಲ್ಲವಿ ಅಷ್ಟೇ ಹಾಡ್ಬೇಕು ಪಲ್ಲವಿ ಅಷ್ಟೇ ಹಾಡ್ಬೇಕು ಚರಣ ಹಾಡಬಾರ್ದು ಇದ್ರ ಇದು ಕಾರ್ಯಕ್ರಮ ನೋಡಿ ಪಲ್ಲವಿ ಅಂತ್ಯಾಕ್ಷರಿ ಕಾರ್ಯಕ್ರಮ ಅಲ್ವಾ ನೀವು ಚರಣ ನಿಮ್ಮದು ಪಲ್ಲವಿ ನಮ್ಮದು ಅದು ಹಾಡು ಯಾವಾಗ ಬರುತ್ತೆ ನೀವು ಏನಿ ಭಾನುವಾರ ಬರುತ್ತೆ 9:00 ಅವಾಗ ನೀವು ಚರಣಕ್ಕೆ ಜೊತೆ ಪಲ್ಲವಿ ಹಾಡಬಹುದು ಓಕೆ ಈಗ ಯಾವ್ದಕ್ಕೆ ದಾಕ್ಷರ ನಿಲ್ಸಿದ್ರ ಎಲ್ಲಿ ನಿಲ್ಸಿದ್ರಿ ನೀವು
6: ನಿಲ್ಸಿದ್ರ
0: ಓಕೆ.

0: ಧನ್ಯವಾದ ತಮ್ಮ ಹಾಡಿದ್ಕೆ ಧನ್ಯವಾದ. ಹಲೋ ಹಲೋ ಹಾ, ಯಾಕೋ ಸ್ಪಷ್ಟ ಕೇಳಿಸ್ತಾ ಇಲ್ಲ ತಮ್ಮ ಧ್ವನಿ. ಅಲ್ಲ, ನಿಮ್ಮ ಧ್ವನಿ ಯಾಕೋ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಪ್ರಯತ್ನ ಪಡಿ. ಹಲೋ ನಮಸ್ಕಾರ. ಓಕೆ ಮೇಡಮ್, ನಿಮಗೆ ಲಾಕ್ಷರ ಬಂದಿದೆ ಮತ್ತೆ. ಎಲ್ಲ ಹಾಡಿದ್ರು, ಈಗ ಜಸ್ಟ್ ಹಾಡಿದ್ರು ಅದನ್ನ, ಈಗ ಜಸ್ಟ್ ಹಾಡಿದ್ರು ಲೋಕವ ಹೇಳಿದ ಮಾತಿದು. ನಾ ನಿಲ್ಸಿದ್ರಾ? ಓಕೆ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ. ಹಲೋ ಹಲೋ ಹಲೋ
1: ಹಲೋ
0: ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು ಹೇಳಿ. ತಮಗೆ ನಾಕ್ಷರ ಬಂದಿದೆ ಸರ್ ನಾಯಿಂದ ಹಾಡಿ ಪಲ್ಲವಿ. ಬಹಳ ಸೊಗಸ ಗಾಡಿದ್ರಿ, ತಾಕ್ಷರ ನಿಲ್ಸಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಗೆ. ಹಲೋ ನಮಸ್ಕಾರ. ಓಕೆ ಸರ್, ತಮಗೆ ತಾಕ್ಷರ ಬಂದಿದೆ ತಾಯಿಂದ ಹೇಳ್ಬಿಡಿ ಸರ್. ಸಂತ ಶಿಶುನಾಳ ಶರೀಫ್ ಚಿತ್ರದ ಹಾಡು, ಬಹಳ ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ನನಗೆ, ತಮ್ಮ ಹೆಸರು ಹೇಳಿ ಇನ್ನೊಮ್ಮೆ. ಓಕೆ ಮಲ್ಲಿಕಾರ್ಜುನ್, ತಮಗೆ ರಾಕ್ಷರ ಬಂದಿದೆ ರಾಯಿಂದ ಹಾಡ್ಬಿಡಿ. ಎಲ್ಲಿ ನಿಲ್ಸಿದ್ರಿ? ನಾಗ್ ನಿಲ್ಸಿದ್ರಾ? ಓಕೆ, ಪ್ರಯತ್ನ ಪಟ್ಟಿದ್ದೀರಾ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮ್ಮ. ಹಲೋ ನಮಸ್ಕಾರ, ಹೇಳಿ ತಮ್ಮ ಹೆಸರು ಹೇಳಿ. ನಿಮಗೆ ನಾಕ್ಷರ ಬಂದಿದೆ ನಾಯಿಂದ ಹಾಡಿ. ನಾಗ್ ನಿಲ್ಸಿದ್ರ ನೀವು? ಧನ್ಯವಾದಗಳು ತಮಗೆ.

0: ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಸರ್.
0: ಹೇಳಿ, ತಮ್ಮ ಹೆಸರು ಹೇಳಿ. ನಿಮಗೆ ನಾಕ್ಷರ ಬಂದಿದೆ, ನಾಯಿಂದ ಹಾಡಿ. ಹೇಳಿ, ಹಾಡ್ತಿದ್ರಿ. ಹಲೋ, ನಮಸ್ಕಾರ. ಹೊನ್ನೂರಲ್ಲಿ ಅವರಿಗೆ ನಾಕ್ಷರ ಬಂದಿದೆ. ವಾ, ಓಕೆ, ಸೊಗಸಾಗಿ ಹಾಡಿದ್ರಿ. ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಹಲೋ, ನಮಸ್ಕಾರ. ಹೇಳಿ, ತಮ್ಮ ಹೆಸರು ಹೇಳಿ. ವಾ, ವಾ ಅಕ್ಷರ ಬಂದಿದೆ, ವಾ ಇಂದ ಹಾಡಿ. ನಾಂಗಿಸಿದ್ರ ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ. ವಿಜಯಪುರದಿಂದ. ನಾ ಅಕ್ಷರ ಬಂದಿದೆ, ನಾ ಇಂದ ಹಾಡಿ. ನಾ ಎಲ್ಲಿ ನಿಲ್ಸಿದ್ರಿ ನೀವು? ವಾ, ಅಲ್ಲ, ಎಲ್ಲಿ, ಯಾವ ಅಕ್ಷರ ನಿಲ್ಸಿದ್ರಿ? ತಾ, ಓಕೆ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ.
1: ಧನ್ಯವಾದ.

0: ಹಲೋ
1: ಹಲೋ
0: ನಮಸ್ಕಾರ ಅಮ್ಮಣ್ಣಿ ಅವರು. ಬಹಳ ದಿನಗಳ ಕರೆ, ಹೇಗಿದ್ರಿ? ತಮ್ಮ ತಾ ಅಕ್ಷರದಿಂದ
1: ಹಾಡ್ತೀರಾ? ಹೇಳುವ ಮಾತು ತುಟಿಗಳಿಗೆ ಮತ್ತು
0: ಸೊಗಸಾಗಿ ಹಾಡಿದ್ರಿ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ ತಮಗೆ.
1: ಥ್ಯಾಂಕ್ ಯು ಸರ್, ನಮಸ್ಕಾರ.

0: ಹಲೋ
1: ಹಲೋ
0: ನಮಸ್ಕಾರ.
1: ನಮಸ್ತೆ ಸರ್.
0: ಹೇಳಿ, ತಮ್ಮ ಹೆಸರು ಹೇಳಿ.
1: ಚಿಕ್ಕಪುರದಿಂದ ನಿರ್ಮಲಾ ಸರ್.
0: ನಿರ್ಮಲಾ ಅವರಿಗೆ ಮಾ ಅಕ್ಷರ ಬಂದಿದೆ.
1: ಮನೆ ಮಂತ್ರಾಲಯ ಮನಸೆ ದೇವಾಲಯ ದೇವರೆಂದು ಪ್ರೇಮದ ರೂಪ

0: ಮನಸ್ಸೇ ದೇವಾಲಯ.
1: ಅಕ್ಷರ ಕರೆ ಮಾಡಿ ಹಡಿತಿಗೆ ಧನ್ಯವಾದ.
0: ಥ್ಯಾಂಕ್ ಯು ಸರ್.
1: ಹಲೋ
2: ನಮಸ್ತೆ ರೀ.
1: ಓಕೆ, ಶಿವಲಿಂಗ ಹಿರೇಮಠ ಅವರು.
2: ಹೌದ್ರಿ ಸರ್, ಆರಾಮದ್ರಿ?
1: ಆರಾಮಿದ್ದೀನಿ. ತಾವ್ ಹೇಗಿದ್ರಿ?
2: ನಾವು ಆರಾಮದ್ರಿ ಸರ್.
1: ಈಗ ತಾವು ಯಾವ ಅಕ್ಷರದಿಂದ ಹಾಡ್ತೀರಿ?
2: ಏನ್ರಿ?
3: ಯಾರೇ ಕೂಗಲಿ ಊರೇ ಓರಾಡಲಿ, ನಿನ್ನ ನೆಮ್ಮದಿಗೆ ಬಂದ ಇಲ್ಲ, ಬಿಸಿಲು ಬ್ಯಾಲಿ ಬಿಡು ಬ್ಯಾಲಿಗೆ ಅಳುಕದೆ ಮುಂದೇ ಸಾಗುವೆ ಅರವೈ ಅರವೈ ಅರವೈ. ಯಾರೇ ಕೂಗಾಡಲಿ ಕೊನೆಗೆಲ್ಲ ನೋಡಿ
1: ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಟ್ರೆ ಅದನ್ನ
2: ಸಾಟಿ ಇಲ್ಲ ಬರ್ತದ್ರ ಸರ್ ಕಡದ.
1: ಎಲ್ಲಿ ನಿಲ್ಸಿದ್ರಿ?
2: ಕೂಗಾಡಲಿ ಲರಿ.
1: ಓಕೆ ಓಕೆ, ಕರೆ ಮಾಡಿ ಹಾಡಿದ್ಕೆ ಧನ್ಯವಾದ.
2: ಟಿವಿ ದುತ್ತರಿಗೆ ಅವರ ನಾಟಕವನ್ನು ಆಧರಿಸಿದ ಒಂದು ಒಳ್ಳೆ ಚಿತ್ರ ಸರ್.
1: ಹೌದು ಹೌದು, ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ ಅದು.
2: ಹೌದ್ರಿ ಸರ್, ಅದ ನಾಟಕದ ಹೆಸರನ್ನ ಮತ್ತ ಅದ ಫಿಲ್ಮ್ಕೂ ಅದನ್ನ ಹೆಸರಿಟ್ಟಾರೆ ಸರ್ ದುತ್ತರಿಗೆ ಅವ್ರಿ.
1: ಓಕೆ ಧನ್ಯವಾದ ಹಾಡಿದ್ದು.
2: ಓಕೆ ಥ್ಯಾಂಕ್ಸ್ ರೀ ಸರ್.
1: ಹಲೋ
4: ಹಲೋ
1: ನಮಸ್ಕಾರ.
4: ನಮಸ್ಕಾರ ಸರ್,
1: ನಮ್ಮ ಹೆಸರು ಹೇಳಿ.
4: ಜಯರಾಜ್ ಚಿತ್ರದುರ್ಗ.
1: ಎಲ್ಲಾ ಅಕ್ಷರ ಬಂದಿದೆ.

0: ಮತ್ತೆ ಲಾಗ್ ನಿಲ್ಸಿದ್ರ?
1: ಹೌದು ಸರ್.
0: ಓಕೆ, ಕರೆ ಮಾಡಿ ಧನ್ಯವಾದ ತಮ್ಮ.
1: ಥ್ಯಾಂಕ್ ಯು
0: ಸರ್. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
2: ಸರೋಜ ಸರ್, ಚನ್ನಗಿರಿ ತಾಲೂಕ್ ಮಲಾಳಿಂದ.
0: ಸರೋಜ ಅವರಿಗೆ ಎಲ್ಲಾ ಅಕ್ಷರ ಬಂದಿದೆ.

0: ಕಾಕ್ಷಕ್ ನಿಲ್ಸಿದ್ರಿ, ಸ್ವಾಗತ ಸಹ ಹೇಳಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
1: ಚಳ್ಳಕೆರೆಯಿಂದ ವೆಂಕಟೇಶ್ ಅಂತ ಹೇಳಿ.
0: ವೆಂಕಟೇಶ್, ತಮಗೆ ಕ ಅಕ್ಷರ ಬಂದಿದೆ ಸರ್, ಕ ಇಂದ ಹಾಡಿ.
1: ಓಕೆ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಓಕೆ,
0: ಹಲೋ, ಸ್ವಾಗತ ಹೇಳಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹಲೋ, ಹಲೋ, ಹಲೋ,
5: ಹಲೋ,
0: ನಮಸ್ಕಾರ.
5: ನಮಸ್ತೆ ಸರ್.
0: ತಮ್ಮ ಹೆಸರು ಹೇಳಿ.
5: ಶಾಲಿನಿ ಕೃಷ್ಣ.

0: ಲಕ್ಷ್ಮಿ. ಎಲ್ಲಿ ನಿಲ್ಸಿದ್ರಿ ನೀವು ಮತ್ತೆ? ಮಾಗ ನಿಲ್ಸ್ಬಿಟ್ರ?
1: ಓಕೆ,
0: ಕರೆ ಮಾಡಿ ಹೇಳ್ತೀಯ. ಧನ್ಯವಾದ.
2: ಹಲೋ ಹಲೋ, ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ.
2: ಪುಷ್ಪಾವತಿ ಅಂತ.
0: ಎಲ್ಲಿಂದ ತಾವು?
2: ಶಿವಗಂಗ್ನಿಂದ ಸರ್.
0: ಪುಷ್ಪಾವತಿವರೆಗೆ ಮಾ ಅಕ್ಷರ ಬಂದಿದೆ, ಮಾಯಿಂದ ಹಾಡಿ.
2: ಮನೆ
0: ಆಗಿದೆ ಅದು, ಒಂದು ಹಾಡಿದ್ರು
2: ಮನೆ
0: ಹಾಡಿದ್ರು.

0: ಏನಿ ಸ್ನೇಹ ಸಂಬಂಧ ಯಾರ ನಿಮ್ ಜೊತೆ ಯಾರೋ ಹಾಡಿದ್ರು
1: ನಮ್ಮ ಅಕ್ಕ
0: ಚೆನ್ನಾಗಿ ಹಾಡಿದ್ರಿ ಎಲ್ಲಾ ಎಲ್ಲಾ ಜೊತೆ ಸೇರಿ ಹಾಡಿದ್ರಿ ಧನ್ಯವಾದಗಳು ತಮ್ಗೆ ಹಲೋ ಸ್ವಲ್ಪ ರೇಡಿಯೋನ ದೂರ ಬರ್ತೀರ ಸ್ವಲ್ಪ ರೇಡಿಯೋನ ದೂರ ಬರ್ತೀರ ಹೇಳಿ ತಮ್ಮ ಹೆಸರು ಹೇಳಿ ಈಗ ಈಗ ದ ವರಲಕ್ಷ್ಮಿ ಅವರು ದ ಅಕ್ಷರದಿಂದ ಹಾಡಿ
1: ದಯ ಮಾಡಿ ಕಳಿಸಿಕೊಡು ಗಂಗೆಯ ನೋಡಲ್ಲವಳ ತಂಗಿಯ
0: ಹೊಸ ಸುಗ್ಗಿ ಬಂದಿದೆ ಅದು ಹೇಳಿಲ್ಲ ಎಲ್ಲಿ ನಿಲ್ಸಿದ್ರಿ ಈಗ ನೀವು ಗಂಗೆಯ ದಯ ಮಾಡಿ ಕಳಿಸಿಕೊಡು ಗಂಗೆಯ ಅಲ್ಲಿಗ ಧನ್ಯವಾದಗಳು ತಮಗೆ ಹಲೋ
2: ಹಲೋ ನಮಸ್ಕಾರ ರೀ ಸರ್
0: ಕೇ ಬಂದೆ ನವಾಜ್ ಹೇಗಿದ್ರಿ
2: ಬಂದೆ ನವಾಜ್ ನೋಡಿ ಸರ್ ಆರಾಮದಿರಿ
0: ಈಗ ಬಂದೆ ನವಾಜ್ ಅವರಿಗೆ ಯಾವ ಅಕ್ಷರ ಬಂದಿದೆ
2: ಯಾರಿ ಸರ್ ಹಾಡ್ತಿ ನೋಡಿ ಸರ್ ಯಾರ್ಯಾರು ಕೂಗಾಡಿದ ನಮ್ ರಾಜ್ಕುಮಾರ್ ಅವ್ರು ಹಾಡರಿ ಯಾರು
0: ಹಾಡಿದ್ರು
2: ಹಾಡಿದ್ರೆ ಬೇರೆ ಹಾಡೋಣ್ರಿ ಮೇಡ ಸರ್
0: ಬೇರೆ ಹಾಡಿ
2: ಹಾ ಹಾಡ್ತಿ ನೋಡ್ರಿ ಸರ್ ಯಾರೆ ನೀನು ಸುಂದರ ಚಲುವೆ ಒಬ್ಬಳ ನಿಂತಿರುವಿ ಹಸಿರು ಸೀರೆ ಮಲ್ಲಿಗೆ ಮುಡಿದು

0: ನೀನು ಸುಂದರ ಚಲವೇ ಬಳೆ ನಿಂತಿರುವಿ.
1: ಕ್ಷಗಿಸಿದ್ರಿ, ಕರೆ ಮಾಡಿ ಹಡಿತಕ್ಕೆ ಧನ್ಯವಾದ.
0: ಧನ್ಯವಾದ, ನಮಸ್ಕಾರ ಸರ್.
1: ಹಲೋ ಹಲೋ
2: ಹಲೋ,
1: ಸ್ವಲ್ಪ ರೇಡಿಯೋ ದೂರ ಬನ್ನಿ.
2: ಹಲೋ, ನಮಸ್ತೆ ಸರ್.
1: ಹೇಳಿ, ತಮ್ಮ ಹೆಸರು ಹೇಳಿ.
2: ಜ್ಯೋತಿಕಾ.
1: ಎಲ್ಲಿಂದ?
2: ಚಿತ್ರದುರ್ಗ.
1: ಜ್ಯೋತಿಕಾ ಅವರಿಗೆ ವಾ ಅಕ್ಷರ ಬಂದಿದೆ ವಾ.

0: ಮಂಗಳವಾದ್ಯ ಮುಳುಗಲೇಬೇಕು. ಕಾಕ್ಷರ್ ನಿಲ್ಸಿದ್ರಿ, ಧನ್ಯವಾದಗಳು ತಮ್ಗೆ.
1: ಹಲೋ
2: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ?
0: ಕೆ ಚಿಕ್ಕಪ್ಪ ಶಾರದಾ ಅವರು. ಚೆನ್ನಾಗಿದ್ದೀನಿ, ತಾವ್ ಹೇಗಿದ್ದೀರಿ?
2: ನಾವು ಚೆನ್ನಾಗಿದ್ದೀವಿ ಸರ್.
0: ಈಗ ಚಿಕ್ಕಪ್ಪ ಶಾರದಾ ಅವರಿಗೆ ಕಾಕ್ಷರ ಬಂದ್ಬಿಡಿದೆ.

0: ಹಲೋ
1: ಸರ್, ನಮಸ್ಕಾರ.
0: ನಮಸ್ಕಾರ, ತಮ್ಮ ಹೆಸರು ಸರ್?
1: ನಾನು ಬೇರೆಯಿಂದ ಕುಮಾರ್ ಅಂತ.
0: ಕುಮಾರ್ ಅವರಿಗೆ ಕ ಅಕ್ಷರ, ಕ ಅಕ್ಷರ ಬಂದಿದೆ, ಕ
1: ಕನ್ನಡ ಕುಲ ದೇವಿ ಕಾಪಾಡು ಬಾಬಾಯಿ, ಮುನ್ನಡೆಯ ಕನ್ನಡದ

0: ಯಾ ಅಕ್ಷ ನಿಲ್ಸಿದ್ರಿ, ಬಹಳ ಸೊಗಸಾಗಾಡಿದ್ರಿ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ. ಹಲೋ
1: ಹಲೋ,
0: ನಮಸ್ಕಾರ.
1: ನಮಸ್ತೆ ಸರ್,
0: ಹೇಳಿ, ತಮ್ಮ ಹೆಸರು ಹೇಳಿ.
1: ಚಿತ್ರದುರ್ಗ ಕುರುಬೇಳೆಯಿಂದ ಸಂಗೀತಾ ಸರ್.
0: ಸಂಗೀತಾ ಅವರಿಗೆ ಯಾ ಅಕ್ಷರ ಬಂದಿದೆ?
1: ಯಾ ಸರ್?
0: ಯಾ
1: ಯಾರವ್ವ ಇವಳು, ಚಲುವೆ ಚಲುವೆ ನನ್ನ ಕಣ್ಣೆ ಬಿತ್ತು. ಅಂದಕ್ಕೆ ಸಾತಿ ಸಾತಿ ಎಲ್ಲೂ ಇಲ್ಲ, ಕಣ್ಣೆ ಸ್ವಾತಿ ಮುತ್ತು.
0: ತಾಗ್ ನಿಲ್ಸಿದ್ರ, ಕರೆ ಮಾಡಿ ಹೇಳಿದ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಕೊನೆಯ ಕರೆ. ಹಲೋ
2: ಹಲೋ,
0: ನಮಸ್ಕಾರ.
2: ರಘುನಾಥ್ ರಾವ್.
0: ಸರ್ ರಘುನಾಥ್ ರಾವ್ ಎಲ್ಲಿಂದ ತಾವು?
2: ಓಕೆ,
0: ತಾ ಅಕ್ಷರದಿಂದ ಹಾಡ್ಬಿಡಿ ಸರ್, ಬೇಗ, ಟೈಮ್ ಇಲ್ಲ. ತಾತಾ ಹ್ಮ್ ಹೇಳಿದ್ರಿ. ತಾಯಿ ತಾಯಿ ಇಲ್ಲದ ತವರು ನನ್ನದು. ಕರೆ ಮಾಡಿ ಹೇಳ್ತೀನಿ, ಧನ್ಯವಾದ ತಮ್ಗೆ. ಇದುವರೆಗೂ ಪಲ್ಲವಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೆಳಗರಿಗೂ ನನ್ನ ಮನಃಪೂರ್ವಕ ಧನ್ಯವಾದಗಳು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:38. ಈಗ ಕೆಲವು ಪ್ರಕಟಣೆಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ

0: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಕೆಳಗರೆ ಗಮನಿಸಿ, ನಾಳೆ ಬೆಳಗ್ಗೆ 10:00 to 11:00 ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026 ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾ ಸುರೇಶ್ ಹನಗವಾಡಿಯವರೊಂದಿಗೆ ನೇರ ಮಾತುಕತೆ. ಕೇಳುವಿರಿ ಇವರೊಂದಿಗೆ ವಿಜಯಕಲಾ ಜಗಳೂರು.
6: ಪ್ರತಿ ಭಾನುವಾರ ಬೆಳಿಗ್ಗೆ 11:00 ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
7: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
6: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
8: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
6: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
9: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
5: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.
10: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ
11: ಅನುಜ ಕುಮಾರ್.
12: Union Home Minister Amit Shah has said securing our borders and eradicating illegal immigration is vital to protecting the nation's demography. He was addressing the troops and public gathering after inaugurating the strategically crucial G7 and G13 border outposts along the India-Pakistan border in Bhuj, Gujarat today. The minister said the central government is leveraging cutting-edge technology including drones, radars and modern fencing to establish an unbreachable leak-proof security grid. The Home Minister announced a major structural shift in border management with the introduction of a new quadripartite security grid. Union Agriculture Minister Shivraj Singh Chauhan today said that a national seed reserve of 1,74,000 quintals has been established to ensure the seed availability to the farmers. Addressing media on the second day of National Conference on Agriculture for Kharif Campaign 2026 in New Delhi, Mr. Chauhan said that 9,76,000 farmer IDs have been created so far. He said that the farmers will no longer need separate documents to access different schemes. Mr. Chauhan stressed the need for transparency in fertilizer distribution, prevention of black marketing and ensuring

0: New Delhi. Joint Secretary in the Ministry of Petroleum and Natural Gas, Sujata Sharma, said that LPG production is all-time high, which is around 92,000 metric tons per day.
1: LPG ka production, it also depends on the optimization activity which is taken up within the refinery, and that impacts the production, and that's why we have slight up and down. One thing. Second is, we are also giving the part of the pool for C3, C4 molecules. Third important thing is, some of the refineries have come back to operations, and other than that, we are getting more, you know, LPG because of the optimization from some of the refiners.
0: Ms. Sharma also informed that no dry out has been reported at any LPG distributorship. Speaking about retail outlets, 150 districts have reported 30% growth in petrol, while 156 districts reported more than 30%. She said that the government is reviewing the situation. The Supreme Court today directed all high courts across the country to pronounce judgments within 3 months of reserving them. The Apex Court also noted that delays in the delivery of judgments can cause irreparable harm to litigants, emphasizing that faster decisions are required in cases of personal liberty. A bench comprising Chief Justice Suryakant and Justice Joy Mallya Bagchi said that orders in bail applications should be pronounced the same day, and if they are reserved, they must be pronounced and uploaded the next day. Issuing a slew of directions, the top court said that order of bail or sentence suspension should be communicated to the jail authorities as soon as it is pronounced, and the under-trial convict should be released preferably the same day or at the most the next day. The Supreme Court today stressed accountability for the lapses in the NEET paper leak case. A bench of Justices P.S. Narasimha and Alok Aradhe was hearing pleas on the matter, including one seeking a direction to replace or restructure the National Testing Agency with a robust and autonomous body to conduct the medical entrance examination. The bench asked the centre to file an affidavit and posted the matter for hearing in the second week of July. Solicitor General Tushar Mehta told the bench that the government is concerned about the youth and is committed to ensuring there are no lacunae. Benchmark domestic equity indices shed around 1.5% today after sell-off across most sectors intensified in the final hour of the trade. The BSE Sensex plunged 1,092 points to close at 74,776. The NSE Nifty fell 359 points to settle at 23,548. In IPL cricket, Gujarat Titans will clash with Rajasthan Royals in qualifier 2 match in New Chandigarh this evening. The match will start at 7:30 p.m. And that is the end of this news bulletin.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:10 ಸೆಕೆಂಡ್ಗಳು. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. 6:15 ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರು ತಾಲೂಕಿನ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳುವಿರಿ. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳ ಕುರಿತು ದಾವಣಗೆರೆ ಬಸವರಾಜ ಪೇಟೆಯ ಶ್ರೀಮತಿ ಅನಿತಾ ಕೆಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. 7:45 ಸಮಯದ ಸದುಪಯೋಗ ಈ ಕುರಿತು ಮಾತನಾಡುತ್ತಾರೆ ಜೆ ಪ್ರೇಮಾನಂದ. 8:00 ಜನರಂಜಿನಿ, ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 8:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಘನತೆವೆತ್ತ ಉಪರಾಷ್ಟ್ರಪತಿಗಳು ದಾವಣಗೆರೆಯ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭೇಟಿ ನೀಡಿದ ಕುರಿತ ಬಾನುಲಿ ವರದಿ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. 10:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.
3: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸು.

0: ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ನಮ್ಮ ನಿಲಯದ ನಾಳಿನ ಕಾರ್ಯಕ್ರಮದತ್ತ ಗಮನ ಹರಿಸೋಣ. ನಮ್ಮ ನಿಲಯದ ನಾಳಿನ ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ ಬೆಳಗ್ಗೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳಿವಿರಿ ಡಾಕ್ಟರ್ ಡಿಸಿ ಗೀತಾ ಅವರಿಂದ, 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ ಕೇಳಿವಿರಿ, 6:40 ರೈತರಿಗೆ ಸಲಹೆ, 6:45 ಹಾಗೂ ಸಂಜೆ 6:15 ಪ್ರಾಯೋಜಿತ ಕಾರ್ಯಕ್ರಮ ತಿಪಟೂರು ತಾಲೂಕಿನ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು ಕೇಳುತ್ತೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ, ಕೆರೆಗೋಡಿ, ತಿಪಟೂರು. 6:50 ಆರೋಗ್ಯ ಬಿಂದು ಕೇಳುತ್ತೀರಿ, ವಿಷಯ ದೊಡ್ಡ ಪತ್ರೆಯ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್. 6:55 ಸಂಸ್ಕೃತ ವಾರ್ತೆ ಕೇಳುವಿರಿ, ದೆಹಲಿ ಕೇಂದ್ರದ ಸಹ ಪ್ರಸಾರ. 7:00 ದಿನಚರಿ, 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30 ಹಾಗೂ ಸಂಜೆ 6:35 ಸೇವಾ ಮಾಹಿತಿ, 7:45 ಆಯುರ್ಧಾರ ಸರಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ, 7:50 ಚಿತ್ರಗೀತೆಗಳು, 8:30 ಬಾನುಲಿ ನೆನಪಿನಂಗಳ, ಆಕಾಶವಾಣಿ 90 ವಸಂತಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುವುದು, 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಕುರಿತು ಮಾತನಾಡುತ್ತಾರೆ ಕೆಸಿ ಮರಿಯಪ್ಪ, 9:00 ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆ ಹಾಗೂ ಹಿಂದಿ ಚಿತ್ರಗೀತೆ ಕೇಳುತ್ತೀರಿ, 9:30 ಹಿಂದಿ ಚಿತ್ರಗೀತೆಗಳು, 10:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ, ಅರಳಿದ ಹೂಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ, 2026 ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣ ಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ, ಇವರೊಂದಿಗೆ ವಿಜಯಕಲಾ ಜಗಲೂರು. 11:00 ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ ಕೇಳುವಿರಿ, 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡೆಗಳ ಪರಿಚಯವಿದೆ. ಇನ್ನು ನಮ್ಮ ನಿಲಯದ ನಾಳಿನ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಭಾಷಣ, ಭಾಷಣಕಾರರು ಶಾಂತಲಾ ಎಸ್ ಮುಕುಂದಿ ಮಠ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ನೆರವು ರಮಾ ಕುಲಕರ್ಣಿ, ನಂತರ ಭಾವಗೀತೆಗಳು. ಈ ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ. 12:30 ನಮ್ಮ ನಿಲಯದಿಂದ ಪ್ರಕಟಣೆಗಳು, 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯದ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕುಸುಮ ಯೋಜನೆ ಕುರಿತು ಮಾತನಾಡುತ್ತಾರೆ ಅರಕಲುಗುಡುವಿ ಮಧುಸೂದನ್ ಹಾಗೂ ರವಿಶಂಕರ್ ಜಿಆರ್. ಈ ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 11:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬಿಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುವಿರಿ. 2:40 ವಿಷಯಾಧಾರಿತ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಇನ್ನು ನಮ್ಮ ನಿಲಯದ ನಾಳಿನ ಸಂಜೆಯ ಚಂದ್ರವಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳುವಿರಿ. 5:30 ಕಥೆ ಕೇಳಿ ಕಥೆ ಮುಂದುವರಿಸಿ, ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕಸುವಿಗೊಂಡನಹಳ್ಳಿ ಗ್ರಾಮದ ಕೋಲಾಟದ ನರಸಪ್ಪ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ ಕೇಳುವಿರಿ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಸಖ್ಯ, ಕೃಷಿ ಕಾರ್ಯಚಟುವಟಿಕೆಗಳು ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಎನ್ ಚಂದ್ರಕಲಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಯುಎಂ ಮರಳಸಿದ್ದೇಶ್, ನಂತರ ರೈತರಿಗೆ ಸಲಹೆ ಜನಪದ ಗೀತೆಗಳು. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. 8:00 ನಮ್ಮ ನಿಲಯದಿಂದ ಹೊಸ ಚಿತ್ರಗೀತೆಗಳನ್ನು ಕೇಳುವಿರಿ. 8:45 ವಚನಗಳು, 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮ, 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಮೋಕ್ಷ ಅವರ ಹಾಡುಗಾರಿಕೆ ಖಯಾಲ್ ಆಲಿಸುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಇಂದೋರ್ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪ್ರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್, ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರಾಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
3: 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ

0: ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಇದುವರೆಗೂ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನ ಕೇಳಿದಿರಿ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಕೆಂಚಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಅವಲೋಕನ ಆಕಾಶವಾಣಿ ಅವಲೋಕನ ವಿಷಯ ಭಾರತ ಬದಲಾಗುತ್ತಿರುವ ಕಾರ್ಯಪಡೆಯಲ್ಲಿ ಮಹಿಳಾ ಶಕ್ತಿ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತದ ಕಾರ್ಯಪಡೆಯಲ್ಲಿ ಮಹಿಳೆಯರು ವಿಶೇಷ ಪ್ರಾತಿನಿಧ್ಯ ವಹಿಸುತ್ತಿದ್ದಾರೆ. ಅವರು ಕೇವಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕ ರಂಗಕ್ಕೆ ಪ್ರವೇಶಿಸುತ್ತಿಲ್ಲ, ಬದಲಾಗಿ ವಿವಿಧ ವಲಯಗಳು, ವ್ಯವಸ್ಥೆಗಳು ಮತ್ತು ಉದಯೋನ್ಮುಖ ಅವಕಾಶಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಬದಲಾವಣೆಯು ದತ್ತಾಂಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಕಾರ್ಮಿಕ ಬಲ ಸಮೀಕ್ಷೆಯ ಪ್ರಕಾರ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯು 2017-18 23.3% ಇದ್ದುದು 2025 ವೇಳೆಗೆ 40% ಏರಿದೆ. ಗ್ರಾಮೀಣ ಭಾರತ ಈ ಬದಲಾವಣೆಯ ನೇತೃತ್ವವನ್ನು ಮುಂದುವರೆಸುತ್ತಿದ್ದು, ಮಹಿಳೆಯರು ಕೆಲಸದಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದರಲ್ಲಿ ರಚನಾತ್ಮಕ ಬದಲಾವಣೆಯನ್ನು ಇದು ಸೂಚಿಸುತ್ತದೆ. ಅವರು ಕೇವಲ ಸಾಂದರ್ಭಿಕ ಕೊಡುಗೆದಾರರಾಗಿರದೆ ಸ್ಥಿರ ಆರ್ಥಿಕ ಪಾಲ್ಗೊಳ್ಳುವವರಾಗುತ್ತಿದ್ದಾರೆ. ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಮಹಿಳೆಯರು ಅಭೂತಪೂರ್ವ ಪ್ರಮಾಣದಲ್ಲಿ ಸಾಂಪ್ರದಾಯಿಕ ಪಾತ್ರವನ್ನು ಮೀರಿ ಉದ್ಯಮಶೀಲತೆಯತ್ತ ಸಾಗುತ್ತಿದ್ದಾರೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯದ ಅಭಿಯಾನದಡಿಯಲ್ಲಿ 10 crore ಹೆಚ್ಚು ಮಹಿಳಾ ಕುಟುಂಬಗಳನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಲಾಗಿದೆ. ಆರ್ಥಿಕ ಒಳಗೊಳ್ಳುವಿಕೆಯ ಹಾದಿಯಾಗಿ ಪ್ರಾರಂಭವಾದ ಇದು ಇಂದು ಕಿರು ಉದ್ಯಮಗಳ ಜಾಲವಾಗಿ ಸ್ಥಿರವಾಗಿ ವಿಕಸನಗೊಂಡಿದೆ. ಅಲ್ಲಿ ಮಹಿಳೆಯರು ಉತ್ಪಾದಿಸುತ್ತಿದ್ದಾರೆ, ನಿರ್ವಹಿಸುತ್ತಿದ್ದಾರೆ ಮತ್ತು ಮಾರಾಟ ಮಾಡುತ್ತಿದ್ದಾರೆ, ಹಾಗೂ ಅನೇಕ ಬಾರಿ ತಮ್ಮ ಕುಟುಂಬಗಳ ಪ್ರಾಥಮಿಕ ಗಳಿಕೆದಾರರಾಗುತ್ತಿದ್ದಾರೆ. ಇದು ಮಹಿಳಾ

0: ನೇತೃತ್ವದ ಉದ್ಯಮಗಳನ್ನು ಬಲಪಡಿಸುವ ನವೀಕೃತ ನೀತಿಗಳ ಮೂಲಕ ಮತ್ತಷ್ಟು ಬಲಗೊಂಡಿದೆ. ಲಖಪತಿ ದೀದಿ ಕಾರ್ಯಕ್ರಮದಂತಹ ಉಪಕ್ರಮಗಳು ಸ್ವಸಹಾಯ ಸಂಘಗಳ ಮಹಿಳೆಯರು ತಮ್ಮ ಆದಾಯವನ್ನು ಸುಸ್ಥಿರವಾಗಿ ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಡುವತ್ತ ಗಮನಹರಿಸಿವೆ. ಇದರ ಗುರಿ ವಾರ್ಷಿಕವಾಗಿ 100,00,000 ಹೆಚ್ಚು ಗಳಿಸುವ ಕೋಟಿಗಟ್ಟಲೆ ಮಹಿಳಾ ಉದ್ಯಮಿಗಳನ್ನು ಸೃಷ್ಟಿಸುವುದಾಗಿದೆ. ಸಾಲ ಸೌಲಭ್ಯ, ಕೌಶಲ್ಯ ಮತ್ತು ಮಾರುಕಟ್ಟೆ ಸಂಪರ್ಕಗಳ ವಿಸ್ತೃತ ಲಭ್ಯತೆಯೊಂದಿಗೆ ಇದು ಕೇವಲ ಪಾಲ್ಗೊಳ್ಳುವಿಕೆಯಿಂದ ಆದಾಯ ಭದ್ರತೆಯತ್ತ ಸಾಗುತ್ತಿರುವ ಪರಿವರ್ತನೆಯನ್ನು ಗುರುತಿಸುತ್ತದೆ. ಇಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುತ್ತಿಲ್ಲ, ಬದಲಾಗಿ ಹೆಚ್ಚು ಚೇತೋಹಾರಿ ಜೀವನೋಪಾಯಗಳನ್ನು ನಿರ್ಮಿಸುತ್ತಿದ್ದಾರೆ. ಈ ಉದ್ಯಮಶೀಲತೆಯ ಬದಲಾವಣೆಯು ಭಾರತದ ವಿಸ್ತರಿಸುತ್ತಿರುವ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಲ್ಲೂ ಪ್ರತಿಫಲಿಸುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮದಡಿಯಲ್ಲಿ ಭಾರತ ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಕೇಂದ್ರವಾಗಿ ಹೊರಹೊಮ್ಮಿದೆ. 2.2 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು 23.3 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ. ಅದೇ ಸಮಯದಲ್ಲಿ ಕೌಶಲ್ಯಗಳ ಲಭ್ಯತೆಯು ಹೊಸ ಹಾದಿಗಳನ್ನು ತೆರೆಯುತ್ತಿದೆ. ಸ್ಕಿಲ್ ಇಂಡಿಯಾ ಮಿಷನ್ ಮತ್ತು ಇತರ ಸರ್ಕಾರಿ ಪ್ರಾಯೋಜಿತ ಕೌಶಲ್ಯ ಕಾರ್ಯಕ್ರಮಗಳ ಅಡಿಯಲ್ಲಿ ಮಹಿಳೆಯರಿಗೆ ವಿವಿಧ ವಲಯಗಳಲ್ಲಿ ಉದ್ಯಮಕ್ಕೆ ಪೂರಕವಾದ ಕೌಶಲ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯಗಳ ಮೇಲಿನ ಈ ಹೆಚ್ಚುತ್ತಿರುವ ಒತ್ತು ಉದ್ಯೋಗಾವಕಾಶಗಳನ್ನು ಸುಧಾರಿಸಲು ಮತ್ತು ಹೆಚ್ಚು ಸ್ಥಿರ ಹಾಗೂ ಉತ್ಪಾದಕ ಜೀವನೋಪಾಯದತ್ತ ಪರಿವರ್ತನೆಯಾಗಲು ಸಹಾಯ ಮಾಡುತ್ತಿದೆ. ಈ ಸಂಹಿತೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ, ಕನಿಷ್ಠ ಮತ್ತು ಸಕಾಲಿಕ ವೇತನ ಪಾವತಿ, ಸುರಕ್ಷಿತ ಕೆಲಸದ ಸ್ಥಳಗಳು ಮತ್ತು ಜನರಿಗೆ ವಿಶೇಷವಾಗಿ ನಾರಿ ಶಕ್ತಿ ಮತ್ತು ಯುವಶಕ್ತಿಗೆ ಲಾಭದಾಯಕ ಅವಕಾಶಗಳನ್ನು ಒದಗಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಭಾರತ ತನ್ನ ಸಾಮಾಜಿಕ ರಕ್ಷಣೆಯ ವ್ಯಾಪ್ತಿಯನ್ನು 2015ರಲ್ಲಿ ಸುಮಾರು ಶೇಕಡ 19ರಿಂದ 2025ರಲ್ಲಿ ಶೇಕಡ 64ಕ್ಕೆ ವಿಸ್ತರಿಸಿದೆ. ಇದು ಭವಿಷ್ಯ ನಿಧಿ, ವಿಮೆ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳ ಲಭ್ಯತೆಯಲ್ಲಿನ ಗಣನೀಯ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಈ ವಿಸ್ತರಣೆಯು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಸ್ತುತವಾಗಿದೆ, ಏಕೆಂದರೆ ಅವರು ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಬದಲಾಗುತ್ತಿರುವ ಈ ಪರಿಸರದಲ್ಲಿ ಮಹಿಳೆಯರು ಕೇವಲ ಕಾರ್ಯಪಡೆಯ ಭಾಗವಾಗಿ ಉಳಿದಿಲ್ಲ, ಅವರು ಅದರ ಭವಿಷ್ಯವನ್ನು ರೂಪಿಸುವಲ್ಲಿ ಕೇಂದ್ರ ಪಾತ್ರ ವಹಿಸುತ್ತಿದ್ದಾರೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಇದು 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:35.08. ಈಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೆಳಗರ ಗಮನಿಸಿ, ಇಂದು ರಾತ್ರಿ 8:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಘನತೆವೆತ್ತ ಉಪರಾಷ್ಟ್ರಪತಿಗಳು ದಾವಣಗೆರೆಯ BDT ಕಾಲೇಜಿನ 75ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭೇಟಿ ನೀಡಿದ ಕುರಿತು ಬಾನುಲಿ ವರದಿ ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ನನ್ಗೊಬ್ಬ ಹಠ ಮಾರಿ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಅವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ, ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ, ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.

0: ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು ಮುಂದಿನ ಎರಡು ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್ಕೆ ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೆಯ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
1: The nation has placed a strong emphasis on initiatives such as Digital India, Make in India, Startup India, Skill India, and today semiconductor manufacturing and also the green energy. And this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳ ಒಳಗೆ ಪ್ರಕಟಿಸಬೇಕೆಂದು ಸುಪ್ರೀಂಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಆಗುವ ವಿಳಂಬದಿಂದ ಅರ್ಜಿದಾರರಿಗೆ ಸಮಸ್ಯೆಯಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಖಾಸಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ತ್ವರಿತವಾದ ತೀರ್ಪುಗಳ ಅಗತ್ಯ ಇರುತ್ತದೆ. ಜಾಮೀನು ಅರ್ಜಿಗಳನ್ನು ಕುರಿತಾದ ತೀರ್ಪುಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ. ಜಾಮೀನು ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ಣಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ

0: ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ ಎರಡನೇ ಹಂತದ 600 mm ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತ್ ಎಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 mL ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ ಜೂನ್ 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

0: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಬಸವರಾಜಪೇಟೆಯ ಶ್ರೀಮತಿ ಅನಿತಾ ಕೆಎಸ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: 2026-27 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪಾಸಾದವರಿಗೆ ಆಶಾಕಿರಣ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಆಶಾಕಿರಣ ಚಿತ್ರದುರ್ಗ ಫೇಸ್ಬುಕ್ ಪೇಜ್ ಮೂಲಕ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಥಳ ಆಶಾಕಿರಣ, ವಿಟಿ ಎಕ್ಸ್ಟೆನ್ಷನ್, ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 9591755333 ಅಥವಾ 7019224663. ಶುಭ ಕೋರುತ್ತಾರೆ ಸರೋಫ್ ಎಂ ಹುಚ್ರ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿ ಜುವೆಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್

0: ಅಶಿನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
3: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
2: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
3: ಹಾಗಾದ್ರೆ ಸರಿಯಾದ ನಂಬರ್
2: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
3: ನೀವು ಉಳಿಸಿಬಿಟ್ರಿ ಅಕ್ಕ,
2: ಕೆಲ್ಸದಿಂದಲ್ಲ.
3: ಮಾಡ್ತೀನಿ. RBI ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಏನಣ್ಣ, ತುಂಬಾ ದಿನಗಳ ನಂತರ.
3: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
5: ಅರೆ ಅದೇ 60 rupees ಅಲ್ವಾ?
3: ಅರೆ ನನ್ನ ಹತ್ರ ಬರೀ 30 rupees ಕ್ಯಾಶ್ ಇರೋದು.
5: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
3: ಮತ್ತೆ ಎರಡನೇದು?
5: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
3: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
5: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
9: ಇನ್ನು ಮುಂದೆ ಕೇಳಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಬಸವರಾಜ ಪೇಟೆಯ ಶ್ರೀಮತಿ ಅನಿತಾ KS ಅವರೊಂದಿಗೆ ಸಂದರ್ಶನ.
10: ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ಬಸವರಾಜ ಪೇಟೆಯ ಶ್ರೀಮತಿ ಅನಿತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸ್ವ ಉದ್ಯೋಗ ಮಾಡ್ತಾರೆ, ಅದರ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅನಿತಾ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕ ನಮಸ್ಕಾರ.
11: ನಮಸ್ಕಾರ ಸರ್.
10: ಅನಿತಾ ಅವರೇ, ಏನು ವಿದ್ಯಾಭ್ಯಾಸ ಮಾಡಿದ್ರೆ?
11: ನನ್ನ PUC ಆಗಿದೆ.
10: PUC ಆಗಿದೆ, ಯಾಕೆ ಮುಂದೆ ಓದಲಿಲ್ಲ?
11: ಮದುವೆ ಮಾಡಿದ್ರು, ಅವಾಗೆಲ್ಲ ಸ್ವಲ್ಪ ಬೇಗ ಮದುವೆ ಮಾಡೋರು. 18 ಮದುವೆ ಆಯಿತು. ಸೊ ಹಂಗಾಗಿ ನಾನು ಎಜುಕೇಷನ್ ಕಂಟಿನ್ಯೂ ಮಾಡಲಿಲ್ಲ. ಮದುವೆ ಆಯಿತು ಅಂತೇಳಿ ಮದುವೆ ಬೆಂಗಳೂರಲ್ಲಿ ಮಾಡಿಕೊಟ್ರು. ಸೊ ಅಲ್ಲಿಗೆ ಬೆಂಗಳೂರಲ್ಲಿ ಹೋಗ್ಬಿಟ್ವಿ ನಾವು.
10: ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ?
11: ಅವರು ಮೊದಲು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾ ಇದ್ರು, ಇವಾಗ ಕೊರಿಯರ್ ಬಾಯ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ.
10: ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ?
11: ಅಪ್ಪಾಜಿ ಅಮ್ಮ ಅವಾಗೂ ಪಾತ್ರೆ ವ್ಯಾಪಾರ ಆ ಥರ ಎಲ್ಲ ಮಾಡ್ಕೊಂಡು, ನಮ್ಮದು ಒಂಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ. ಬಟ್ ಎಜುಕೇಷನ್ PUC ಮಟ್ಟ ಅಷ್ಟೇ ನಮ್ಮ ಕಡೆ ಓದ್ಸಕ್ಕಾಗಿದ್ದು ನಮ್ಮ ಅಪ್ಪಾಜಿ ಅಮ್ಮರಿಗೆ.
10: ಮುಂದಕ್ಕೆ ಓದಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ
11: ಅನ್ಸುತ್ತೆ. ಬಟ್ ಪರವಾಗಿಲ್ಲ, ಇವಾಗ ಇರೋದು ಏನಿದೆ ನನಗೆ ತೃಪ್ತಿ ಇದೆ.
10: ಜೀವನ ತೃಪ್ತಿ ಇದೆ?
11: ಜೀವನ ತೃಪ್ತಿ ಇದೆ, ಖುಷಿಯಾಗಿದ್ದೀನಿ.
10: ಖುಷಿಯಾಗಿದೆ. ಮತ್ತೆ ಈಗ ಏನ್ ಕೆಲಸ ಮಾಡ್ತಾ ಇದ್ರೆ?
11: ಇವಾಗ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಮನೆಯಲ್ಲೇನೇನೆ. ಬೆಂಗಳೂರಲ್ಲಿ ಇದ್ದಾಗ ನನಗೆ 2 ಮೊದಲೇ ಮಗಳೇನೆ ಟೋಟಲಿ ಬ್ಲೈಂಡ್ ಆಗಿ ಉಟ್ಬಿಟ್ಲು. ಸೊ ಹಂಗಾಗಿ ನಾನು ಎಲ್ಲೂ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗ್ಲೇ ಇಲ್ಲ. ಆದ್ರೆ ನಾನು 10th ಇದ್ದಾಗಿಂದನು ಟೈಲರಿಂಗ್ ಕಲಿತಾ ಇದ್ದೆ. ಸೊ ಹಂಗಾಗಿ ಅದು ಇಂಟ್ರೆಸ್ಟ್ ನನ್ಗೆ ಯಾವಾಗಿಂದನು ಇತ್ತು. ಮಗು ಬೇರೆ ಹಿಂಗಿರೋದ್ರಿಂದ ನಾನು ಆಚೆ ಕಡೆ ಎಲ್ಲೂ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಾಗ್ಬಿಡ್ತು. ಮಗಳನ್ನ ಹೆಂಗಾದ್ರೂ ಮಾಡಿ ಓದಿಸ್ಬೇಕು. ಅವಳದೇ ಲ್ಯಾಂಗ್ವೇಜ್ ಬೇರೆ ಇತ್ತು, ಎಲ್ಲನೂ ಬೇರೆ ಇತ್ತು. ಹಂಗಾಗಿ ಅವಳಿಗೆ ಟೈಮ್ ಕೊಡಲೇಬೇಕು ಅನ್ನೋದಕ್ಕೆ ನಾನು ಮನೆಯಲ್ಲೇ ಕಲ್ತಿರೋದನ್ನೇ ಮುಂದುವರ್ಸೋಣ ಅಂತ ಟೈಲರಿಂಗ್ ಮಾಡ್ಕೊತ ಹೋದೆ. ಆವಾಗ ಅಗತ್ಯ ಇತ್ತು ಮನೆ ನಡೆಸೋಕೆ. ಅದು ನನಗೆ ಹವ್ಯಾಸ ಆಗಿರೋದ್ರಿಂದ ನನಗೆ ಖುಷಿಯಾಗಿ ಮಾಡ್ಕೊತ ಹೋದೆ. ಅಲ್ಲೇ ಬೆಂಗಳೂರಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲ್ಕೊತ ಹೋದೆ. ಕೆಲಸ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಆಗ್ತಾ ನಾನು ಎಲ್ಲೇ ಮನೆ ಶಿಫ್ಟ್ ಮಾಡಿದ್ರು ನನ್ನ ಕೆಲಸ ಕೊಡ್ತಾ ಹೋದ್ರು. ಸೊ ಹಂಗಾಗಿ ಅದು ಇವಾಗೂ ನನ್ನ ಕೈ ಹಿಡಿದು ನನ್ನ ಜೀವನ ಮುಂದುವರಿಸ್ತಾ ಬರ್ತಾ ಇದೆ.
10: ಬೇರೆ ಬೇರೆ ಸಾಕಷ್ಟು ಉಪಕಸಬುಗಳಿದ್ವು, ಸ್ವ ಉದ್ಯೋಗಗಳಿದ್ವು, ಅವನ್ನ ಆಯ್ಕೆ ಮಾಡೋದ್ಬಿಟ್ಟು ಈ ಟೈಲರಿಂಗ್ಗೆ ಯಾಕೆ ಆಸಕ್ತಿ ಬಂತು ನಿಮಗೆ?
11: ನನಗೆ ಫಸ್ಟು 8-9 ಕ್ಲಾಸಿಂದನೂ ನನಗೆ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. 10th ರಸದಲ್ಲೂ ನಾನು ಅದೇ ಕಲ್ತಿದ್ದೆ. ಸೊ ಅದರೊಳಗೆ ಇಂಟ್ರೆಸ್ಟ್, ಎಂಬ್ರಾಯ್ಡಿಂಗ್ ಅದನ್ನೆಲ್ಲ ಮಾಡ್ತಾ ಇದ್ದೆ ನಾನು. ಆದರೆ ಟೈಲರಿಂಗು ಮತ್ತು ಮಿಷನ್ ಆಪ್ರೇಟ್ ಮಾಡಬೇಕು, ಏನಾದರೂ ಕ್ರಿಯೇಟಿವ್ ಆಗಿ ಹೊಲಿತಾ ಇರಬೇಕು. ಯಾರೋ ಒಬ್ರು ಏನೋ ಒಂದು ಬಟ್ಟೆ ಹಾಕೊತಾರೆ, ಅದು ನೋಡೋದು ಏನೋ, ಇದು ನಾನು ಸ್ವಲ್ಪ ಮಾಡಬೇಕು ಮಾಡಬೇಕನ್ನೋದು ಇತ್ತು. ಅದಕ್ಕೋಸ್ಕರ ಓಕೆ ಇದೇ ಮಾಡೋಣ ಅನ್ನೋದೇ ಮನಸ್ಸಿಗೆ ಬಂತು ಅಷ್ಟೇ ಸರ್.
10: ಬೇರೆ ಬೇರೆ ಅವಕಾಶಗಳಿದ್ರು ಮಗಳನ್ನು ನೋಡ್ಕೋಬೇಕಾಯ್ತು, ಮತ್ತೆ ಇತ್ತಗಡೆ ಒಂದು ಯಾವ್ದಾದ್ರು ಒಂದು ಉದ್ಯೋಗ.
11: ಅದು ನಿಜ, ಅದೇನೆ, ಮಗಳಿಗೆ ಒಂದು ಎಜುಕೇಷನ್ ಕೊಡಿಸ್ಲೇಬೇಕಿತ್ತು. ನಾನು ಹೊರಗೆ ಅವಾಗ ಗಾರ್ಮೆಂಟ್ಸ್ ಒಳಗೆ ಅವಾಗ ಹೋದ್ರು 8-10 rupees ಆರಾಮಾಗಿ ಸಿಗ್ತಾ ಇತ್ತು. ಬಟ್ ನನ್ನ ಮಗಳನ್ನ ಒಬ್ಬಳನೇ ಬಿಟ್ಟು ಹೋಗಕ್ ನನಗೆ ಸಾಧ್ಯತೆನೇ ಇದ್ದಿದ್ದಿಲ್ಲ. ಹಂಗಾಗಿ ಮನೇಲಿ ಏನಾದರೂ ದುಡಿಯೋಣ ಅಂತ ಅಲ್ಲಿ 8-10 rupees ದುಡಿಯೋದನ್ನೇ ನಾನು ಸ್ಟಾರ್ಟಿಂಗ್ ಬರೆಯಲ್ಲಿ 3-4 rupees ದುಡಿತಿದ್ದವಳು. ಆಮೇಲೆ ನನ್ನ ಕೈ ಚೆನ್ನಾಗಿ ಕುತ್ಕೊಂಡ ಮೇಲೆ ಹೊರಗಡೆ ಏನು ದುಡಿತೀನೋ ಅಷ್ಟೇ ನಾನು ಮನೆಯಲ್ಲೇ ದುಡಿಯೋಳಷ್ಟಾದೆ.
10: ನಾವು ಹೊರಗಡೆ ಹೋದ ಸಾಕಷ್ಟು ನಮಗೆ ಕೊಡ್ಬೋದು, ಆದರೆ ತುಂಬ ರಿಸ್ಕ್ ಆಗುತ್ತೆ. ಮನೆಯಲ್ಲಿದ್ದರೆ ನಾವು ಒಂದು ಉಪಕಸಬು ಕಲ್ತ್ಕೊಂಡ್ರೆ ಮಗಳು ನೋಡ್ಕೋಬೋದು,

0: ಸಂಸಾರ
1: ನೋಡ್ಕೊಳ್ಳಕ್ಕೆ
0: ಅವಕಾಶ ಆಗತ್ತೆ ಅಂತ. ಈಗ ಯಾವುದೇ ಒಂದು ನಾವು ಸ್ವಉದ್ಯೋಗ ಆಗಿರ್ಬೋದು, ಏನೇ ಒಂದು ಉಪಕಸಬುಗಳನ್ನ ನಾವು ಮಾಡ್ಬೇಕಂದ್ರು ಸ್ವಲ್ಪ ತರಬೇತಿ ಅಂತ ಬೇಕಾಗುತ್ತೆ. ಎಲ್ಲಾದ್ರೂ ತರಬೇತಿ ಪಡ್ಕೊಂಡಿದ್ರ?
1: ನಾ 10th ರಸದಲ್ಲೇನೇ ಮನೆ ಹತ್ರ ಇರೋ ಟೈಲರಿಂಗ್ ಕೋಚಿಂಗ್ ಅಲ್ಲಿ ಕಲ್ತ್ಕೊಂಡಿದ್ದೆ. ಸ್ವಲ್ಪ ಅಷ್ಟೇ ಬೇಸಿಕ್ ಅಷ್ಟೇ ನಾಲೆಡ್ಜ್ ಇತ್ತು. ಅದನ್ನೇ ನಾನು ಇವಾಗಿ ನಂಗೆ ಯೂಟ್ಯೂಬ್ ಅಲ್ಲೆಲ್ಲ ಅವಾಗ ಸಿಗ್ತಾ ಇದ್ದಿದ್ದಿಲ್ಲ. ಅವಾಗ ಬೆಂಗಳೂರಲ್ಲಿ ನಾನು ಇನ್ನೊಬ್ಬರ ಹತ್ರ ಕೈ ಕೆಲಸ ಪೀಸ್ ವರ್ಕ್ ಮಾಡ್ತಾ ಹೋದೆ. ಪೀಸ್ ವರ್ಕ್ಸ್ ಕಡಿಮೆನೆ ದುಡ್ಡು ಕೊಡೋರು, ಬಟ್ ನಾನು ಅದನ್ನ ಕಲಿಕೆಗೋಸ್ಕರ ಅದನ್ನ ತಗೊಳ್ತಾ ಹೋದೆ. ಕಡಿಮೆ ದುಡ್ಡೊಳಗೆ ಶ್ರಮ ಜಾಸ್ತಿ ವಹಿಸ್ತಾ ಇದ್ದೆ. ಇವಾಗ ಅದ ಶ್ರಮ ನನಗೆ ಗಳಿಕೆಗೆ ಮೂಲ ಆಧಾರ, ಅಂದ್ರೆ ಜಾಸ್ತಿ ನನಗೆ ಪೇಮೆಂಟ್ ಸಿಗ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲಿಂಗ್ ಇರುತ್ತೆ, ಮನೆಯಲ್ಲೇ ಮಾಡೋದ್ರಿಂದ ಸ್ಟ್ರಗಲಿಂಗ್ ಇರುತ್ತೆ, ಬಟ್ ಡೇ ಬೈ ಡೇ ಕೈ ಕೆಲಸ ಚೆನ್ನಾಗಿ ಕಲ್ತ್ ಬಿಟ್ರೆ ನಮಗೆ ಯೋಗ್ಯತೆಗಿಂತ ಜಾಸ್ತಿಯಾಗಿ ಆದಾಯ ಬರ್ತಾ ಹೋಗುತ್ತೆ ಸರ್.
0: ಅಂದ್ರೆ ನಾವು ಎಷ್ಟು ಚೆನ್ನಾಗಿ ಕಲಿತೋ ಅಷ್ಟು ಅನುಕೂಲ ಆಗುತ್ತೆ.
1: ಹೌದು, ಕಲಿಕೆ ಮೇನು. ಏನೇ ಆಗ್ಲಿ ಕಲಿಕೆ ಮಾಡೋದು, ಅದ್ರಲ್ಲಿ ಶ್ರದ್ಧೆ ಕೊಡೋದು. ನಾವು ಒಂದು ಚಿಕ್ಕ ಪುಟ್ಟದ ಮಿಸ್ಟೇಕ್ ಮಾಡಿ ಅದನ್ನ ಸರಿ ಮಾಡೋಕೆ ಅರ್ಧ ಗಂಟೆ ಟೈಮ್ ಎಕ್ಸ್ಟ್ರಾ ತಗೋಬಹುದು. ಆದ್ರೆ ನಮಗೆ ಕಲ್ಸದವ್ರು ಹೇಳ್ತಾ ಇದ್ರು, ನಿಮ್ದು ಅರ್ಧ ಗಂಟೆ ದೊಡ್ಡದ, ಬಟ್ಟೆ ಹಾಕೊಂಡವ್ರು 5-10 ವರ್ಷ ಹಾಕೊಂತಾರೆ, ಆ ಟೈಮ್ ದೊಡ್ಡದ ಅಂತ ಅನ್ಬಿಟ್ಟು. ಹಂಗಾಗಿ ನಂದು ಅರ್ಧ ಗಂಟೆ ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ, ನಾನು ಆ ಬಟ್ಟೆನ ಚೆನ್ನಾಗಿ ಮಾಡ್ಕೊಡ್ಬೇಕು ಅನ್ನೋದು ಒಂದು ಮೆಂಟಾಲಿಟಿ ಅವಾಗಿಂದಾನು ಫಿಕ್ಸ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು ವರ್ಕ್ ನೋಡಿಬಿಟ್ಟು ಇಷ್ಟಪಟ್ಟು ನಾನು ಎಷ್ಟು ಮನೆ ಶಿಫ್ಟ್ ಆದೆ, ಕೊರೋನಾಯಿಂದ ಊರೂರು ಶಿಫ್ಟ್ ಆದ್ರೂ ಇವಾಗೂ ನನ್ನ ಕೆಲಸ ನಿಂತಿಲ್ಲ, ಅದೇ ತರನೇ ಸರಾಗವಾಗಿ ನಡೀತಾ ಇದೆ.
0: ಈಗ ತರಬೇತಿ ಪಡ್ಕೊಂಡು ಇದೆಲ್ಲ ಚೆನ್ನಾಗಿ ಟೈಲರಿಂಗ್ ಕಲ್ತ್ರಲ್ಲ, ಈಗ ಎಷ್ಟು ಮಿಷಿನ್ ಇದಾವೆ, ಯಾವ್ಯಾವ ತರ ಮಿಷಿನ್ ಬೇಕಾಗುತ್ತೆ?
1: ನನ್ನ ಹತ್ರ ಇವಾಗ ಒಂದು 3 ಮಿಷಿನ್ ಇದೆ ಸರ್. ಒಂದು ಗೌರ್ಮೆಂಟ್ಸ್ ಅಲ್ಲಿ ಓಡಿಸೋಂಥ ಪವರ್ ಮಿಷನ್, ಅದನ್ನು ಬೆಂಗಳೂರಿಂದನೇ ತಗೊಂಡ್ಬಂದ್ವಿ. ನೆಕ್ಸ್ಟ್ ಇನ್ನೊಂದು ಓರ್ಲಾಕ್ ಮಿಷನ್ ಒಂದಿದೆ, ಇನ್ನೊಂದು ಕರೆಂಟ್ ಹೋದಾಗ ಎಮರ್ಜೆನ್ಸಿ ಅಂತನ್ಬಿಟ್ಟು ಒಂದು ಪವರ್ ಮಿಷನ್, ಅಂದರೆ ಸ್ವಲ್ಪ ಅಪ್ಗ್ರೇಡ್ ಇರೋ ಮಿಷನ್ನೇ, ಬಟ್ ವಿತೌಟ್ ಪವರ್ ಇಲ್ಲ, ಪವರ್ ಇಲ್ಲ ಅಂದ್ರೂ ವಿತೌಟ್ ಪವರ್ ಯೂಸ್ ಮಾಡೋ ಅಂಥ ಮಿಷನ್. ಒಟ್ಟು 3 ಮಿಷನ್ ಇಟ್ಕೊಂಡಿದ್ದೀನಿ. ಸ್ವಂತ ಮನೆ ಆಗಿರೋದ್ರಿಂದನೇ ಜನಗಳ ಕಿರಿಕಿಟಿ ಇಲ್ಲ. ಬಾಡಿಗೆ ಮನೇಲಿ ಹೋದ್ರೆ ಸ್ವಲ್ಪ ಮಿಷನ್ ಸೌಂಡ್, ಇವಾಗ ನಾವು ರಾತ್ರಿ ಎಷ್ಟು ಗಂಟೆಗಾದರೂ ಎದ್ದು ಹೊಲಿಬೋದು, ನನಗೆ ಬೇಕು ಅಂದಾಗ ಹೊಲ್ಕೊಂಡು ನಡೆಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಮತ್ತು ಹೆಮ್ಮಿಂಗಿಗೂ ಬೇರೆಯವ್ರಿಗೆ ಕೊಡ್ತಾ ಇದ್ದೀನಿ, ಸ್ವಲ್ಪ ಪೀಸ್ ವರ್ಕ್ ಬೇರೆಯವ್ರು ಕೇಳಿದ್ರು ಕೊಡ್ತೀನಿ, ಅದನ್ನು ನಡೆಯುತ್ತೆ ಜೀವನ. ಬೇರೆಯವ್ರಿಗೂ ಒಂದು ಉದ್ಯೋಗ ಕೊಟ್ಟಂಗು ಆಗುತ್ತೆ.
0: ಮಗಳು ದೊಡ್ಡಾಳಾದ್ಮೇಲೆ ಎಲ್ಲಾದರೂ ಗಾರ್ಮೆಂಟ್ಸ್ಗೆ ಹೋದ್ರೆ ಒಳ್ಳೆ ಸಂಬಳ ಕೊಡ್ತಿದ್ರು ಅನ್ನೋ ಆ ಕಡೆ ಮತ್ತೇನು ಮನಸ್ಸು ಬರಲ್ಲ ಹೋಗ್ಬೇಕಂತ?
1: ಅಷ್ಟೊತ್ತಿಗಾಗಲೇ ನನಗೆ ಇದು ಕೈ ಕೆಲಸ ತುಂಬ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿತ್ತು. ಸೊ ನಾನು ಹೊರಗಡೆ ಹೋಗಿ 15,000 ರೂಪಾಯಿ ದುಡಿತೀನಿ ಅನ್ನೋಳು, ಮನೆಯಲ್ಲೇನೆ ಒಂದು 30,000 ರೂಪಾಯಿ ದುಡಿಯೋಷ್ಟು ನನ್ನ ಕೆಪಬಿಲಿಟಿ ಗಳಿಸ್ಕೊಂಡ್ಬಿಟ್ಟಿದ್ದೆ. ಹಂಗಾಗಿ ನಾನು ಹೋಗೋಕೆ ಇಷ್ಟನೇ
0: ಇಷ್ಟಪಡಲಿಲ್ಲ.
1: ಇವಾಗೂ ಮಗಳನ್ನ ಸ್ಕೂಲಿಗೆ ಹೋಗ್ಬಿಟ್ಟು ಬರಬೇಕು, ಕರ್ಕೊಂಬರ್ಬೇಕು ಕಾಲೇಜಿಗೆ, ಇವಾಗಲೇ ಕಾಲೇಜಿಗೆ ಓದ್ತಿದ್ದಾಳೆ. ಹಂಗಾಗಿ ನಾನು ಅವಳ ಜೊತೆಗೆ ಟೈಮ್ ಜಾಸ್ತಿ ಕೊಡಬೇಕು ಅಂತ ಅನಿಸ್ತು.
0: ಈಗೆಲ್ಲ ಏನೇ ಸ್ಟಿಚ್ ಮಾಡ್ತೀರಾ?
1: ಇವಾಗ ನಾನು ಬ್ಲೌಸಸ್ ಸ್ಟಿಚ್ ಮಾಡ್ತೀನಿ, ಎಂಬ್ರಾಯ್ಡಿಂಗ್ ಎಲ್ಲ ಡಿಸೈನಿಂಗ್ ಮಾಡ್ಕೊಂಡು ಬಂದಿರೋದು ಬ್ಲೌಸಸ್ ಸ್ಟಿಚ್ ಮಾಡ್ತೀನಿ, ಲೆಹೆಂಗಾಗಳು, ಆಮೇಲೆ ಗೌನ್ಸ್ಗಳು, ಲಂಗ ದಾವಣಿ, ಮಕ್ಕಳು ಫ್ರಾಕ್ಗಳು. ಮತ್ತೆ ಇಂಥದ್ದಲ್ಲ ಅಂತಲ್ಲ ಸರ್, ನೀವು ಏನೇ ಮೊಬೈಲಲ್ಲಿ ತೋರಿಸಿದ್ರು ಈ ಥರ ಮಾಡಿ ಅಂತಂದ್ರು, ಅವ್ರು ಕೊಟ್ಟಿರೋ ಫ್ಯಾಬ್ರಿಕ್ಕಲ್ಲಿ ನನಗೆ ಇದು ಇಷ್ಟ ಆಗಲ್ಲ ಅಂದ್ರೆ ಇಷ್ಟ ಆಗುತ್ತೆ, ಇದು ನಿಮ್ಗೆ ಈ ಸೂಟ್ ಆಗುತ್ತೆ ಅಂತೇಳಿ ಮಾಡಿ ಕನ್ವಿನ್ಸ್ ಮಾಡಿಬಿಟ್ಟು ನನಗೆ ಏನು ಸಾಧ್ಯನೋ ಅದಕ್ಕಿಂತ ಹೆಚ್ಚಾಗಿ ಕೊಟ್ಟು ಅವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಷ್ಟು ಜವಾಬ್ದಾರಿ ಮತ್ತೆ ತಿಳುವಳಿಕೆ ಯೋಗ್ಯತೆನೂ ಗಳಿಸಿದ್ದೀನಿ ಅನ್ಸುತ್ತೆ.
0: ಈಗ ಮತ್ತೆ ಸಾಕಷ್ಟು ಶಾಲೆಗಳಲ್ಲೆಲ್ಲ ಯೂನಿಫಾರ್ಮ್ಸ್ ಬರುತ್ತೆ ಹೆಣ್ಮಕ್ಳು, ಅವನ್ನೆಲ್ಲ ಆರ್ಡರ್ ಇಟ್ಕೊಂಡು ಹೊಲಿತಾ ಇದ್ರ?
1: ಇಲ್ಲ, ಅದನ್ನೆಲ್ಲ ಬಲ್ಕ್ ಆಗಿ ಒಂದ್ ಕಡೆ ಕೊಡ್ತಾರೆ, ಅವ್ರೇನಾದ್ರೂ ಪೀಸ್ ವರ್ಕ್ ಕೊಟ್ರೆ ಅಂತದನ್ನು ನಾನು ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೂ ನನಗೇನೆ ತುಂಬಾ ಯೂಸ್ ಆಗಿ ಏನು ಚೂಡೀಸ್ ಆಗ್ಲಿ ಬ್ಲೌಸ್ ಗಳಾಗ್ಲಿ ತುಂಬಾ ಬರೋದ್ರಿಂದ ನನಗೆ ಅದ್ರಲ್ಲಿ ಅಷ್ಟು ಟೈಮ್ ಇಲ್ಲ. ಮನೆಯಲ್ಲೇ ಇವನು ಹೊಲಿಯೋದನ್ನೇ ಜಾಸ್ತಿ, ಯಾಕಂದ್ರೆ ಮದುವೆ ಆರ್ಡರ್ಸ್ಗಳು ಸಿಗುತ್ತೆ, ಆಮೇಲೆ ಒಂದು ಹಬ್ಬ ಹರಿದಿನ ಅಂತ ಬಂದ್ರೆ ಹೆಣ್ಮಕ್ಳದು ಮಡಿ ಬಟ್ಟೆ ಬೇಕು ಅದು ಬೇಕು ಅಂತ ತುಂಬಾ ಆರ್ಡರ್ಗಳಿರೋದ್ರಿಂದ ನನ್ಗೆ ಇದೇ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಸರ್.
0: ಕಟಿಂಗ್ ಸ್ಟಿಚಿಂಗ್ ಎಲ್ಲ ನೀವೇ ಮಾಡ್ತೀರಾ?
1: ನಾನೇ ಮಾಡ್ತೀನಿ, ಸಂಪೂರ್ಣ ನಾನೇ ಮಾಡ್ತೀನಿ. ಬರೀ ಹೆಮ್ಮಿಂಗಿಗೆ ಮಾತ್ರ ಬೇರೆಯವ್ರಿಗೆ ಕೊಡ್ತೀನಿ, ಅದನ್ನು ಒಬ್ಬೊಬ್ರಿಗೆ ಆಗಲ್ಲ ಅಂದ್ರೆ ಅದನ್ನು ನಾನೇ ಮಾಡ್ಬಿಡ್ತೀನಿ. ರಾತ್ರಿ ಕುತ್ಕೊಂಡು 2 ಅವರ್ ಎಕ್ಸ್ಟ್ರಾ ಕುತ್ಕೊಂಡಾರಾಗಿ ವರ್ಕ್ ಮಾತ್ರ ಕರೆಕ್ಟ್ ಆಗಿ ಮಾಡ್ಕೊಡ್ತಾ ಇದ್ದೀನಿ.
0: ಈಗ ನಾವು ಜನಗಳ ಹತ್ರ ಪ್ರೀತಿ ಕಳಿಸ್ಬೇಕು, ಸಾಕಷ್ಟು ನಮ್ಗೆ ಆರ್ಡರ್ ಬರಬೇಕು ಅಂದ್ರೆ ನಾವು ಕೆಲಸ ತುಂಬಾ ಚೆನ್ನಾಗಿ ಕಲ್ತಿರ್ಬೇಕು, ಚೆನ್ನಾಗಿ ಮಾಡ್ಬೇಕಾಗತ್ತೆ, ಒಳ್ಳೆ ರೇಟ್ನ ಬಟ್ಟೆ ಎಲ್ಲ ತಂದು ಕೊಟ್ಟಿರ್ತಾರೆ ನಿಮಗೆ. ಹಂಗಾಗ್ಬಿಟ್ಟು ಜನರು ನಿಮ್ಮ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ಹೋದಂತ ಜನರ ಅಭಿಪ್ರಾಯ ಯಾವ ರೀತಿ ಇರುತ್ತೆ?
1: ಮೊದಲು ನಮಗೆ ಪೇಷನ್ಸ್ ಇರ್ಬೇಕು ಸರ್, ಕಸ್ಟಮರ್ ಜೊತೆ ಮಾತಾಡೋಷ್ಟು ಪೇಷನ್ಸ್ ಇರಬೇಕು. ಯಾಕಂದ್ರೆ ಅವ್ರು ಕೇಳೋದು ತಪ್ಪಲ್ಲ, ಅವರು ಬಟ್ಟೆ ದುಡ್ಡು ಕೊಡ್ ತಂದಿರ್ತಾರೆ, ನಮಗೆ ಕೂಲಿ ಅಂತೇಳಿ ಇಷ್ಟು ಅಂತ ಅಮೌಂಟ್ ಕೊಡ್ತಾರಷ್ಟೇ, ಅವ್ರು ಮಾತಾಡೋದು ಏನೂ ತಪ್ಪಲ್ಲ. ಆದರೆ ಕತ್ರಿ ಹಿಡಿದಾಗ ಬಟ್ಟೆ ಹೆಚ್ಚು ಕಮ್ಮಿ ಆಗದೇನೆ ಒಂದು ಮಿಷನ್ ಮೇಲೆ ಕುಂತಾಗ ಅವ್ರ ವರ್ಕು ಅವ್ರಿಗೆ ಏನು ಬೇಕೋ ಅದನ್ನು ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಕೊಟ್ಬಿಟ್ರೆ ಅಂದರೆ ಅವ್ರಿಗೆ ಖುಷಿ ಆಗ್ಬಿಡುತ್ತೆ. ನಾವು ಅವ್ರು ಏನೇ ಮಾತಾಡಿದ್ರು ಸ್ವಲ್ಪ ನಗುಮುಖದಿಂದ ನಾವು ಕಾಮ್ ಡೌನ್ ಆಗಿ ಮಾತಾಡ್ತಾ ಇದ್ರೆ ಅವರು ಆವಾಗ ನಮ್ಮ ಟೋನಿಗೆ ಬಂದು ಮಾತಾಡ್ತಾರೆ. ಅವ್ರಿಗಿಂತ ಮುಂಚೆ ನಾವೇ ರೇಸ್ ಆಗಿಬಿಟ್ರೆ ಅಂದರೆ ಅವ್ರದ್ದು ಸ್ವಲ್ಪ ವಾಯ್ಸ್ ರೂಟ್ ಚೇಂಜ್ ಆಗ್ಬಿಡುತ್ತೆ, ಏನು ನಾನು ಕೊಡ್ತೇವೆ ಇರೋದು ದುಡ್ಡು ಕೊಟ್ಟರು ಈ ಅಮ್ಮ ಇಷ್ಟು

0: ಪ್ರೂವ್ಡ್ ಆಗಿ ಮಾಡಿ. ಅದಕ್ಕಿಂತ ಮುಂಚೆ ನಾವು ಅನ್ಕೋಬೇಕು ಬಂದವರೇ ಗ್ರೇಟು ಅಂತ. ನಾವು ಅವ್ರ ಕೆಲಸ ಮಾಡಕ್ ಕುತ್ಕೊಂಡಿರೋದು ಬಂದವರೇ ಗ್ರೇಟ್,
1: ಅವರಿಂದ ನಮಗೆ
0: ಇನ್ಕಮ್ ಆಗ್ತಿದೆ. ಅವ್ರು ನಾವು ಹುಡ್ಕೊಂಡು ಬಂದ್ರೆ
1: ನಾಲ್ಕು ಜನ ಅವರಿಂದ ನಮಗೆ ಬರಬೇಕು,
0: ಅವ್ರು ಕರ್ಕೊಂಡ್ಬರ್ತಾರೆ ಸರ್. ನಿಜವಾಗ್ಲು ಇವಾಗ ಸುಧಾರಿಸ್ಕೊಂಡ್ಬಿಡ್ತಾರೆ, ಒಂದು ಸ್ವಲ್ಪ ಲೂಸು ಟೈಟ್ ಆದ್ರೆ ಇಲ್ಲ ಬಿಡಮ್ಮ ಅಮ್ಮ ಮಾಡ್ಕೊಡ್ತಾರೆ ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಅವರಿಗೆ ಬಂದ್ಬಿಡುತ್ತೆ. ಅವಾಗ ನಮಗೂ ಒಂದು ಧೈರ್ಯ ಇರುತ್ತೆ, ಓ ನಾವು ಕೊಡ್ಬೇಕು ನೋಡಿ ಏನಾದ್ರು ಲೂಸು ಟೈಟ್ ಆದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅವಾಗ ಅವ್ರಿಗೇನು ಅನಿಸುತ್ತೆ ಅಂದರೆ ಓ ಇವರು ನಮಗೆ ಹೇಳ್ತಾರೆ. ಇವಾಗ ಗಂಡ್ಮಕ್ಳ ಹತ್ರ ಹೆಣ್ಮಕ್ಳು ಹೋಗಿ ಹೊಲಿಸ್ಕಿ ಅವ್ರ ಸಮಸ್ಯೆಗಳು ಹೇಳೋಕ್ಕೆ ಮುಜುಗರ ಪಡ್ತಾರೆ, ಅದೇ ನಮ್ಮ ಹೆಣ್ಮಕ್ಳು ಹೆಣ್ಮಕ್ಳ ಹತ್ರನೇ ಆಗಲಿ ಅವ್ರು ಕ್ಲೀನಾಗಿ ಹೇಳ್ಕೊಳ್ಬೋದು. ಅವಾಗ ನಾವು ಹಿಂಗೆಲ್ಲ ಈಗ ಮಾಡ್ತೀವಿ ಅನ್ನೋದು ಒಂದು ಬೆನಿಫಿಟ್ ಹೆಣ್ಮಕ್ಳಿಗೆ ಮನೇಲಿ ಕುತ್ಕೊಂಡು ಮಾಡೋದ್ರಿಂದ, ಹೆಣ್ಮಕ್ಳದೇ ಕೆಲಸ ಆಗಿರೋದ್ರಿಂದ. ಅವಾಗ ಅವ್ರೇನು ನೋಡ್ಬಿಡ್ತು, ಓ ಗಂಡ್ಮಕ್ಳು ಟೈಲರ್ಗೆ ಅವ್ರು ಕೇಳಿದಷ್ಟು ಬಿಲ್ ಕೊಡೋಕ್ಕಿಂತನೂ ಹೆಣ್ಮಕ್ಳು ಹತ್ರದಲ್ಲೇ ಸಿಗ್ತಾರೆ, ಸರಿ ತಪ್ಪು ನಾ ಒಂದಲ್ಲ ಅಂತ ಎರಡು ಸತಿ ಮಾಡಿಕೊಡ್ತಾರೆ ಅಂತಂದು ಗಿರಾಕಿಗಳನ್ನ ಅವರೇ ಕರ್ಕೊಂಡ್ಬರ್ತಾರೆ. ಸೊ ಹಂಗಾಗಿ ಮನೆಯಲ್ಲೇ ಮಾಡೋದ್ರಿಂದ ನಮ್ಮ ಕೈ ಕೆಲಸನೇ ನಾವು ಇನ್ನೂ ಸ್ವಲ್ಪ ನಿಷ್ಠೆಯಿಂದ ಮಾಡೋದ್ರಿಂದ ಪ್ರೀತಿಯಿಂದ
1: ತಾಳ್ಮೆಯಿಂದ ವ್ಯವಹಾರ ನಗುಮುಖದಿಂದ ವ್ಯವಹರಿಸೋದ್ರಿಂದ
0: ಗೆಟ್ಟಿನ ಆಗ್ಬೋದು, ಹೊರಗಡೆನೆ ಹೋಗಿ ದುಡಿಬೇಕು ಅನ್ನೋದಿಲ್ಲ.
1: ನಾವೇ ಅಲ್ಲೊಂದು ಇದನ್ನ ಸೃಷ್ಟಿ ಮಾಡ್ಕೋಬಹುದು, ಒಳ್ಳೆ ಆದಾಯನ ಸೃಷ್ಟಿ ಮಾಡ್ಕೋಬಹುದು. ನೀವ್ ಹೇಳ್ದಂಗೆ ನಗುಮುಖದಿಂದ ಮಾತಾಡ್ತಾ ಇರ್ಬಾರ್ದು, ಗ್ರಾಹಕರ ಹತ್ರ ಸ್ಪಂದಿಸ್ಬೇಕು ಚೆನ್ನಾಗಿ. ನಿಮ್ಗೆ ಎಲ್ಲೆಲ್ಲಿಂದಲ್ಲ ಆರ್ಡರ್ ಬರುತ್ತೆ? ಅಲ್ಲೇ ಸುತ್ತ ನಿಮ್ಮ ಮನೆ ಸುತ್ತಮುತ್ತನ ಬೇರೆ ಹೊರಗಡೆ ಬೇರೆ ಬೇರೆ ಕಡೆಯಿಂದ?
0: ನಮ್ಮ ಮನೆ ರೋಡ್ ಇಂದನು ತುಂಬಾ ಆರ್ಡರ್ ಕಳ್ಸಿದ್ದೆ, ಅಲ್ಲಿ ಅಷ್ಟೇ ಸಾಲ್ದೇನೆ ನಮ್ಮ ದಾವಣಗೆರೆ ಅಂತ ಸಿಟಿಯಲ್ಲಿದ್ರು ಸುತ್ತಮುತ್ತ ಏರಿಯಾಗಳಿಂದನೂ ಬರ್ತಾರೆ. ಅಷ್ಟೇ ಯಾಕೆ ಸರ್, ನಾವು ಬೆಂಗಳೂರು ಬಿಟ್ಟು 4-5 ವರ್ಷ ಆಯಿತು ಅಂದ್ರೂ ಬೆಂಗಳೂರಿಂದ ಒಂದು 3-4 ಜನ ಕಸ್ಟಮರು, ನಾನು ಅಲ್ಲಿ ಹೋದಾಗ ನಮ್ಮ ರಿಲೇಟಿವ್ ಮನೆಯೆಲ್ಲ ಇದೆ ಅಲ್ಲಿ ಹೋದಾಗ ಪಾಪ ತಗೊಂಬಂದು ಕೊಟ್ಟು ನೀನು ಬಂದಾಗ ತಗೊಂಬಂದು ಕೊಡು ಅನ್ನೋಷ್ಟು ಆತ್ಮೀಯತೆ ಗಳಿಸಿದ್ದೀನಿ. ಅದು ನಾನು ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ಸುತ್ತೆ. ಯಾಕಂದರೆ ಅಲ್ಲಂಥ ಊರಲ್ಲಿ ಎಷ್ಟೋ ಜನ ಟೈಲರ್ಗಳು ಅಂದ್ರೂ ನಮಗೋಸ್ಕರ ಇಲ್ಲ ಈ ಹುಡುಗಿ ಬಂದಾಗ ಇಸ್ಕೊಂಡು ಬಂದು ಕೊಡ್ತಾಳೆ ಮಾಡ್ತಾಳೆ ಅನ್ನೋದೊಂದು ವಿಶ್ವಾಸ ಇದೆಯಲ್ಲ, ಅದು ದೊಡ್ಡದು ಅನಿಸುತ್ತೆ. ಹಾಗಾಗಿ ನಡ್ಕೊಂಡು ಹೋಗ್ತಿದೆ ಸರ್ ಜೀವನ.
1: ಟೈಲರಿಂಗ್ ಮೆಟೀರಿಯಲ್ ಎಲ್ಲ ಎಲ್ಲ ತಗೊಂತೀರಾ?
0: ದಾವಣಗೆರೆಯಲ್ಲೇ ತಗೊಂತೀವಿ, ಸಿಟಿಯಲ್ಲೇ ಇರೋದ್ರಿಂದ ನಮಗೆ ಒಳ್ಳೆ ರೇಟಲ್ಲೇ ಸಿಗುತ್ತೆ. ಅದು ಬೇರೆ ನಾವು ರೆಗ್ಯುಲರ್ ಆಗಿ ಟೈಲರೇ ಅಂತ ಗೊತ್ತಿರೋದ್ರಿಂದ ನಮಗೆ ಇನ್ನೂ ಸ್ವಲ್ಪ ಮಾರ್ಜಿನ್ ರೇಟಲ್ಲೇ ನಮಗೆ ಅಂಗಡಿಯವರು ಕೊಡ್ತಾರೆ.
1: ಬೆಂಗಳೂರು ಆ ಕಡೆ ಎಲ್ಲ ಹೋದ್ರೆ ಕಡಿಮೆ ಸಿಗುತ್ತೆ ಮೆಟೀರಿಯಲ್ ಅಂತಾರಲ್ಲ?
0: ಅಂತಾರೆ ಸರ್, ಬಂಡವಾಳ ಹಾಕಬೇಕಾಗುತ್ತೆ, ಹೋಗಿ ಬಂದು ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಇಲ್ಲೂ ನಮಗೆ ಅದೇ ಥರನೇ ಇದೆ, ಏನು ಹೋಗಿ ಬಂದು ಒನ್ ಡೇ ಎರಡು ದಿನ ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ಅದೇ ಒಂದು ದಿನ ಎರಡು ದಿನದಲ್ಲಿ ನಾವು ಇಲ್ಲೇ ವರ್ಕೌಟ್ ಮಾಡ್ಕೋಬೋದು. ಸ್ಥಳೀಯವಾಗಿ ನಾವು ಏನಾದರೂ ಮೆಟೀರಿಯಲ್ ತಗೊಂಡ್ರೆ ಆ ಅಂಗಡಿಯವ್ರು ನಮಗೆ ಮುಖ ಪರಿಚಯ ಆಗಿ ಅವರಿಂದನೇ ಎಷ್ಟೊಂದು ಆರ್ಡರ್ಗಳು ಬಂದ್ಬಿಡುತ್ತೆ. ಅವಾಗ ನಾವು ಅಂಗಡಿಯವ್ರ ಜೊತೆ ಮಾತಾಡ್ಕೊಂಡು ಅವರೇ ಎಷ್ಟೋ ಆರ್ಡರ್ ನಮಗೆ ಕೊಟ್ಬಿಡ್ತಾರೆ. ಸೊ ಅದು ಬೆಂಗಳೂರಿಂದ ನಮಗೆ ಸಿಗಲ್ಲ. ಹಂಗಾಗಿ ನಾವು ಎಷ್ಟು ಜನಗಳ ಜೊತೆ ಸಂಪರ್ಕವಾಗಿರ್ತೇವೋ ಅಷ್ಟು ನಾವು ಇದನ್ನ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವರಿಂದ ನಮಗೆ ಗ್ರಾಹಕರು ಸಿಗ್ತಾ ಹೋಗ್ತಾರೆ.
1: ಈಗ ಸ್ಟಾರ್ಟಿಂಗ್ ಈ ಪವರ್ ಮಿಷಿನ್ ಅವೆಲ್ಲ ತಂಡ ಕಷ್ಟ ಅನ್ನಿಸ್ತಾ ಅದನ್ನೆಲ್ಲ ಆಪರೇಟ್ ಮಾಡೋದಲ್ಲ?
0: ಇಲ್ಲ ಸರ್, ನಾನು ತಗೊಂಡಿದ್ದು ಸ್ವಲ್ಪ ನೋಡ್ಕೊಂಡ್ತಾನೇ ಇದ್ದೆ. ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಅಂಗಡಿಯಲ್ಲಿ ತಗೊಂಡೋದ ಅವ್ರು ಒಂದು 2-3 ದಿನ ತೋರಿಸಿದ್ರು, ಅದು ನನಗೆ ಹಂಗೆ ಡೇ ಬೈ ಡೇ ಬಂದ್ಬಿಡುತ್ತೆ. ಯಾಕಂದರೆ ಒಂದು ಇದು ಒಂದು 17-18 ವರ್ಷದಿಂದ ಇದೇ ಫೀಲ್ಡಲ್ಲಿ ಇರೋದ್ರಿಂದ ಯಾವುದು ಕಷ್ಟ ಅನಿಸ್ಲಿಲ್ಲ. ಯಾಕಂದ್ರೆ ಆಸೆ ಅಲ್ವಾ, ಇದಕ್ಕಿಂತ ಅಪ್ಗ್ರೇಡ್ ಮಿಷನ್ ತಗೋಕಿದೆ, ಇವಾಗ ಮೊಬೈಲ್ ಇದು ಇದೆ ಇನ್ನೊಂದು ಮೊಬೈಲ್, ಆ ಮೊಬೈಲ್ ಯಾರು ಹೇಳ್ಕೊಡೋದು ಬೇಡ, ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಅದೇ ಥರ ಈ ಮಿಷನ್ದೂ ಆಗೋಯ್ತು ಅಷ್ಟೇ.
1: ಈಗೆಲ್ಲ ಹೆಣ್ಮಕ್ಳು ಸ್ಟಿಚಿಂಗಲ್ಲಿ ಸಾಕಷ್ಟು ವೆರೈಟಿ ವೆರೈಟಿ ಸ್ಟಿಚಿಂಗ್ಸ್ ಎಲ್ಲ ಬಂದ್ಬಿಟ್ಟಿದೆ, ಬೇರೆ ಬೇರೆ ಎಂಬ್ರಾಯ್ಡಿಂಗ್ ಎಲ್ಲ ಥರ ಎಲ್ಲ, ಅದೆಲ್ಲ ಮಾಡೋದೇನು ಕಷ್ಟ ಅನ್ಸಲ್ವಾ ನಿಮಗೆ?
0: ಆಗುತ್ತೆ, ಆ ಥರ ತುಂಬಾ ಜನ ಹೆಣ್ಮಕ್ಳೇನೆ ಮಾಡ್ತಾರೆ ಎಂಬ್ರಾಯ್ಡಿಂಗು ಆ ಥರ ಎಲ್ಲ ತುಂಬಾ ಹೆಣ್ಮಕ್ಳು ಮಾಡಿ ಕೊಡ್ತಾರೆ. ಆದರೆ ನನಗೆ ಸ್ಟಿಚಿಂಗ್ ಒಳಗೆ ಟೈಮ್ ಎನಫ್ ಆಗಿರೋದ್ರಿಂದ ಮಗಳ ಕಡೆ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಾನು ಇದನ್ನ ಸ್ಟಿಚಿಂಗ್ ಅಷ್ಟೇ ಮಾಡ್ತೀನಿ. ಆ ಥರ ನಮ್ಗೆ ಬಂದಿರೋ ಕಸ್ಟಮರಿಗೆ ಎಂಬ್ರಾಯ್ಡಿಂಗ್ ಬೇಕು ಹಂಗೆ ಬೇಕು ಅಂತ ನಾನು ಬೇರೆಯವ್ರಿಗೂ ಪರಿಚಯ ಮಾಡಿಸಿದ್ದುಂಟು. ಇಂಥವ್ರು ಮಾಡ್ತಾರೆ ಅಲ್ಲೋಗಿ, ಈ ಸ್ಯಾರಿ ಕುಚ್ಚಿ ಅವ್ರು ಕಟ್ತಾರೆ, ಈ ಸ್ಯಾರಿ ಫಾಲ್ಸ್ ಅವ್ರು ಹಾಕ್ತಾರೆ. ಸೊ ನಾನು ಇನ್ನೊಬ್ರಿಗೆ ಹೇಳ್ದಂಗೆ ಅವ್ರು ನಮಗೆ ಹೇಳ್ದಂಗೆ ಆ ಥರ ನಡೀತಾ ಇದೆ. ಹೆಣ್ಣು ಹೆಣ್ಮಕ್ಳೇನೆ, ಅವ್ರ ಜೀವನ ಅವರು ತಮ್ಮ ಕಾಲ ಮೇಲೆ ಕಾಲ್ ನಿಂತ್ಕೊಂಡಂಗೆ ಆಗ್ತಾ ಇದೆ.
1: ಈಗೆಲ್ಲ ನಿಮಗೆ ಬೇರೆ ಬೇರೆ ಬ್ಲೌಸು ಚೂಡಿದಾರು ಇವನ್ನೆಲ್ಲ ಸ್ಟಿಚ್ ಮಾಡ್ತಿರಲ್ಲ, ನಿಮಗೆಲ್ಲ ಎಷ್ಟು ಖರ್ಚು ಬರುತ್ತೆ?
0: ಸರ್ ಮೊದಲು ನಾವು ಕಲಿಕೆಗೆ ಟೈಮ್ ಹಾಕಿದ್ದು ಅಷ್ಟೇ, ಮಿಷನ್ಗೆ ಏನು ಬಂಡವಾಳ ಹಾಕ್ತೀವಿ, ಏನು ಲೈನಿಂಗು ದಾರ ಆ ಥರ ಮೆಟೀರಿಯಲ್ ತೊಗೊಂಬಂದ್ರೆ ಅಷ್ಟೇ. ಏನು ನಾವು ಹೊಲಿಯೋದ್ರೊಳಗೆ ಒಂದು 5-6% ಇಲ್ಲ 10% ಅಷ್ಟೇ ಇನ್ವೆಸ್ಟ್ಮೆಂಟ್ ಇರುತ್ತೆ. ಉಳಿದಿದ್ದೆಲ್ಲ ನಾವು ಮಾಡೋ ಕೆಲಸಕ್ಕೆ ಟೈಮಿಂಗಿಗೆ ಅವ್ರು ನಮಗೆ ದುಡ್ಡು ಕೊಡಬೇಕು, ನಮ್ಮ ಕೌಶಲ್ಯಕ್ಕೆ ನಮ್ಗೆ ಮಾಡೋ ಕೆಲಸಕ್ಕೆ ಅವ್ರು ದುಡ್ಡು ಕೊಡಬೇಕು. ಹಂಗಂತನ್ಬಿಟ್ಟು ಇವಾಗ ಮಿಷನ್ ನಾವೇನು ಡೈಲಿ ತರಲ್ಲ, ಒಂದು ಸತಿ ಮಿಷನ್ ಅಂತಂದರೆ ಆಯ್ತು 10-15 ವರ್ಷ 20 ವರ್ಷ ಅದರಲ್ಲೇ ಓಡಿಸ್ಬಿಡ್ತೀವಿ. ಆದರೆ ಲೈನಿಂಗು ದಾರ ಆ ಥರ ಬೇರೆ ಮೆಟೀರಿಯಲ್ಲು ಲೇಸು ಆ ಥರದ್ದು ಒಂದು ಸಣ್ಣ ಪುಟ್ಟ ತಗೊಂಬಂದ್ರು ಒಂದು ಪ್ರಾಡಕ್ಟ್ ರೆಡಿ ಆಗೋಗ್ಬಿಡುತ್ತೆ, ಬ್ಲೌಸ್ ರೆಡಿ ಆಗೋಗ್ಬಿಡುತ್ತೆ.

0: ಹೌದು ಸರ್, ಅದ್ರೊಳಗೆ ಮಾತ್ರ ಕಾಂಪ್ರಮೈಸ್ ಮಾಡ್ಕೊಳಲ್ಲ. ಒಂದ್ 5 ರೂಪಾಯಿ ಕಡಿಮೆ ಸಿಗುತ್ತೆ ಅಂತಂದು ನಾನು ಆ ಬಟ್ಟೆ ತರಲ್ಲ ಸರ್. 5 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಕಸ್ಟಮರ್ ಆ ಬಟ್ಟೆ ಹಾಕೊಳೋದು ಅವರಿಗೆ ಕಿರಿಕಿರಿ ಆಗ್ಬಾರ್ದು ಅಂತ ನಾನು ಅದನ್ನೇ ತಗೊಂಬಂದು ಹಾಕೋದು. ಇವಾಗ ಮನೇಲಿ ಹೊಲಿತಾರೆ ಅಂತ ತಕ್ಷಣ ನೆನೆ 5 ರೂಪಾಯಿ 2 ರೂಪಾಯಿ ಉಳಿಸೋದ್ರಲ್ಲಿ ಹೋಗ್ಬಾರ್ದು. ಗುಣಮಟ್ಟ ಕೊಡ್ತಾ ಹೋದ್ರೆ 5 ರೂಪಾಯಿ 10 ರೂಪಾಯಿ ಅಲ್ಲ ಸರ್, ನಾವು ಕಸ್ಟಮರ್ಗೆ 100 ರೂಪಾಯಿ 200 ರೂಪಾಯಿ ಜಾಸ್ತಿ ಕೇಳಿದ್ರು ಅವ್ರು ಆರಾಮ್ಸೆ ಕೊಟ್ಬಿಡ್ತಾರೆ, ಇಲ್ಲ ಅವ್ರು ಒಳ್ಳೆ ಕ್ವಾಲಿಟಿ ಬಟ್ಟೆ ಹಾಕ್ತಾರೆ ಅಂತ.
1: ಈಗ ಎಲ್ಲದರಲ್ಲೂ ಕಾಂಪಿಟೇಷನ್ ಐತೆ. ಅನಿತಾ ಅವ್ರು 200 ರೂಪಾಯಿ ಬ್ಲೌಸ್ ಹೊಲಿದ್ರೆ ನಾನು 105 ರೂಪಾಯಿ ಹೊಲಿತೀನಿ ಅಂತಾರೆ, ಈ ಥರನೂ ಫೇಸ್ ಮಾಡ್ತೀರಾ?
0: ಆ ಥರ ಇರುತ್ತೆ, ಇಲ್ಲ ಅಂತ ಅನ್ನಲ್ಲ. ಆದರೆ ನಾನು ರೀಸೆಂಟಾಗೂ 50 ರೂಪಾಯಿ ಎಕ್ಸ್ಟ್ರಾ ಮಾಡಿದೆ, ಅಂದ್ರೆ ಕಸ್ಟಮರು ಅವರೇ ಖುಷಿಯಿಂದ ಕೊಟ್ಟು ಹೋಗ್ತಾ ಇದ್ದಾರೆ. ಆ ಥರ ಏನು ಮಾಡಿಲ್ಲ. ನೀವು ಒಂದು ಸತಿ ನಿಮ್ಮ ಕೌಶಲ್ಯ ಏನು ಅಂತ ಅವರಿಗೆ ಪ್ರೂವ್ ಮಾಡಿ ತೋರಿಸ್ಬಿಟ್ರೆ ಅವ್ರು ಬಿಡಲ್ಲ. ಅವ್ರು 50 ರೂಪಾಯಿ ಮುಖ ನೋಡೋದೇ ಇಲ್ಲ, ಯಾಕಂದ್ರೆ ಒಂದು ಸ್ಯಾರಿ ಬ್ಲೌಸ್ 5-10 ವರ್ಷ ಹಾಕೋಬೇಕು, ಅವ್ರು 50 ರೂಪಾಯಿ ಮುಖ ನೋಡೋದೇ ಇಲ್ಲ.
1: ಯಾವ ಸಂದರ್ಭದಲ್ಲಿ ಹೆಚ್ಚು ನಿಮಗೆ ಆರ್ಡರ್ ಸಿಗ್ತದೆ? ಹಬ್ಬ, ಯುಗಾದಿ, ದಸರಾ, ಈ ತರ, ದೀಪಾವಳಿ, ಈ ತರ
0: ಎಲ್ಲ ಹಿಂದೂ ಫೆಸ್ಟಿವಲ್ಗಳಲ್ಲೂ, ಜಾತ್ರೆ ಟೈಮಲ್ಲಿ ಆಗಲಿ, ದೀಪಾವಳಿ, ಯುಗಾದಿ, ಆ ಥರ ಎಲ್ಲ ಹಬ್ಬದಲ್ಲೂ ಮದುವೆ ಆರ್ಡರ್ಸ್ಗಳು ಬಂದ್ಬಿಟ್ಟು ಇಡೀ ಫ್ಯಾಮಿಲಿ

0: ಕೌಶಲ್ಯ ಏನು ಅಂತ ಅವ್ರಿಗೆ ಪ್ರೂವ್ ಮಾಡಿ ತೋರಿಸ್ಬಿಟ್ರೆ ಅವ್ರು ಬಿಡಲ್ಲ. ಅವ್ರು 50 ರೂಪಾಯಿ ಮುಖ ನೋಡೋದೇ ಇಲ್ಲ, ಯಾಕಂದ್ರೆ ಒಂದು ಸ್ಯಾರಿ ಬ್ಲೌಸ್ 5-10 ವರ್ಷ ಹಾಕೋಬೇಕು, ಅವ್ರು 50 ರೂಪಾಯಿ ಮುಖ ನೋಡೋದೇ ಇಲ್ಲ.
1: ಯಾವ ಸಂದರ್ಭದಲ್ಲಿ ಹೆಚ್ಚು ನಿಮಗೆ ಆರ್ಡರ್ ಸಿಗ್ತಾರೆ? ಹಬ್ಬ, ಯುಗಾದಿ, ದಸರಾ ಈ ತರ, ದೀಪಾವಳಿ ಈ ತರ?
0: ಎಲ್ಲ ಹಿಂದೂ ಫೆಸ್ಟಿವಲ್ಗಳಲ್ಲೂ, ಜಾತ್ರೆ ಟೈಮಲ್ಲಿ ಆಗಲಿ, ದೀಪಾವಳಿ, ಯುಗಾದಿ, ಆ ಥರ ಎಲ್ಲ ಹಬ್ಬದಲ್ಲೂ ಮದುವೆ ಆರ್ಡರ್ಸ್ಗಳು ಬಂದ್ಬಿಟ್ರೆ ಇಡೀ ಫ್ಯಾಮಿಲಿ ಫ್ಯಾಮಿಲಿ ಅವ್ರದ್ದೇ ಬಟ್ಟೆ ಸ್ಟಿಚ್ ಮಾಡಬೇಕು, ಅದು ಒಂದು ಬಲ್ಕ್ ಆರ್ಡರೇ ಸಿಕ್ಬಿಡುತ್ತೆ. ಹಂಗಾಗಿ ಅದೂ ನಡೆಯುತ್ತೆ ಸರ್.
1: ಪ್ರತಿ ದಿವಸನೂ ಕೆಲಸ ಇರುತ್ತಾ ನಿಮಗೆ?
0: ಹಾಂ ಸರ್, ಮನೆಯಲ್ಲೇ ನಾವೇ ಬೇಜಾರಾಯ್ತು ಅಂದ್ರೆ ಬಿಡಬೇಕು, ಇಲ್ಲದ್ರೆ ನಮ್ಮ ಮನೆಯಲ್ಲಿ ಬೇರೆ ಏನೋ ಒಂದು ಕೆಲಸ ಇದೆ ಅಂದ್ರೆ ಬಿಡಬೇಕು. ವಿನಃ ನನಗೆ ದೇವ್ರ ಅದೊಂದು ಸರ್, ಇವತ್ತು ಕೆಲಸ ಇಲ್ಲ ಅಂತ ನಾನು ಯಾವತ್ತೂ ಖಾಲಿ ಕುಂತಿಲ್ಲ, ರೆಗ್ಯುಲರ್ ಆಗಿ ಕೆಲಸ ಇದೆ. ನಮ್ಮ ಮನೆ ಯಜಮಾನರು ಹೊರಗಡೆ ಹೋಗಿ ಏನು ದುಡ್ಕೊಂಬರ್ತಾರೋ ಅಷ್ಟೇ ನಾನು ಮನೇಲಿ ಕೂತ್ಕೊಂಡೇ ಸಂಪಾದನೆ ಮಾಡ್ತೀನಿ, ಅದು ನನ್ನ ಫ್ಯಾಮಿಲಿ ಜೊತೆ ಟೈಮ್ ಕೊಟ್ಕೊಂತ ಮಕ್ಕಳನ್ನೆಲ್ಲ ನೋಡ್ಕೊಂತ.
1: ನೀವು ಒಬ್ಬರೇ ಮಾಡ್ತಾರೆ, ನಿಮ್ಮ ಜೊತೆಗೆ ಏನಾದರೂ ಸಹಾಯಕ್ಕೆ ಯಾರಾದರೂ ಇದ್ದಾರೆ?
0: ಇಲ್ಲ ಸರ್, ಸದ್ಯಕ್ಕೆ ನಾನು ಒಬ್ಳೇ ಮಾಡ್ತಾ ಇರೋದು ಮನೆಯಲ್ಲಿ, ಯಾಕಂದರೆ ನಮ್ಮ ಮಗಳು ಟೋಟಲಿ ಬ್ಲೈಂಡ್ ಆಗಿರೋದ್ರಿಂದ ಅವಳು ಏನು ಹೆಲ್ಪ್ ಮಾಡೋಕ್ಕಾಗಲ್ಲ. ಮಗಳು ತುಂಬ ಚೆನ್ನಾಗಿ ಓದ್ತಿದ್ದಾನೆ, ಮಗನೂ ಅವನ ಪಾಡಿಗೆ ಅವನು ಆಟಾಡ್ಕೊಂಡಿದ್ದಾನೆ. ನಾನು ನಮ್ಮ ಮನೆಯವರಲ್ಲೋ ಬಟ್ಟೆ ತಂದು ಕೊಡೋದು, ದಾರ ತಂದು ಕೊಡೋದು, ಆ ಥರ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ನಾನು ಸ್ಟಿಚ್ ಮಾಡ್ಕೊತ ಹೋಗ್ತೀನಿ.
1: ಬೇರೆ ಯಾರಾದರೂ ಹೆಣ್ಮಕ್ಳು ಆಸಕ್ತಿ ಇರೋರು ನನಗೆ ಅನಿತಾ ಅವರೇ ಕಳಿಸ್ಕೊಡಿ ಅಂದರೆ ಅವರಿಗೆ ಕಲಿಸ್ಕೊಡೋ ಒಂದು ಆಸಕ್ತಿ ಇದೆಯಾ ನಿಮಗೆ?
0: ಆಸಕ್ತಿ ಇದೆ ಸರ್, ಹಾಗೇನಿಲ್ಲ, ಕಲಿಸ್ಕೊಡ್ತೀನಿ. ಇವಾಗ ಮುಂಚಿನಂಗೆ ನಮ್ಮ ಥರ ಸ್ಟ್ರಗಲ್ ಮಾಡೋ ಟೈಮೇ ಇಲ್ಲ ಸರ್. ಮೊಬೈಲಲ್ಲಿ ನೀವು ಸ್ವಲ್ಪ ನಾನು ಕಲಿಬೇಕು ಅನ್ನೋ ಮನಸ್ಥಿತಿ ಒಂದು ಗಳಿಸ್ಕೊಂಡ್ರೆ ಸಾಕು, ಮೊಬೈಲಲ್ಲಿ ತುಂಬ ಚಾನೆಲ್ಸ್ಗಳಿದೆ, ಅದರೊಳಗೆ ಅವ್ರು ಅಪ್ಗ್ರೇಡ್ ಹಾಕೊಂತ ಹೋಗ್ಬೋದು. ಯಾಕಂದ್ರೆ ನಮಗೆ ಟೈಲರಿಂಗ್ ಹೇಳ್ಕೊಟ್ಟ ಬರೀ ಒಂದು ಬ್ಲೌಸ್ ಹೇಳ್ಕೊಟ್ಟು ಕೈ ಬಿಟ್ಟಿದ್ರು, ನಾವು ಇವಾಗ ಅದರಿಂದ ಎಷ್ಟು ಕಟಿಂಗ್ಸು ಎಷ್ಟು ಬ್ಲೌಸ್ ಏನಕ್ಕೆ ಅಪ್ಗ್ರೇಡ್ ಆಗಿದ್ದೇವೆ ಅಂದರೆ ಇವಾಗ ಯೂಟ್ಯೂಬಲ್ಲಿ ಅದು ಇದರಲ್ಲೆಲ್ಲ ನೋಡ್ಕೊಂಡು ನೋಡ್ಕೊಂಡು ಅಪ್ಗ್ರೇಡ್ ಆಗಿದ್ದೇವೆ. ಹಂಗೆ ಕಲಿಸ್ತೀನಿ ಬರ್ತಾರೆ ಅಂದರೆ ಅದಕ್ಕೂ ನಾನು ಓಕೆ, ಇಲ್ಲ ಅಂದ್ರೂ ಈ ಥರ ಲಿಂಕ್ಸ್ಗಳಿದೆ ಅದನ್ನ ಹಾಕೊಂಡು ಅವ್ರಿಗೆ ಮೊದಲು ಆಸಕ್ತಿ ಇರಬೇಕು.
1: ಆಸಕ್ತಿ ಇರಬೇಕು, ಬೇಸಿಕ್ ಕಲ್ತಿರ್ಬೇಕು,
0: ಕಲ್ತಿರ್ಬೇಕು ಬೇಸಿಕ್, ಸ್ವಲ್ಪ ಕಲ್ತ್ರು ನಾಲೆಡ್ಜ್ ಇದ್ರೂ ಮಾಡ್ಕೊಂತ.
1: ಸಾಕಷ್ಟು ಈಗ
0: ಮೊಬೈಲಲ್ಲೇ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಯಾರ ಕೈ ಕೆಳಗೆ ಹೋಗಿ ದುಡಿಬೇಕು ಮುಂಚಿನಂಗೆ ಅನ್ನೋಂಗ್ ಇಲ್ವೇ ಇಲ್ಲ ಇವಾಗ. ನಿಮ್ಗೆ ಕಲಿಕೆ ಸಾಮರ್ಥ್ಯ ಎಷ್ಟು ಇದೆಯಾ, ನಿಮ್ಮ ಆಸಕ್ತಿ ಎಷ್ಟು ಇದೆಯೋ ಅಷ್ಟು ಮೇಲೆ ಬೇಗ ನೀವೇ ಬಂದ್ಬಿಡ್ತೀರಾ.
1: ಮನೆಯಲ್ಲೇ ಮಾಡ್ತೀರಾ ಏನಾದ್ರೂ ಹೊರಗಡೆ ಅಂಗಡಿ ತರ ಮಾಡಿದೀರಾ?
0: ಇಲ್ಲ ಸರ್, ಸದ್ಯಕ್ಕೆ ನಾನು ಮನೇಲೇ ಮಾಡಿದ್ದೀನಿ, ಮನೇಲೇ ಎಲ್ಲ ನಡ್ಸ್ಕೊಂತ
1: ಹೋಗ್ತಾ. ಈ ಸ್ಟಿಚಿಂಗ್ ಜೊತೆಗೆ ಸ್ವಲ್ಪ ಬಟ್ಟೆ ಲೈನಿಂಗ್ ಆಗಿರ್ಬೋದು, ಬ್ಲೌಸ್ ಪೀಸ್ ಆಗಿರ್ಬೋದು, ಟವಲ್ಲು ಈ ಥರವೆಲ್ಲವನ್ನು ಸ್ವಲ್ಪ ಇಟ್ಕೊಂಡ್ರೆ ನಿಮ್ಗೆ ಅದನ್ನು ಸಾಕಷ್ಟು ಅನುಕೂಲ ಆಗುತ್ತಲ್ಲ, ಅದ್ರ ಜೊತೆಗೆ ಮುಂದೆ ಇಡಬೇಕನ್ನೋ ಉದ್ದೇಶ ಏನಾದರೆ ಹೀಗೆ ಅಲ್ಲಿ ಇಟ್ಟಿದ್ದು ಮಾಡ್ತಾ ಇದ್ರೆ.
0: ನಾವು ಇರೋ ಮನೆ ಪ್ಲೇಸ್ ಹೇಗಿದೆ ಅಂದರೆ ಸುತ್ತಮುತ್ತ ತುಂಬ ಬಟ್ಟೆ ಅಂಗಡಿಗಳಿದ್ದಾವೆ. ಸೊ ನನಗೆ ಒಂದು ಏನು ವಿಷಯ ಅಂದರೆ, ನನಗೆ ಇವಾಗ ಸುತ್ತಮುತ್ತಲ ಆಲ್ರೆಡಿ ಮಾರೋಕ್ಕೆ ತುಂಬ ವ್ಯವಸ್ಥೆ ಇದೆ, ನಾನು ಅವ್ರಿಗೆ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ನನ್ನ ಟೈಮ್ ಅದಕ್ಕೆ ವೇಸ್ಟ್ ಮಾಡೋ ಬದಲು ಸ್ಟಿಚಿಂಗಿಗೆ ಆಗ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಒಂದು 2 ರೋಡ್ ದಾಟಿದರೆ ಅಂಗಡಿಗಳಿದ್ದಾವೆ, ಎಲ್ಲರೂ ಅಲ್ಲೇ ಹೋಗಿ ತೊಗೊತಾರೆ. ಆದರೆ ಆ ಅಂಗಡಿಯವ್ರ ಹತ್ರ ನನ್ನ ಪೈಪೋಟಿ ಇಳಿಯೋಕ್ಕಾಗಲ್ಲ. ಆದರೆ ನನ್ನ ಸಾಮರ್ಥ್ಯ ಏನಿದೆ ಅಂತ ನನಗೆ ಗೊತ್ತಿದೆ, ನನ್ನದು ಎದರೊಳಗೆ ಸ್ಟ್ರಾಂಗ್ ಬೇಸ್ ಇದೆ ಅಂತ ನನಗೆ ಗೊತ್ತಿದೆ, ಅದನ್ನೇ ಮುಂದುವರಿಸ್ಕೊಂಡ್ರು. ನಾನು ಎಲ್ಲನೂ ಮಾಡ್ತೀನಿ ಅನ್ನೋಕ್ಕಿಂತ ಕಲ್ತಿರೋದನ್ನೇ ಮುಂದುವರಿಸ್ಕೊಂಡು ಹೋದ್ರೆ ಬೆಟರ್ ಅಂತೀನಿ ಸರ್.
1: ಅದನ್ನ ಯಾವುದೇ ಗಿರಾಕಿಗಳನ್ನ ವಾಪಸ್ ಕಳಿಸ್ತೇನೆ,
0: ವಾಪಸ್ ಕಳಿಸ್ತೇ. ಇವಾಗ ನಾನು ಒಂದು ಬಟ್ಟೆ ಬಂದಿದೆ ಅದನ್ನು ತೋರಿಸ್ಬೇಕು ಮಾಡಬೇಕು ಅನ್ನೋದ್ರೊಳಗೆ ಒಂದು ಬ್ಲೌಸಿಗೆ ಇನ್ನೊಂದು ಎಕ್ಸ್ಟ್ರಾ ಟೈಮ್ ಹಾಕೋಣ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೊಲಿಯೋಣ, ಇನ್ನೊಂದು ಸ್ವಲ್ಪ ಏನಾದ್ರು ಹೊಸದಾಗಿ ಏನಾದರೂ ಡಿಸೈನ್ ಮಾಡೋಣ, ಅದರೊಳಗೆ ಟೈಮ್ ಬಂದುಬಿಟ್ರೆ ಆ ಕಸ್ಟಮರ್ ಇನ್ನೊಂದು 4 ಜನ ಕಸ್ಟಮರ್ ಆರಾಮ್ಸೆ ತಗೊಂಬಂದ್ಬಿಡ್ತಾರೆ. ನಾನು ಅನ್ನೋದು 10 ಮಾಡ್ತೀನಿ ಅನ್ನೋಕ್ಕಿಂತ ಒಂದು ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಿದ್ರೆ ಸಾಕು.
1: ಈಗ ಹಬ್ಬದ ಸಂದರ್ಭದಲ್ಲೆಲ್ಲ ತುಂಬ ಆರ್ಡರ್ ಬರ್ತಾವಲ್ಲ, ಆ ಸಮಯದಲ್ಲಿ ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಏನಾದರೂ ಪೀಸ್ ವರ್ಕ್ ಕೊಡೋದು, ಕಟಿಂಗ್ ಮಾಡಿ ಆ ಥರ ಎಲ್ಲ ಮಾಡ್ತೀರಾ?
0: ಮಾಡ್ತೀನಿ ಸರ್, ಚೆನ್ನಾಗಿ ಬರೋರು ಇದ್ರೆ ಮಾಡ್ತೀನಿ. ಹಂಗಂತ ಯಾರ್ಯಾರಿಗೂ ಕೈ ಕೊಟ್ಟು ನಮ್ದು ವ್ಯವಹಾರ ಕೆಡಿಸ್ಕೊಳಕ್ಕೆ ನಾನು ರೆಡಿ ಇಲ್ಲ. ಅಂಥ ಟೈಮ್ ಒಳಗೆ ನಾನೇ ಒಂದು 4-5 ಅವರ್ ಎಕ್ಸ್ಟ್ರಾ ಕೂತ್ಕೊಂಡ್ಬಿಡ್ತೀನಿ ಸರ್. ಒಂದು 4-5 ದಿನ ನಮ್ಮ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು, ನಾನು ಕೆಲಸ ಮಾಡ್ತಿದ್ದೀನಿ ಅಂತ ನನಗೆ ನಾನೇ ಅನ್ಕೊಂಬಿಟ್ಟು ರಾತ್ರಿ ಡೇ ಆ್ಯಂಡ್ ನೈಟು ಹೊಲ್ದು ಬಿಡ್ತೀನಿ, ಸ್ವಲ್ಪ ರೆಸ್ಟ್ ತಗೊತೀನಿ. ಅವಾಗ ಸ್ವಲ್ಪ ನಮ್ಮ ಮನೆಯಲ್ಲೂ ಅಡುಗೆಗೆ ವಿಷಯಕ್ಕೆ ಬೇರೆದಕ್ಕೆಲ್ಲ ಕಿರಿಕಿರಿ ಮಾಡಲ್ಲ, ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಅದನ್ನೇ ಜಾಸ್ತಿ ಟೈಮ್ ಟೈಲರಿಂಗ್ ಒಳಗೆ ಹಾಕ್ಬಿಡ್ತೀನಿ, ಅವಾಗ ಮ್ಯಾನೇಜ್ ಆಗ್ಬಿಡುತ್ತೆ.
1: ಈ ಥರ ಆರ್ಡರ್ ಜಾಸ್ತಿ ಇದ್ದಾಗ ಮನೆಯಲ್ಲೆಲ್ಲ ಸಹಕಾರ,
0: ಅವ್ರ ಸಹಕಾರ ಮೇನ್. ಮತ್ತೆ ಅದು ಬೇರೆ, ನಮಗೆ ಬೇಕಾಗಿರೋ ಕಸ್ಟಮರ್ ಏನು ಅನ್ಬಿಡ್ತಾರೆ ಅಂದರೆ, ಓ ಹಬ್ಬ ಹರಿದಿನದಲ್ಲಿ ಇವ್ರು ಬ್ಯುಸಿ ಆಗಿಬಿಡ್ತಾರೆ, ಅವ್ರು ನಮ್ಮ ಹತ್ರನೇ ಮಾಡಿಸ್ಕೋಬೇಕನ್ನೋರು ಅಡ್ವಾನ್ಸ್ ಆಗೇ ಕೊಟ್ಬಿಡ್ತಾರೆ ಬಟ್ಟೆನ, ಅದನ್ನು ನಾವು ಉಳಿಸ್ಕೋಬೇಕು ಅಷ್ಟೇ. ಅರ್ಜೆಂಟ್ ಇದ್ದವ್ರದ್ದು ಮಾಡ್ಕೊಡ್ಬೇಕು, ಟೈಮ್ ಕೊಟ್ಟವ್ರದ್ದು ಸರಿಯಾಗಿ ಕೊಟ್ಬಿಟ್ರೆ ನಡೆದೋಗ್ಬಿಡುತ್ತೆ.
1: ನೀವು ಹೇಳ್ದಂಗೆ ಕೆಲವರೆಲ್ಲ ಅಡ್ವಾನ್ಸ್ ಆಗಿ ಮಾಡ್ತಾರೆ, ಕೆಲವರೆಲ್ಲ ನನಗೆ ಎಮರ್ಜೆನ್ಸಿಗೆ ನಾಳೆನೇ ಬೇಕು, ಬೆಳಿಗ್ಗೆನೇ ಬೇಕು, ನಾಡಿದ್ದು
0: ಮಾಡ್ಕೊಡ್ತೀವಿ ಸರ್. ಯಾಕಂದ್ರೆ ಅವಾಗ ಅವ್ರಿಗೆ ನಾವು ಸ್ಪಂದಿಸಿದ್ರೆ ಅವರೇ ನೆನಪಲ್ಲಿ ಇಡ್ಕೊಂಡ್ಬಿಟ್ಟು ಓ ಇವ್ರು ಇಷ್ಟು ಬೇಗ ಅಂದ್ರೂ ಕೊಟ್ರು, ಇನ್ನೊಂದ್ಸತಿ ಅವರೇ ಅಂತಾರೆ ಇಲ್ಲಮ್ಮ ಇನ್ನೊಂದು ವಾರ ಲೇಟ್ ಆದ್ರೂ ಪರವಾಗಿಲ್ಲ ಕೊಡಿ, ಒಟ್ಟು ನೀವು ಪಾಪ ಅವತ್ತು ಅರ್ಜೆಂಟ್ ಮಾಡಿದೆ ಇವತ್ತು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಕೊಡಿ ಅಂತ ಸುಧಾರಿಸ್ಕೊತ ಹೋಗ್ತಾರೆ. ಯಾವುದನ್ನು ಬಿಡೋಕ್ಕಾಗಲ್ಲ ಸರ್, ಅರ್ಜೆಂಟ್ ಬಂದವ್ರದೇ ದುಡ್ಡು ಬೇಗ ಸಿಗುತ್ತೆ, ಹಾಗಾಗಿ ಮಾಡ್ಕೊಡ್ತೀವಿ.

0: ಈಗ ಹೆಣ್ಮಕ್ಳು ಸ್ಟಿಚಿಂಗಲ್ಲಿ ಸಾಕಷ್ಟು ಸಮಸ್ಯೆಗಳು, ನಂದು ನೀವು ಹೇಳ್ದಂಗೆ ಮೊದಲು ಪ್ರಾರಂಭದಲ್ಲಿ ಹೇಳ್ದಂಗೆ ನನಗೆ ಟೈಟ್ ಆಯಿತು, ಲೂಸ್ ಆಯಿತು. ಈಗ ಗಂಡ್ಮಕ್ಳ ಸಮಸ್ಯೆಯಲ್ಲಿ ಏನೂ ಬರೋದಿಲ್ಲ ಹೆಣ್ಮಕ್ಳಲ್ಲಿ, ಅವನ್ನೆಲ್ಲ ಚೆನ್ನಾಗಿ ಅವ್ರಿಗೆ ಮ್ಯಾನೇಜ್ ಮಾಡಿ ಅವ್ರನ್ನ ಸಂತೃಪ್ತಿ ಮಾಡಿ ಕಳಿಸ್ಬೇಕಾಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಯಾವ ರೀತಿ ಫೇಸ್ ಮಾಡ್ತೀರ?
1: ಅವ್ರು ಏನೇ ಹೇಳಿದ್ರು ನಾಲ್ಕೈದು ಸತಿ ಏನೇನಾದರೂ ಹೇಳ್ತಾರೆ, ಒಬ್ಬರ ಅವ್ರು ಎದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅಂಥವ್ರಿಗೇನು ಇಲ್ಲ, ಆಯಿತು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅನ್ನೋದು, ಅವ್ರ ಮುಂದೆನೇ ಮಾಡೋದು, ಹಾಕೋದು, ನೋಡಿ ಇದು ನಿಮಗೆ ಇಲ್ಲಿ ಕೈ ದಪ್ಪ ಇದೆ, ಈ ಥರ ಈ ರಿಂಕಲ್ಸ್ ಹಿಂಗೆ ಬರುತ್ತೆ, ಅದು ಸಹಜ, ಅದು ನೀವು ಒಪ್ಕೋಬೇಕು ಅನ್ನೋದು ಮಟ್ಟಿಗೂ ಅವ್ರಿಗೆ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ತಿಳಿ ಹೇಳಿದರೆ ಅವರೇನೆ ಆಯಿತು ನಾವು ನಮ್ಮಲ್ಲೂ ಈ ಥರ ಸಮಸ್ಯೆ ಇದೆ. ಯಾಕಂದರೆ ನಾವು ಬಟ್ಟೆ ಹೊಲಿತೇವಂದರೆ ಚರ್ಮದ ಮೇಲೆ ಇಟ್ಟು ಹೊಲಿಯೋಕ್ಕಾಗಲ್ಲ, ಬಟ್ಟೆ ಬಟ್ಟೆನೇ. ನಾವು ಬಗ್ಗೆ ಎದ್ದು ಹೆಣ್ಮಕ್ಳು ಕೆಲಸ ಮಾಡೋಷ್ಟೊತ್ತಿಗೆ ಬಟ್ಟೆ ಜರುಗುತ್ತೆ, ಸ್ವಲ್ಪ ರಿಂಕಲ್ಸ್ ಥರ ಅನಿಸುತ್ತೆ. ಅದನ್ನು ಅವ್ರಿಗೆ ಸ್ವಲ್ಪ ತಿಳಿ ಹೇಳಿದರೆ, ಅದು ಹೇಳೋ ರೀತಿ ಚೆನ್ನಾಗಿದ್ರೆ ಅವರು ಅರ್ಥ ಮಾಡ್ಕೊತಾರೆ, ಏನು ಮನಸ್ತಾಪನೂ ಬರಲ್ಲ. ಅಷ್ಟೇ,
0: ಮುಂದೆ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಇದೆಯಾ? ಇನ್ನೊಂದು ಐದಾರು ಮಿಷನ್ ಇಟ್ಟು ನಾಲ್ಕು ಜನ?
1: ಇಲ್ಲ ಸರ್, ನಿಜವಾಗ್ಲೂ ಅದು ತುಂಬ ಇದೆ. ಆದರೆ ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಾ ಇರೋದ್ರಿಂದ ಅವಳೊಂದು ಸ್ಟೇಬಲಿಗೆ ಆದಮೇಲೆ ನಾನು ನಿಜವಾಗ್ಲೂ ನನ್ನ ರಿಟೈರ್ಮೆಂಟಲ್ಲೂ ನಾನು ನಾಲ್ಕೈದು ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಕೊಂಡು ಒಂದು ನಡೆಸೋ ಥರ ನಾನು ಮಾಡಬೇಕು ಅನ್ನೋದು ಭಾಳ ಆಸೆ ಇದೆ ಸರ್.
0: ಈ ಥರ ಬರೀ ಲೇಡೀಸ್ ಕೆಲಸ ಮಾತ್ರ ಮಾಡ್ತೀರಾ, ಈ ಜೆಂಟ್ಸ್ ಕೆಲಸಗಳು ಯಾವಾಗ ಕಲ್ತಿಲ್ವಾ?
1: ಇಲ್ಲ ಸರ್, ನಾನು ಜೆಂಟ್ಸಿಂದ ಏನಕ್ಕೂ ಹೋಗೇ ಇಲ್ಲ, ಒಂದು ಲೇಡೀಸ್ದು ಅಷ್ಟೇನಿದೆ. ಇದೇ ಸಾಕಾಗಿರೋದ್ರಿಂದ ಇದೇ ಮುಂದುವರ್ಸ್ಕೊಂಡು
0: ಇದರಲ್ಲೇ ಸಾಕಷ್ಟು ಆರ್ಡರ್ ಸಿಗ್ತಾ ಇದೆ.
1: ತುಂಬ ಆರ್ಡರ್ಸ್ಗಳು ಸಿಗುತ್ತೆ ಸರ್, ತುಂಬಾನೇ ತುಂಬ ಆರ್ಡರ್ಸ್ಗಳು. ಮುಂಚೆ ಎಲ್ಲ ವರ್ಷಕ್ಕೆ ಎರಡು ಜೊತೆ ಮೂರು ಜೊತೆ ಬಟ್ಟೆ ಹೊಲಿಸೋರು, ಆದ್ರೆ ಇವಾಗ ಹಂಗಿಲ್ಲ ಸರ್. ಕೈಯಲ್ಲೇ ಏನಾದ್ರು ಅಂಗಡಿ ಇರೋದ್ರಿಂದ ಬಟ್ಟೆ ತರಿಸ್ತಾನೆ ಇರ್ತಾರೆ, ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಪ್ರಾಬ್ಲಮ್ ಅಂದ್ರೆ ಮುಂಚೆ ತುಂಬಾ ಚೂಡಿದಾರ್ ಹೊಲಿತಾ ಇದ್ದೆ, ಇವಾಗ ಟಾಪ್ಸು ಬಂದಿರೋದ್ರಿಂದ ರೆಡಿಮೇಡ್ ಗಾರ್ಮೆಂಟ್ಸ್ ತುಂಬಾ ಹೈಕಲ್ ಇರೋದ್ರಿಂದ ಅದು ಕಡಿಮೆ ಆಗಿದೆ. ಆದ್ರೆ ಸ್ಯಾರಿ ಡಿಸೈನ್ಸು ಸ್ಯಾರಿ ಬ್ಲೌಸ್ಗಳು ಹೊಲಿಯೋದ್ರಿಂದ ಅದಕ್ಕೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಸಮಸ್ಯೆ ಇಲ್ಲ.
0: ನಾನು ಅದೇ ಕೇಳೋಣ ಅಂತ ಇದ್ದೆ. ಈಗ ಸಾಕಷ್ಟು ರೆಡಿಮೇಡ್ ಡ್ರೆಸ್ಸಸ್ ಬಂದಿರೋದ್ರಿಂದ ನಮ್ಮ ಈ ಟೈಲರಿಂಗ್ ವೃತ್ತಿ ಮೇಲೆ ಏನಾದರೂ ಪ್ರಭಾವ ಬೀರಿದೆಯಾ?
1: ಹೌದು ಸರ್, ಬೀರಿದೆ. ಮುಂಚೆ ಹೆಣ್ಮಕ್ಳು ಅಂದರೆ ಚೂಡಿ ಪೀಸ್ ತಂದು ಹೊಲಿಸ್ಕೊಂಡ್ರೇನೆ ಆಗೋದು, ಇವಾಗ ಏನಿಲ್ಲ, ಒಂದು ಟಾಪ್ ತೊಗೊಂತಾರೆ, ಎರಡು ಲೆಗಿನ್ಸ್ ತೊಗೊಂತಾರೆ, ಅದ್ರ ಮೇಲೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ ಹೊಡ್ತಾ ಇದೆ ಹಂಗಂತ ಕೆಲವೊಬ್ರು ಕಸ್ಟಮರು ಅದಕ್ಕೆ ಹೋಗಲ್ಲ, ಆ ಕಸ್ಟಮರ್ ಇದಕ್ಕೆ ಸೀಮಿತವಾಗಿರ್ತಾರೆ. ಆಮೇಲೆ ಸ್ಯಾರಿಗೆ ಹೆಂಗೆ ಅವ್ರು ರೆಡಿಮೇಡ್ ಬ್ಲೌಸ್ ತಗೊಂತಾರೆ ಅಂದ್ರೆ ಅವರಿಗೆ ನಾವು ಹೊಲ್ಕೊಡೋ ಅಷ್ಟು ಕಂಫರ್ಟಬಲ್ ಆಗಲ್ಲ. ರೆಡಿಮೇಡ್ ರೆಡಿಮೇಡೇನೆ, ನಾವು ಸ್ಟಿಚಿಂಗ್ ಮಾಡೋದ್ರೆ ಸ್ಟಿಚಿಂಗ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಸೊ ಅದಕ್ಕೆ ಅಂಥದ್ದು 100 ತಗೋಬಹುದು ಸರ್, 100 ತಗೋದು. ಆದ್ರೆ ಎರಡಾದ್ರೂ ಟೈಲರ್ ಹತ್ರ ಹೊಲಸೆ ಹೊಲಿಸ್ತಾರ? ಆ ಎರಡು ಗಿರಾಕಿಗೆ ನಾವು ಚೆನ್ನಾಗಿ ಇದ್ದು ಕೊಟ್ಬಿಟ್ರಂತೆ ನಮ್ದು ಹೊಟ್ಟೆ ತುಂಬುತ್ತೆ, ನಮ್ ಜೀವನೂ ನಡೆಯುತ್ತೆ, ಏನು ಸಮಸ್ಯೆ ಆಗಲ್ಲ.
0: ಈಗ ಸೀರೆಗೆ ಫಾಲ್ಸ್ ಹಚ್ಚೋದು, ಎಂಬ್ರಾಯ್ಡಿಂಗ್ ಮಾಡೋದು, ಬ್ಲೌಸ್ ಒಂದು ಬ್ಲೌಸ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ?
1: ಸರ್, ನಾವು ಒಂದು 350 ಹಿಡಿದು 700-800 ರೂಪಾಯಿವರೆಗೂ ತಗೊಂತೀವಿ ಬ್ಲೌಸ್ಗಳಿಗೆ. ಸಾದಾ ಬ್ಲೌಸ್ ಅಂದ್ರೆ 200-280 ತಗೊಂತೀವಿ. ಒಬ್ಬೊಬ್ರು ಅಮ್ಮಂದ್ರು ಅಂಟೆರು ಆಗಲ್ಲ ಅನ್ನೋರಿಗೆ ನಾವೇ ಬಿಟ್ಕೊಡ್ತೀವಿ. ಹಂಗು ಹಿಂಗು ನಡೆಯುತ್ತೆ ಸರ್, ಮನೆಯಲ್ಲಿಯೇ ಹೊಲಿಯೋದ್ರಿಂದ ಕಟ್ಟಿನಿಟ್ಟೆ ಗೆರೆ ಹಾಕೋಕ್ಕಾಗಲ್ಲ,
0: ನಡೀತೀವಿ.
1: ನಾವು ಎಷ್ಟೋ ಸತಿ ಫ್ರೀ ವರ್ಕ್ ಮಾಡ್ಕೊಟ್ಟಿದೀವಿ.
0: ಈಗ ಲೈನಿಂಗ್ ಅವನ್ನೆಲ್ಲ ಸಿಂಕ್ ಮಾಡಿ ಹೊಲಿಬೇಕಪ್ಪ ಅಂತೆಲ್ಲ ಹೇಳ್ತಿರ್ತಾರೆ, ಈಗೆಲ್ಲ ಸಿಂಕ್ಲೆಸ್ ಎಲ್ಲ ಲೈನಿಂಗ್ ಪೀಸ್ ಅವೆಲ್ಲ ಬಂದಿದ್ದಾವೆ, ಅವನ ಆ ಥರದ್ದೆಲ್ಲ ಕೆಲಸಗಳನ್ನೆಲ್ಲ ಮಾಡ್ತೀರಾ?
1: ಸರ್, ಅವ್ರ ಅಂಗಡಿಯಲ್ಲಿ ಏನೇ ಅಂದ್ರೂ ನಾವು ನೀರೆಲ್ಲ ಹಾಕಿ ಐರನ್ ಮಾಡಿನೇ ಕಟಿಂಗ್ ಮಾಡಿ ಒಟ್ಟು ಏನಾದರೂ ಗುಡ್ ವರ್ಕ್ ಕೊಡಬೇಕು.
0: ಹೌದು,
1: ಕೆಲಸ ಕಮ್ಮಿ ಆಗುತ್ತೆ ಅನ್ನೋದು ಶಾರ್ಟ್ಕಟ್ ಯೂಸ್ ಮಾಡಿದೆ. ಅವ್ರಿಗೆ ನಾವು ಒಳ್ಳೆ ವರ್ಕ್ ಕೊಡ್ತೀನಿ ಅನ್ನೋದು ಒಂದು ಮೈಂಡ್ ಥಿಂಗ್ ಇಟ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಸರ್ವೈವ್ ಆಗ್ಬೋದು ಸರ್. ಇದ್ರೊಳಗೆ
0: ಇತ್ತೀಚೆಗೆ ಹೆಣ್ಮಕ್ಳು ಬ್ಲೌಸು ಈ ಥರಕ್ಕೆ ತುಂಬ ಕೂಲಿ ಜಾಸ್ತಿ ಆಗಿದೆ, ಈಗ ಗಂಡು ಮಕ್ಳಿಗಿಂತ ತುಂಬ ಜಾಸ್ತಿ ಹೆಣ್ಮಕ್ಳಿಗೆ ಕೂಲಿನೇ ಜಾಸ್ತಿ.
1: ಅದೇ ಥರ ಡಿಸೈನ್ಸು ಹಂಗೆ ಕೇಳಿ
0: ಅಷ್ಟೇ ಇದೆ, ಅಷ್ಟೇ ಕಷ್ಟ ಇರುತ್ತೆ.
1: ಅದು ಯೂಟ್ಯೂಬ್ ನೋಡಿದೆ, ರೀಲ್ಸ್ ನೋಡಿದೆ, ಇದೇ ಥರ ಬೇಕು ಅದೇ ಥರ ಬೇಕು ಅಂತ ಡಿಮ್ಯಾಂಡ್ ಇಡೋದ್ರಿಂದ ನಾವು ಕೇಳಿದಷ್ಟು ರೇಟು ಕೊಡ್ತಾರೆ. ವರ್ಕ್ ಜಾಸ್ತಿ ಇದೆ, ನಿಜ
0: ವರ್ಕ್ ಜಾಸ್ತಿ ಇದೆ,
1: ಆದ್ರೂ ಪರವಾಗಿಲ್ಲ. ಇದೇ ನಮ್ಮ ವೃತ್ತಿಯಾಗಿರೋದ್ರಿಂದ ಒಂದು ಡಿಸೈನ್ ಮಾಡೋದು, ಇನ್ನೊಂದು ಚೂರು ಅದಕ್ಕೆ ಎಕ್ಸ್ಟ್ರಾ ಎಫೆಕ್ಟ್ ಹಾಕಿ ಇನ್ನೊಂದು ಡಿಸೈನ್ ಮಾಡ್ತೀವಿ ಅಷ್ಟೇ.
0: ಇಷ್ಟೊಂದೆಲ್ಲ ಆರ್ಡರ್ಗಳು ಸಿಗ್ತವೆ, ಇಷ್ಟೊಂದೆಲ್ಲ ತುಂಬಾ ಬ್ಯುಸಿ ಇರುತ್ತಲ್ಲ, ನಿಮಗೆ ಫ್ಯಾಮಿಲಿಗೆಲ್ಲ ಟೈಮ್ ಕೊಡ್ಲಿಕ್ಕೆ ಆಗುತ್ತಾ?
1: ಆಗುತ್ತೆ ಸರ್, ಯಾಕಂದ್ರೆ ನಾನು ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಅರ್ಲಿಯಾಗಿ ಎದ್ದೇಳ್ತೀವಿ, ಸ್ವಲ್ಪ ನೈಟ್ ನೈಟು ವರ್ಕ್ ಮಾಡಬೇಕಾಗತ್ತೆ, ಮಕ್ಕಳನ್ನ ಕರ್ಕೊಂಬರೋದು ಬಿಡೋದು ಇರುತ್ತೆ. ಇವಾಗ ನೋಡಿ, ನಾನೇ ದುಡಿಯೋದು ಅಂತೇಳಿ ನಮ್ಮ ಮಕ್ಕಳಿಗೆ ಗೊತ್ತಿರೋದ್ರಿಂದ ಅವ್ರಿಗೂ ನಮ್ಮ ಮೇಲೆ ಗೌರವ ಜಾಸ್ತಿ ಇರುತ್ತೆ. ಅಮ್ಮ ಮಾಡ್ತಾರೆ ಅಂತ ಅವರು ಕೈ ಜೋಡಿಸಿ ಇನ್ನೊಂದು ಕೆಲಸ ಮಾಡ್ತಾರೆ. ನಮ್ಮ ಯಜಮಾನ್ರು ಅಷ್ಟೇನೆ, ಓ ಮನೆಯಲ್ಲಿ ಇವಳು ನನ್ನ ಸರಿ ಸಮಕ್ಕೆ ದುಡಿತಾಳೆ ಅಂತ ಅವ್ರಿಗೂ ನಮ್ಮ ಮೇಲೆ ಗೌರವ ಇರುತ್ತೆ. ಅವರು ನಮ್ಮ ಕೈ ಜೋಡಿಸ್ತಾರೆ, ಇದು ಅಲ್ಲ ಇದು ಮಾಡಬೇಕು ಅಂತ ಅಂತಾರೆ. ಇನ್ನು ಬಾಂಡಿಂಗ್ ಚೆನ್ನಾಗುತ್ತೆ ಅಂತ ಅನಿಸುತ್ತೆ.

0: ಸರ್ ನಮಗೆ ಫ್ಯಾಮಿಲಿ ಟೈಮು ಕೊಡೋಕ್ಕಾಗುತ್ತೆ, ಫ್ಯಾಮಿಲಿ ಜೊತೆಗೆ ಚೆನ್ನಾಗಿ ಅವರು ನಮಗೆ ಒಳ್ಳೆ ಅನುಕೂಲವಾಗಿದ್ದಾರೆ ಅಂತ ಅನಿಸುತ್ತೆ ಸರ್.
1: ಮುಂದಿನ ಏನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರ?
0: ಈಗ ಸದ್ಯಕ್ಕೆ ಟೈಲರಿಂಗ್ ನಡೀತಾ ಇದೆ ಸರ್, ಮಕ್ಕಳನ್ನ ಚೆನ್ನಾಗಿ ಓದಿಸ್ಕೊಂತ ಇದನ್ನೇ ಮುಂದುವರಿಸ್ಬೇಕು ಅಂತಾನೆ ಇದೆ ಸರ್.
1: ಇದನ್ನೇ ಮುಂದುವರಿಸ್ಬೇಕು ಅಂತ ಇದ್ರೆ, ಈಗ ನಾವು ಸಾಕಷ್ಟು ನಮ್ಮ ಮಹಿಳೆಯರನ್ನು ನೋಡ್ತಾ ಇರ್ತೀವಿ, ವಿದ್ಯಾಭ್ಯಾಸ ಮಾಡಿರ್ತಾರೆ, ಕೆಲಸ ಇಲ್ಲದೆ ಸುಮ್ಮನೆ ನಿರುದ್ಯೋಗಿಗಳಾಗಿರ್ತಾರೆ, ಅಂತ ಮಹಿಳೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ನಮ್ಮ ಮನೇಲಿ ಟಿ ವಿ ಇಲ್ಲ ಸರ್, ಮನೆಯಲ್ಲಿ ಮೊಬೈಲ್ ಇದೆ, ನ್ಯೂಸ್ ಕೇಳಕ್ಕೆ ಅಷ್ಟೇ, ಧಾರಾವಾಹಿ ಅಟ್ಯಾಚ್ಮೆಂಟ್ ಇಲ್ಲ. ನಾನು ಜೀವನ ನಡೆಸಬೇಕು, ಅದಕ್ಕೆ ನನಗೆ ಏನು ಬೇಕು, ಅದು ಎರಡು ಥಾಟ್ ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ಅನಾಗತ್ಯ ರೀಲ್ಸ್ ನೋಡೋದು ತಪ್ಪುತ್ತೆ, ಟಿ ವಿ ಮುಂದೆ ಕುತ್ಕೊಳ್ಳೋದು ತಪ್ಪುತ್ತೆ, ಅಕ್ಕಪಕ್ಕ ಹೋಗಿ ಟೀ ಕುಡ್ಕೊಂತ ಮಾತಾಡೋದು ತಪ್ಪಿಡುತ್ತೆ. ನಾವು ನಮ್ಮ ಕೆಲಸದಲ್ಲೇ ಆದರೆ ನಾಲ್ಕು ಕಾಸು ಕೈಯಲ್ಲಿ ದುಡ್ಡು ಎಣಿಸ್ತಾ ಹೋಗ್ತಾ ಇದ್ದಾರೆ ಸರ್, ಅವಾಗ ನಮಗೆ ಗೊತ್ತಾಗುತ್ತೆ ಇವತ್ತು ನಾಲ್ಕು ಕಾಸು ಇದೆ, ಅದು 40 ರೂಪಾಯಿ ಹೆಂಗೆ ಮಾಡೋದು, 400 ರೂಪಾಯಿ ಹೆಂಗೆ ಮಾಡೋದು, ಅದು ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹೇಳೋದು, ಸಮಯನ ವ್ಯರ್ಥ ಮಾಡಬೇಡಿ, ಯಾಕಂದರೆ ಇವಾಗಿನ ಕಾಲದ ರೇಟ್ ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬ ರೇಟ್ ಜಾಸ್ತಿ ಆಗಿದೆ, ಮಕ್ಕಳ ಎಜುಕೇಷನ್ಗೂ ತುಂಬ ಜಾಸ್ತಿ ಆಗಿದೆ. ಹಂಗಾಗಿ ನಮಗಿರೋ ಟೈಮನ್ನ ನಾವು ಎಷ್ಟು ಪ್ರೊಡಕ್ಟಿವಿಟಿ ಆಗಿ ಯೂಸ್ ಮಾಡ್ತೀವಿ, ಅದರಿಂದ ಏನು ಗಳಿಕೆ ಆಗುತ್ತೆ, ಎಷ್ಟು ಮನಃಶಾಂತಿ ಸಿಗುತ್ತೆ ಅನ್ನೋದ್ರ ಮೇಲೆ. ಇವಾಗ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಅದರಿಂದ ನಾಲ್ಕು ಕಾಸು ಗಳಿಸ್ಬಿಟ್ರೆ ಅವಾಗ ಸಿಗೋ ಸಮಾಧಾನ ಇದೆಯಲ್ಲ, ಅದು ನೀವು ಎಷ್ಟೇ ಅವರ್ ಟಿ ವಿ ಮುಂದೆ ಕುತ್ಕೊಂಡ್ರು ಸಲ್ಲದು, ಆಗಲ್ಲ
1: ಆಗಲ್ಲ. ಅದೇ ಗಂಡು ಮಕ್ಕಳು ಒಂದೇ ದುಡಿದ್ರೆ ಮನೆ ಸಂಸಾರ ಇಷ್ಟೊಂದೆಲ್ಲ ಖರ್ಚು ಕಷ್ಟ. ಆ ಥರ ನಾವು ಮಹಿಳೆಯರು ಹೆಂಡತಿಯಾಗಿ, ಗೃಹಿಣಿಯಾಗಿ, ಸೊಸೆಯಾಗಿ ಈ ಥರ ಎಲ್ಲ ನಾವು ಕೈ ಜೋಡಿಸಿದ್ರೆ ನಮ್ಮ ಒಂದು ಕುಟುಂಬ ಮುಂದಕ್ಕೆ ಬರುತ್ತೆ. ಈ ಕೆಲಸ ನಿಮಗೆ ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆ?
0: ಹಾಂ ಸರ್, ಸಂತೋಷ ಅನ್ಕೊಂಡು ಜೀವನನೂ ತೃಪ್ತಿ ಅನಿಸುತ್ತೆ, ಚೆನ್ನಾಗಿ ನಡೀತಾ ಇದೆ ಸರ್, ನಾನು ಹ್ಯಾಪಿ ಆಗಿದ್ದೀನಿ.
1: ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ನಿಮಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ?
0: ನಾನು ನಮ್ಮ ಮನೆಯವರು, ನನಗೆ ಎರಡು ಮಕ್ಕಳು ಸರ್, ಮಕ್ಕಳೂ ಅಷ್ಟೇ, ಅಮ್ಮ ಒಲಿತಾ ಇದ್ದಾರೆ ಅಂದರೆ ಡಿಸ್ಟರ್ಬ್ ಮಾಡಲ್ಲ, ಅವರೇ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ನೆಲ ಒರೆಸೋದು ಹಂಗೆಲ್ಲ ಹೆಲ್ಪ್ ಮಾಡ್ತಾರೆ. ಮಕ್ಕಳಿಗೂ ಒಂದು ಏನು ದೊಡ್ಡವ್ರ ಮೇಲೆ ಭಯಭಕ್ತಿ ಇದೆ, ಓ ಕಷ್ಟ ಪಡ್ತಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ನಮ್ಮ ಮನೆಯವರಿಗಾದರೂ ಅಷ್ಟೇ, ಓ ಹೆಂಡ್ತಿನೂ ದುಡಿತಾ ಇದ್ದಾಳಪ್ಪ ಅಂತಂದು ಸಮಾನ ಗೌರವ ಸಿಗ್ತಾ ಇದೆ, ಅವಳು ಮಾಡ್ತಾಳೆ ಅನ್ನೋದು ಅವ್ರಿಗೂ ತಲೆಯಲ್ಲಿದೆ. ಜೀವನ ನಾನು ಒಬ್ಬನೇ ನಡೆಸ್ತಾ ಇಲ್ಲ, ಅವಳು ನನ್ನ ಜೊತೆಗೆ ಕೈಗೂಡಿಸಿ ನಡೆಸ್ತಾ ಇದ್ದಾಳೆ ಅನ್ನೋದು ಅವ್ರ ಮೈಂಡಲ್ಲೂ ಇದೆ. ಹಾಗಾಗಿ ಏನು ತಾಪತ್ರಯ ಬರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಹೋಗುತ್ತೆ.
1: ಬಹಳ ಸಂತೋಷ ಮೇಡಮ್, ತುಂಬಾ ಚೆನ್ನಾಗಿ ಜೀವನ ಕಟ್ಟಿಕೊಂಡಿದ್ದೀರಾ. ಈ ಕಾರ್ಯಕ್ರಮ ಕೇಳಂತ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು?
0: ನನ್ನ ಫೋನ್ ನಂಬರ್ ಸರ್, ನಾವು ದಾವಣಗೆರೆಯಲ್ಲಿ ಇದ್ದೀವಿ, 8722-36-5825. ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಮಾತಾಡ್ತೀನಿ, ಇಲ್ಲ ಅಂದ್ರೆ ದಾವಣಗೆರೆಯಲ್ಲಿ ನಮ್ಮ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ, ಏನಾದ್ರು ಕಲಿಕೆ ಮಾಡ್ತೀನಿ ಅಂದ್ರು ಅದಕ್ಕೂ ನಾನು ಹೆಲ್ಪ್ ಮಾಡ್ತೀನಿ.
1: ಕೇಳಿದ್ರೆ ಅನಿತಾ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8722-22-36-5825. ಬಹಳ ಸಂತೋಷ ಅನಿತಾ ಅವರೇ, ನಮ್ಮ ಆಕಾಶವಾಣಿಯವರಿಗೆ ಬಂದ್ಬಿಟ್ಟು ನಿಮ್ಮ ಸ್ವಉದ್ಯೋಗದಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡ್ರೆ, ಇದೇ ರೀತಿ ನಿಮಗೆ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.

0: ಇದುವರೆಗೂ ಸ್ವ ಉದ್ಯೋಗಗಳು ಅನುಭವಗಳ ಕುರಿತು ದಾವಣಗೆರೆ ಬಸವರಾಜಪೇಟೆಯ ಶ್ರೀಮತಿ ಅನಿತಾ ಕೆಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ.
1: ರೈತ ಬಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುಎನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ಬಂದ್ಬಿಟ್ಟು ಸಾವಯವ ಕೃಷಿಯಲ್ಲಿ ಹಸಿರು ಗೊಬ್ಬರಗಳ ಮಹತ್ವ ಮತ್ತು ನಿರ್ವಹಣೆ ಅಂತ. ರೈತ ಬಾಂಧವರಿಗೆಲ್ಲ ತಿಳಿದಿರೋ ಹಾಗೆ ಹಸಿರು ಗೊಬ್ಬರಗಳು ಇತ್ತೀಚೆಗೆ ನಮ್ಮ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಯಾಕೆಂದರೆ ಇದು ಮಣ್ಣಿಗೆ ಸಾಕಷ್ಟು ಸಾವಯವ ಪದಾರ್ಥನ ಇದರಿಂದ ನಾವು ಸೇರಿಸೋದಕ್ಕೆ ಸಾಧ್ಯ ಆಗುತ್ತೆ. ಜಮೀನನ್ನು ಉಳುಮೆ ಮಾಡಿ ಹಾಗೆ ಖಾಲಿ ಬಿಟ್ಬಿಟ್ರೆ ಕಳೆಗಳು ವ್ಯರ್ಥವಾಗಿ ಬೆಳೆದು ಪೋಷಕಾಂಶಗಳನ್ನು ಮತ್ತು ಭೂಮಿಯನ್ನ ಫಲವತ್ತತೆನ ಬೆಳೆ ಬೆಳೆಯೋದಕ್ಕಿಂತ ಬಿತ್ತನೆಗಿಂತ ಮುಂಚೆನೇ ನಷ್ಟ ಮಾಡ್ತಕ್ಕಂಥ ಸಂಭವ ಇರುತ್ತೆ. ಹಾಗಾಗಿ ಆ ಜಮೀನನ್ನು ಖಾಲಿ ಬಿಡದೆ ಹಸಿರು ಗೊಬ್ಬರಗಳನ್ನು ಬೆಳೀತಕ್ಕಂಥ ಪದ್ಧತಿನ ರೈತರು ರೂಢಿಸ್ಕೊಂಡು ಬಂದಿದ್ದಾರೆ. ಮುಂಗಾರಿನಲ್ಲಿ ಬೀಳ್ತಕ್ಕಂಥ ಈ ಮೇ ಜೂನ್ನಲ್ಲಿ ಬೀಳ್ತಕ್ಕಂಥ ಮಳೆಗೆ ನಾವೀಗ ಈ ಪಿರಿಯಡ್ನಲ್ಲಿ ನಾವು ಹಸಿರು ಗೊಬ್ಬರಗಳನ್ನ ಬಿತ್ತನೆ ಮಾಡಿದ್ವಿ ಅಂದರೆ ಸೆಣಬು, ಡಯಾಂಚ, ಅಗಸೆ ಈ ರೀತಿಯ ಯಾವುದು ಸಿಗಲಿಲ್ಲ ಅಂದರೆ ಅಲಸಂದೆ, ಉದ್ದು ಈ ರೀತಿ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ದ್ವಿದಳ ಧಾನ್ಯಗಳನ್ನು ಕೂಡ ನಾವು ಹಸಿರು ಗೊಬ್ಬರಗಳನ್ನಾಗಿ

0: ಬೆಳಿಬೋದು. ಈ ಖಾಲಿ ಜಮೀನಿನಲ್ಲಿ ಇವುಗಳನ್ನ ಬೆಳೆದು ನಾವು 40-50 ದಿವಸ ಹೂವಾಡ್ತಕ್ಕಂಥ ಸಮಯ ಒಂದು ನಿರ್ದಿಷ್ಟ ಸಮಯದಲ್ಲಿ ನಾವು ಭೂಮಿಗೆ ಸೇರಿಸೋದ್ರಿಂದ ಇದು ಎಳಸಾಗಿರುತ್ತೆ, ಭೂಮಿಗೆ ಸುಲಭವಾಗಿ ಸೇರಿಕೊಂಡು ಒಂದು ಗೊಬ್ಬರ ರೂಪದಲ್ಲಿ ಭೂಮಿಗೆ ಸಿಗುತ್ತೆ. ಜೊತೆಗೆ ಇದರಿಂದ ಮುಂದಿನ ಬೆಳೆಗೆ ಬೇಕಾಗಿರ್ತಕ್ಕಂಥ ಸುಮಾರು 25-30% ಸಾರಜನಕನ ನಾವು ಕಡಿಮೆ ಮಾಡಬಹುದು. ಅಷ್ಟು ಸಾರಜನಕನ ಲಭ್ಯತೆಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಈ ಹಸಿರು ಗೊಬ್ಬರಗಳು ಏನಾಗುತ್ತೆ, ಸಾವಯವ ಇಂಗಾಲದ ಒಂದು ಮೂಲವಾಗಿ ನಮಗೆ ಸಾಕಷ್ಟು ಪೋಷಕಾಂಶಗಳನ್ನ ಭೂಮಿಗೆ ಸೇರಿಸೋದಕ್ಕೆ ಸಹಾಯ ಮಾಡುತ್ತೆ. ಇವುಗಳ ಇನ್ಸಿಟಿವ್ ಗ್ರೀನ್ ಮ್ಯಾನ್ಯೂರಿಂಗ್ ಅಂತ ನಾವು ಕರಿತೀವಿ. ಹಸಿರು ಗೊಬ್ಬರದಲ್ಲಿ ಎರಡು ವಿಧಾನ ಇದಾವೆ. ಸ್ಥಳದಲ್ಲೇ ಹಸಿರು ಗೊಬ್ಬರ ಮಾಡೋದು ಅಂದ್ರೆ ಬೆಳೆಗಳ ರೂಪದಲ್ಲಿ ಬೆಳೆದು ನಾವು ಭೂಮಿಗೆ ಸೇರಿಸ್ತಕ್ಕಂಥ ಪದ್ಧತಿನ ನಾವು ಸ್ಥಳದಲ್ಲಿ ಹಸಿರು ಗೊಬ್ಬರ ಒದಗಿಸ್ತಕ್ಕಂಥ ಕ್ರಮ ಅಂತ ಕರಿತೀವಿ. ಇನ್ನೊಂದು ಪದ್ಧತಿ ಇದೆ ಎಕ್ಸಿಟಿವ್ ಗ್ರೀನ್ ಮ್ಯಾನ್ಯೂರಿಂಗ್ ಅಂತ, ಅದು ಈಗ ಚಿತ್ರದುರ್ಗ ಬಳ್ಳಾರಿ ಈ ರೀತಿ ಒಣ ಪ್ರದೇಶದಲ್ಲಿ ಹಸಿರು ಗೊಬ್ಬರ ಬೆಳೆಯೋದಕ್ಕೆ ಪೂರಕವಾದ ವಾತಾವರಣ ಇರೋದಿಲ್ಲ ಅಂತ ಜಾಗದಲ್ಲಿ ಹೊಂಗೆ ಸೊಪ್ಪು, ಗ್ಲೇರಿಸಿಡಿಯ, ಎಕ್ಕ, ಜೊತೆಗೆ ಪಾರ್ಥೇನಿಯಮು, ಸುಬಾಬುಲ್ಲು, ಬೇವು ಈ ರೀತಿಯಾದ ಗಿಡಗಳನ್ನ ಎಲೆಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಗೊಬ್ಬರಕ್ಕಾಗಿ ಬಳಸ್ತಾರೆ. ಇದನ್ನ ಎಕ್ಸಿಟಿವ್ ಗ್ರೀನ್ ಮ್ಯಾನ್ಯೂರಿಂಗ್ ಅಂತ ನಾವು ಕರಿತೀವಿ. ಹಸಿರು ಗೊಬ್ಬರಗಳನ್ನ ಆರಿಸುವಾಗ ಗಿಡಗಳು ಯಾವ ರೀತಿ ಇರಬೇಕು ಅಂದ್ರೆ ಎರಡು ಬೆಳೆಗಳ ನಡುವೆ ಅಲ್ಪಾವಧಿಯಲ್ಲಿ ತ್ವರಿತವಾಗಿ ಬೆಳೀತಕ್ಕಂಥ ಇದನ್ನ ಈ ಇಂಟರ್ ಕ್ರಾಪ್ ಆಗಿ ಕೂಡ ನಾವು ಹಸಿರು ಗೊಬ್ಬರಗಳನ್ನ ಬೆಳಿಬಹುದು. ಬೆಳೆದು ಮತ್ತೆ ಕುಂಟೆ ಹೊಡಿಬೇಕಾದ್ರೆ ಭೂಮಿಗೆ ಸೇರಿಸಬಹುದು. ಎಳಸಾಗಿ ಕಡಿಮೆ ನಾರನ್ನ ಹೊಂದಿರತಕ್ಕಂಥ ಇದನ್ನ ದ್ವಿದಳ ಧಾನ್ಯಗಳನ್ನ ನಾವು ಹಸಿರು ಗೊಬ್ಬರಗಳಿಗೆ ಆಯ್ಕೆ ಮಾಡ್ಕೊಂಡಿರ್ತೀವಿ. ಮತ್ತು ಹಸಿರು ಗೊಬ್ಬರಗಳು ಕಡಿಮೆ ನೀರಿನಲ್ಲಿ ಬೆಳೆಯುವಂತಾಗಿರಬೇಕು, ಕಡಿಮೆ ಫಲವತ್ತತೆಯಲ್ಲಿ ಹೊಲಸಾಗಿ ಬೆಳೆಯತಕ್ಕಂಥ ಶಕ್ತಿ ಇರಬೇಕು. ಇವು ಆಳವಾಗಿ ಬೇರೆ ಬಿಟ್ಟು ಕೆಳಪದರದಿಂದ ನೀರು ಮತ್ತು ಪೋಷಕಾಂಶಗಳನ್ನು ಭೂಮಿಗೆ ಸೇರಿಸೋ ಹಾಗಾಗಿರಬೇಕು. ದ್ವಿದಳ ಧಾನ್ಯಕ್ಕೆ ಸೇರಿರೋದ್ರಿಂದ ಸಾರಜನಕನ ಸ್ಥಿರೀಕರಿಸತಕ್ಕಂಥ ಕೆಲಸನ ಹಸಿರು ಗೊಬ್ಬರಗಳು ಮಾಡುತ್ತೆ. ಇವು ಹಸಿರು ಗೊಬ್ಬರವನ್ನು ಬಳಸುವಾಗ ಅನುಸರಿಸಬೇಕಾದ ಕ್ರಮಗಳು ಅಂದರೆ, ಜಮೀನುಗಳಲ್ಲಿ ಹಸಿರು ಗೊಬ್ಬರದ ಬೀಜನಗಳನ್ನು ಬಿತ್ತನೆಗಿಂತ ಮುಂಚಿತವಾಗಿ ನಾವು ಬಿತ್ತಿರ್ತೀವಿ. ಈ ಸಕಾಲದಲ್ಲಿ ನಾವು ಹೂವು ಬಿಡ್ತಕ್ಕಂಥ ಈ ಸಮಯದಲ್ಲಿ ನಾವು ಸೇರಿಸಿದಾಗ ಏನಾಗುತ್ತೆ, ಚೆನ್ನಾಗಿ ಭೂಮಿಗೆ ಕಳೆತು ಗೊಬ್ಬರ ಆಗುತ್ತೆ. ಇಲ್ಲಾಂದರೆ ಬಲ್ತಿರತಕ್ಕಂಥ ನಾರಿನಂಶ ಜಾಸ್ತಿ ಇತ್ತು ಅಂದರೆ ಗಿಡಗಳು ಕಳಿಯೋದಿಲ್ಲ. ಹಾಗೆ ಈ ಹಸಿರು ಗೊಬ್ಬರದ ತ್ಯಾಜ್ಯ ಏನು ಭೂಮಿಗೆ ಸೇರುವಾಗ ಸಾಕಷ್ಟು ತ್ಯಾಜ್ಯ ಇದ್ದರೆ ಸಾಕಷ್ಟು ಎರೆಹುಳುಗಳು ಅಟ್ರ್ಯಾಕ್ಟ್ ಆಗುತ್ತೆ, ಭೂಮಿಯಲ್ಲಿರ್ತಕ್ಕಂಥ ಉಪಯೋಗ ಆಗ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಪ್ರಮಾಣವೂ ಕೂಡ ಹೆಚ್ಚಿಗೆ ಆಗುತ್ತೆ. ಹೀಗೆ ಪ್ರತಿ ಪ್ರದೇಶದಿಂದ 4-10 ಟನ್ನಷ್ಟು ಹಸಿರು, 20-30 ಕೆ ಜಿ ಸಾರಜನಕನ ನಾವು ಈ ಹಸಿರು ಗೊಬ್ಬರ ಕ್ರಮದಿಂದ ನಾವು ಬಳಸ್ಬೋದು. ಇಲ್ಲಿ ಹಸಿರು ಗೊಬ್ಬರಕ್ಕೆ ಬೀಜದ ಪ್ರಮಾಣ ಎಷ್ಟು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಡಯಾಂಚ ಆದರೆ ಎಕರೆಗೆ 8-10 ಕೆ ಜಿ, ಸಸ್ಬೇನಿಯಾ 6-8 ಕೆ ಜಿ, ಸೆಣಬು 12-15 ಕೆ ಜಿ ಯೂಸ್ ಮಾಡಬೇಕಾಗುತ್ತೆ. ಅಲಸಂದೆ ಆದರೆ 6-8 ಕೆ ಜಿ, ಹೆಸರು ಉದ್ದು 6-8 ಕೆ ಜಿ, ಹುರುಳಿ ಆದರೆ 10 ಕೆ ಜಿ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಹಸಿರು ಗೊಬ್ಬರಗಳನ್ನ ಪ್ರತಿ ಎಕರೆಗೆ ಬೀಜದ ಪ್ರಮಾಣನ ಬಳಸಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನನ್ನ ಭೇಟಿಯಾಗಬಹುದು. 8867097307 ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ ಗರಿಷ್ಠ 6,651 ರೂಪಾಯಿಗಳು, ಅವರೆ ಓಲ್ ಕ್ವಿಂಟಾಲ್ಗೆ ಕನಿಷ್ಠ 2,609 ರೂಪಾಯಿಂದ ಗರಿಷ್ಠ 2,809 ರೂಪಾಯಿಗಳು. ಕಡಲೆಕಾಳು ಅವರೇ ಜಿಡಿ ಕ್ವಿಂಟಾಲ್ಗೆ ಕನಿಷ್ಠ 4,211 ರೂಪಾಯಿಂದ ಗರಿಷ್ಠ 6,804 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 5,899 ರೂಪಾಯಿಂದ ಗರಿಷ್ಠ 8,099 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ 3,025 ರೂಪಾಯಿಂದ ಗರಿಷ್ಠ 3,725 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 2,240 ರೂಪಾಯಿಗಳು. ಮೆಕ್ಕೆಜೋಳ ಜೋಳದಾರರು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,850 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,856 ರೂಪಾಯಿಂದ ಗರಿಷ್ಠ 3,502 ರೂಪಾಯಿಗಳು. ಕುಸುಬೆ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,311 ರೂಪಾಯಿಗಳು. ಚನ್ನಗಿರಿಯ ಮಾರುಕಟ್ಟೆ ಧಾರಣೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 45,199 ರೂಪಾಯಿಂದ ಗರಿಷ್ಠ 53,599 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,700 ರೂಪಾಯಿಂದ ಗರಿಷ್ಠ 2,050 ರೂಪಾಯಿಗಳು. ಭತ್ತ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 2,550 ರೂಪಾಯಿಗಳು. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 3,289 ರೂಪಾಯಿಂದ ಗರಿಷ್ಠ 9,729 ರೂಪಾಯಿಗಳು. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಗರಿಷ್ಠ 9,400 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 1,801 ರೂಪಾಯಿಂದ ಗರಿಷ್ಠ 2,245 ರೂಪಾಯಿಗಳು. ರಾಗಿ ಉತ್ತಮ ಕ್ವಿಂಟಾಲ್ಗೆ ಕನಿಷ್ಠ ಗರಿಷ್ಠ

ಎಪ್ಪತ್ತೈದು ರೂಪಾಯಿಂದ ಕನಿಷ್ಠ ಗರಿಷ್ಠ 3,125 ರೂಪಾಯಿಗಳು. ಹಿರಿಯೂರಿನ ಮಾರುಕಟ್ಟೆ ಧಾರಣೆ. ಹರಿಹರದ ಮಾರುಕಟ್ಟೆ ಧಾರಣೆ. ಭತ್ತ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 2,800 ರೂಪಾಯಿಗಳು. ಹೊಳಲ್ಕೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 21,000 ರೂಪಾಯಿಂದ ಗರಿಷ್ಠ 26,200 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ ಕ್ವಿಂಟಾಲ್ಗೆ ಕನಿಷ್ಠ 1,761 ರೂಪಾಯಿಂದ ಗರಿಷ್ಠ 2,100 ರೂಪಾಯಿಗಳು. ಹೊಸದುರ್ಗದ ಮಾರುಕಟ್ಟೆ ಧಾರಣೆ. ತೆಂಗಿನಕಾಯಿ ಕನಿಷ್ಠ ಹಾಗೂ ಗರಿಷ್ಠ 20,000 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 3,600 ರೂಪಾಯಿಂದ ಗರಿಷ್ಠ 3,606 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಒಂದು ಜನಪದ ಗೀತೆ.

0: ಇದುವರೆಗೂ ಜನಪದ ಗೀತೆಯೊಂದನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ.
1: ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜನಸಂಖ್ಯಾ ಸಂರಕ್ಷಣೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ, ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರೆಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಬುದ್ದಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು 1 ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ ಸಾಂಗ್ವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ.

0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. ಮಾರ್ಚ್ 2026ಕ್ಕೆ ಮುಕ್ತಾಯಗೊಂಡ ಅವಧಿಯಲ್ಲಿ ಆರ್ಬಿಐನ ತಪಶೀಲು ಪತ್ರ ಶೇಕಡಾ 20.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರು ಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ ಮಾರ್ಚ್ 31ಕ್ಕೆ 879.58 metric tons ಚಿನ್ನ ಸಂಗ್ರಹ ಪ್ರಸ್ತುತ 880.52 metric tons ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ದಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ಧತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲ ತೈಲ ಶುದ್ದೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 92,000 metric tons ಎಲ್ಪಿಜಿ ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 270,000 metric tons ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನೆಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು ಜೂನ್ 3ರಂದು ವೈಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 quintal ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ 2ನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತನ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 million tons ನಿರೀಕ್ಷೆ ಇದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೆಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಐ ಕಮಿಷನರ್ ಸಿಡಿಸಿಎ ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2,680 ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸಿ

0: ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದ ಅಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ, ತೇವಾಂಶ, ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸೋತು ಈ ಪಂದ್ಯ ಮೂಲಕ ಫೈನಲ್ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ಧಿಗೆ ಭಾರತ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ, ಇದು 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 7:45:35. ಈಗ ಕೇಳಿ ಸಮಯದ ಸದುಪಯೋಗ. ಈ ಕುರಿತು ಮಾತನಾಡುತ್ತಾರೆ ಜೆ ಪ್ರೇಮಾನಂದ.
2: ಬಿಡುವು ಎಂಬ ಮೂರಕ್ಷರದ ಶಬ್ದ ಕಿವಿಗೆ ಬೀಳುತ್ತಿದ್ದಂತೆ ಎಲ್ಲರ ಮನದಲ್ಲಿ ಏನೋ ಒಂದು ಬಗೆಯ ನಿರಾಳ ಭಾವ ವ್ಯಕ್ತವಾಗುತ್ತದೆ. ಹಾಗಿರುವಾಗ ನಮಗೆ ದೊರೆಯುವ ಬಿಡುವಿನ ವೇಳೆಯನ್ನು ನಾವು ಹೇಗೆ ಕಳೆಯುತ್ತೇವೆ ಎಂಬ ಕುರಿತು ಅರಿಯಬೇಕಾದ ಅಗತ್ಯ ಇದೆ. ನಾವು ನಮ್ಮ ನಡುವಿನ ವೇಳೆಯನ್ನು ಹೇಗೆ ಕಳೆಯುತ್ತೇವೆ ಅನ್ನುವುದಕ್ಕಿಂತಲೂ ಅದನ್ನು ಹೇಗೆ ಸದುಪಯೋಗಪಡಿಸುತ್ತೇವೆ ಎಂಬುದೇ ಹೆಚ್ಚು ಸಮಂಜಸ ಎನಿಸುತ್ತದೆ. ಏಕೆಂದರೆ ಒಬ್ಬ ವ್ಯಕ್ತಿಯು ತನ್ನ ಬಿಡುವಿನ ವೇಳೆಯನ್ನು ಹೇಗೆ ಕಳೆಯುತ್ತಾನೆ ಎನ್ನುವುದರ ಮೇಲೆ ಅವನು ಎಂಥ ವ್ಯಕ್ತಿ ಎಂಬುದನ್ನು ನಾವು ಊಹಿಸಬಹುದು. ಬಹಳಷ್ಟು ಜನ ಬಿಡುವಿನ ವೇಳೆ ಎಂದರೆ ಅದು ಏನನ್ನೂ ಮಾಡದೆ ಕೇವಲ ಸುಮ್ಮನೆ ಕುಳಿತು ಅಥವಾ ನಿದ್ರೆ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯ ಎಂದು ಭಾವಿಸುತ್ತಾರೆ. ಆದರೆ ಕೆಲವು ವಿಚಾರವಂತರು ಇದನ್ನು ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಎಂದು ವ್ಯಾಖ್ಯಾನಿಸುತ್ತಾರೆ. ಅಂದರೆ ನಮ್ಮ ನಿತ್ಯದ ಕೆಲಸದಲ್ಲಿ ನಾವು ಮಾಡಿಕೊಳ್ಳುವ ಬದಲಾವಣೆಯೇ ವಿಶ್ರಾಂತಿ ಎಂದು ಭಾವಿಸಲಾಗುತ್ತದೆ. ಈ ವಿಚಾರವನ್ನು ಸಾಮಾನ್ಯವಾಗಿ ಎಲ್ಲರೂ ಪರೋಕ್ಷವಾಗಿ ಅನುಸರಿಸುತ್ತಾರೆ. ಜೀವನದಲ್ಲಿ ಹವ್ಯಾಸಗಳಿಲ್ಲದ ವ್ಯಕ್ತಿಗಳು ಬಹುಶಃ ಯಾರೂ ಇರಲಿಕ್ಕಿಲ್ಲ. ಮಾನವ ಜನ್ಮಕ್ಕೆ ಬಂದ ಮೇಲೆ ಎಲ್ಲರೂ ಒಂದಿಲ್ಲೊಂದು ಹವ್ಯಾಸವನ್ನು ರೂಢಿಸಿಕೊಳ್ಳುವುದು ಸಹಜ. ಹಾಗಾಗಿ ನಮ್ಮ ಬಿಡುವಿನ ವೇಳೆಯನ್ನು ಹೆಚ್ಚಾಗಿ ವಿವಿಧ ಹವ್ಯಾಸಗಳಿಗಾಗಿ ಮೀಸಲಿಡುತ್ತೇವೆ. ಇದರಿಂದ ನಮ್ಮ ಮನಸ್ಸಿಗೆ ವಿಶೇಷ ಸಂತೋಷ ಸಿಗುತ್ತದೆ. ಹಾಗಾದರೆ ಈ ಹವ್ಯಾಸ ಎಂದರೆ ಏನು, ಅದು ಹೇಗಿರಬೇಕು ಮತ್ತು ಎಷ್ಟಿರಬೇಕು ಎಂಬ ಕುರಿತು ಆಲೋಚಿಸುವುದು ಒಳಿತು. ಹವ್ಯಾಸ ಎಂದರೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ನಾವು ಉಪಯೋಗಿಸಿಕೊಳ್ಳುವ ನಮ್ಮ ಬಿಡುವಿನ ವೇಳೆ ಎನ್ನಬಹುದು. ನಾವು ಇದನ್ನು ಯಾವುದೇ ಒತ್ತಡವಿಲ್ಲದೆ ಸಂತೋಷ ಹಾಗೂ ಆಸಕ್ತಿಯಿಂದ ಮಾಡುವ ಕಾರ್ಯವಾಗಿರುತ್ತದೆ. ಒಬ್ಬ ವ್ಯಕ್ತಿಗೆ ಒಳ್ಳೆಯ ಹವ್ಯಾಸ ಇದ್ದರೆ ಅದು ಅವನಲ್ಲಿ ಶಿಸ್ತನ್ನು ಬೆಳೆಸುತ್ತದೆ.

ಜನಸಾಮಾನ್ಯರಿಗಿಂತ ಅವನು ಭಿನ್ನ ಎಂಬ ಸಂದೇಶವನ್ನು ನೀಡುತ್ತದೆ. ಒಳ್ಳೆಯ ಹವ್ಯಾಸ ಹೊಂದಿರುವ ವ್ಯಕ್ತಿ ಸಮಾಜಕ್ಕೂ ಒಳ್ಳೆಯದನ್ನು ನೀಡಬಹುದು. ಮನಃಶಾಸ್ತ್ರಜ್ಞರು ಹೇಳುವಂತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದೊಂದು ಸೂಕ್ತ ಪ್ರತಿಭೆ ಅಡಗಿರುತ್ತದೆ. ಅದು ಆಯಾ ವ್ಯಕ್ತಿಯ ಹವ್ಯಾಸದ ಮೂಲಕ ಹೊರಬಂದು ಅವನಿಗೂ ಮತ್ತು ಅವನ ಸಮಾಜಕ್ಕೂ ಪ್ರಯೋಜನವನ್ನು ನೀಡುತ್ತದೆ. ಆರೋಗ್ಯಪೂರ್ಣವಾದ ಹವ್ಯಾಸಗಳು ನಮ್ಮನ್ನು ಸಮಾಜದಲ್ಲಿ ಸಜೀವವಾಗಿ ಇಡಲು ಸಹಕಾರಿಯಾಗುತ್ತವೆ. ನಮ್ಮ ಆರೋಗ್ಯ ಹಾಗೂ ಶಕ್ತಿಯನ್ನು ಕೆಡಿಸಿ ನಮಗೆ ದುಃಖ ನೀಡುವಂಥ ಚಟುವಟಿಕೆಗಳು ಎಂದಿಗೂ ಹವ್ಯಾಸವಾಗಲಾರವು. ಕೆಲವರು ಹವ್ಯಾಸ ಎಂದರೆ ಚಟ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಹವ್ಯಾಸ ಹಾಗೂ ಚಟ ಇವುಗಳ ನಡುವೆ ಇರುವ ಅಂತರವನ್ನು ಸರಿಯಾಗಿ ಅರಿಯಬೇಕಾದ ಅಗತ್ಯತೆ ಇದೆ. ಹವ್ಯಾಸಗಳು ನಮ್ಮಲ್ಲಿ ಸೃಜನಶೀಲತೆಯನ್ನು ಪ್ರಚೋದಿಸುವ ಕಾರ್ಯವನ್ನು ಮಾಡುತ್ತವೆ. ಆದರೆ ಚಟ ಎಂಬುದು ನಕಾರಾತ್ಮಕ ಅಂಶವನ್ನು ಹೊಂದಿದ್ದು ಒಮ್ಮೆ ಅಂಟಿಕೊಂಡರೆ ಅದರಿಂದ ಬಿಡಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಮಾತ್ರವಲ್ಲ, ಅದರಿಂದ ಇತರರಿಗೂ ಹಾನಿಯಾಗುವುದೇ ಹೆಚ್ಚು. ಹವ್ಯಾಸಗಳು ನಮ್ಮಲ್ಲಿರುವ ಪ್ರತಿಭೆಯನ್ನು ಅರಳಿಸುವಂಥದ್ದಾಗಬೇಕೇ ಹೊರತು ನಮ್ಮನ್ನು ಕೆರಳಿಸುವಂಥದ್ದಾಗಬಾರದು. ನಮ್ಮ ಮಾನಸಿಕ ಶಾಂತಿಯನ್ನು ಕದಡುವ ಚಟುವಟಿಕೆಗಳು ಎಂದಿಗೂ ಹವ್ಯಾಸವಾಗಲಾರವು. ಆದ್ದರಿಂದ ಹವ್ಯಾಸ ಮತ್ತು ಚಟ ಇವುಗಳ ನಡುವಿನ ಅಂತರವನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿ ಅದನ್ನು ಅನುಸರಿಸಬೇಕಾದ ವಿವೇಕವನ್ನು ನಾವು ಪಡೆದುಕೊಳ್ಳಬೇಕು. ನಮ್ಮ ಬಿಡುವಿನ ವೇಳೆಯನ್ನು ನಾವು ಸೃಜನಶೀಲ ಹವ್ಯಾಸಗಳಿಗೆ ಬಳಸಿಕೊಳ್ಳುತ್ತಿದ್ದೇವೆಯೋ ಅಥವಾ ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುವುದಾದ ಮಾರಕ ಚಟುವಟಿಕೆಗಳಿಗೆ ವಿನಿಯೋಗಿಸುತ್ತಿದ್ದೇವೋ ಎಂಬ ಸ್ಪಷ್ಟ ಅರಿವು ಪ್ರತಿಯೊಬ್ಬನಿಗೂ ಇರಬೇಕು. ಚಟಗಳು ನಮಗೆ ಮೊದಮೊದಲು ಆಕರ್ಷಣೀಯವಾಗಿ ಕಂಡರೂ ಅದರಿಂದ ಲಭಿಸುವ ಪ್ರತಿಫಲ ಬಹಳ ಭಯಂಕರವಾದದ್ದು. ನಮ್ಮ ಬಿಡುವಿನ ವೇಳೆಯನ್ನು ಯಾವುದೇ ಚಟುವಟಿಕೆ ಇಲ್ಲದೆ ಆಲಸ್ಯದಿಂದ ಕಳೆಯುವುದೂ ಸಹ ನಮ್ಮ ಬದುಕಿಗೆ ಒಳ್ಳೆಯದಲ್ಲ. ಟೂ ಮಚ್ ರೆಸ್ಟ್ ಇಸ್ ರಸ್ಟ್ ಎಂಬ ಮಾತಿನಂತೆ ದೇಹಕ್ಕೆ ಅಗತ್ಯವಿರುವ ವಿಶ್ರಾಂತಿಯನ್ನು ಪಡೆದು ಉಳಿದ ಸಮಯವನ್ನು ಸೃಜನಾತ್ಮಕ ಹವ್ಯಾಸಗಳಿಗೆ ವಿನಿಯೋಗಿಸುವುದು ಉತ್ತಮ. ನಮ್ಮ ಬಿಡುವಿನ ವೇಳೆಯಲ್ಲಿ ನಾವು ಬೆಳೆಸಿಕೊಳ್ಳಬಹುದಾದ ಹವ್ಯಾಸಗಳಲ್ಲಿ ಕೆಲವೊಂದನ್ನು ಈ ರೀತಿಯಾಗಿ ಹೆಸರಿಸಬಹುದು. ದೇಶ ಸುತ್ತು ಕೋಶ ಓದು ಎಂಬ ಮಾತನ್ನು ನಾವು ಕೇಳಿರಬಹುದು. ಒಬ್ಬ ವ್ಯಕ್ತಿ ದೇಶ ಸುತ್ತಿ ಸಂಪಾದಿಸುವ ಅರಿವನ್ನು ಕುಳಿತಲ್ಲೇ ಕೋಶವನ್ನು ಓದಿ ತಿಳಿದುಕೊಳ್ಳಬಹುದು. ನಮ್ಮ ಬಿಡುವಿನ ವೇಳೆಯನ್ನು ಉತ್ತಮ ಗ್ರಂಥಗಳ ಓದಿಗಾಗಿ ಮೀಸಲಿಟ್ಟರೆ ಅದರಿಂದ ನಾವು ನಮ್ಮ ಜ್ಞಾನ ಕ್ಷಿತಿಜವನ್ನು ವಿಸ್ತರಿಸಿಕೊಳ್ಳಲು ತುಂಬಾ ಅನುಕೂಲವಾಗುತ್ತದೆ. ಒಬ್ಬ ಒಳ್ಳೆಯ ಓದುಗ ಒಳ್ಳೆಯ ಬರಹಗಾರನೂ ಆಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಾವು ಮೌಲಿಕ ಗ್ರಂಥಗಳನ್ನು ಓದುವುದರಿಂದ ಸ್ವತಃ ಬರೆಯುವ ಸಾಮರ್ಥ್ಯವನ್ನೂ ಗಳಿಸಿಕೊಳ್ಳುತ್ತೇವೆ. ಹಾಗಾಗಿ ನಮ್ಮ ಬಿಡುವಿನ ವೇಳೆಯಲ್ಲಿ ಒಳ್ಳೆಯ ಸಾಹಿತ್ಯ ಹಾಗೂ ಮಾಹಿತಿ ಗ್ರಂಥಗಳನ್ನು ಓದುವ ಹಾಗೂ ಸಾಧ್ಯವಾದರೆ ನಮ್ಮದೇ ಆದ ವಿಚಾರಗಳನ್ನು ಚಿಂತನೆಗಳನ್ನು ಬರವಣಿಗೆಯ ಮುಖಾಂತರ ಪ್ರಕಟಿಸುವುದರಿಂದ ನಮ್ಮ ಬಿಡುವಿನ ವೇಳೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಸಾಧ್ಯವಿದೆ. ಹವ್ಯಾಸಗಳಲ್ಲಿಯೇ ಅತಿ ಪವಿತ್ರವಾದದ್ದು ತೋಟಗಾರಿಕೆ ಎಂಬ ಮಾತಿದೆ. ನಮ್ಮ ಬಿಡುವಿನ ಸಮಯದಲ್ಲಿ ನಮಗೆ ಲಭ್ಯವಿರುವ ಸ್ಥಳದಲ್ಲಿ ವಿವಿಧ ಹೂವಿನ ಹಾಗೂ ತರಕಾರಿಗಳ ಚಿಕ್ಕ ತೋಟವನ್ನು ಮಾಡುವುದರಿಂದ ನಮ್ಮ ದೈಹಿಕ ಆರೋಗ್ಯವೂ ಸುಧಾರಿಸುತ್ತದೆ. ಮಾತ್ರವಲ್ಲ, ಮನಸ್ಸಿಗೆ ಉಲ್ಲಾಸ ದೊರೆಯುತ್ತದೆ. ಅದರೊಂದಿಗೆ ನಮ್ಮ ಪರಿಸರವೂ ಸುಂದರವಾಗಿ ಕಂಗೊಳಿಸುತ್ತದೆ. ಈ ಹವ್ಯಾಸದಿಂದ ನಮಗೆ ಅಲ್ಪ ಸ್ವಲ್ಪ ಆರ್ಥಿಕ ಅನುಕೂಲವೂ ದೊರೆಯುತ್ತದೆ. ಸಮಯ ಸಿಗುವಾಗ ಕೃಷಿ ತೋಟಗಾರಿಕೆಯಂಥ ಪರಿಶುದ್ಧ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ನಮಗೆ, ನಮ್ಮ ಕುಟುಂಬಕ್ಕೆ, ತನ್ಮೂಲಕ ನಮ್ಮ ಸಮಾಜಕ್ಕೆ ನಾವು ಉತ್ತಮ ಕೊಡುಗೆಯನ್ನು ಸಲ್ಲಿಸಿದಂತಾಗುತ್ತದೆ. ಕಲೆ ಮಾನವನಿಗೆ ರಕ್ತಗತವಾಗಿ ಬರುವ ಒಂದು ವರ. ಕಲೆಯಲ್ಲಿ ಆಸಕ್ತಿ ಹೊಂದಿರುವವರು ತಮ್ಮ ಬಿಡುವಿನ ಸಮಯವನ್ನು ಕಲೆಗೆ ಸಂಬಂಧಿಸಿದ ಕಾರ್ಯಕ್ಕೆ ವಿನಿಯೋಗಿಸಿದರೆ ಅದರೊಂದಿಗೆ ಅವನ ವ್ಯಕ್ತಿತ್ವವೂ ಕಲೆಯಂತೆ ಅರಳುತ್ತದೆ. ಬಿಡುವಿನ ವೇಳೆಯಲ್ಲಿ ನಾವು ತಯಾರಿಸುವ ವಿವಿಧ ಚಿತ್ರಗಳು, ಕರಕುಶಲ ವಸ್ತುಗಳು ನಮ್ಮ ಮನಸ್ಸಿಗೆ ವಿಶೇಷವಾದ ನೆಮ್ಮದಿಯನ್ನು ನೀಡುತ್ತವೆ. ಇದರಿಂದ ನಿಜವಾಗಲೂ ನಮ್ಮ ಕೌಶಲ್ಯಕ್ಕೆ ಒಂದು ಬೆಲೆ ಹಾಗೂ ಗೌರವ ಪ್ರಾಪ್ತವಾಗುತ್ತದೆ. ಜೊತೆಯಲ್ಲಿ ನಮ್ಮ ಆರ್ಥಿಕ ಸ್ಥಿತಿಗತಿಯೂ ಸಹ ಅಭಿವೃದ್ಧಿ ಹೊಂದುತ್ತದೆ. ಪ್ರತಿದಿನ ಆಫೀಸು, ಮನೆ, ಪೇಟೆ ಮುಂತಾದ ಯಾಂತ್ರಿಕ ಬದುಕಿನಲ್ಲಿ ಮುಳುಗಿರುವ ನಾವು ನಮ್ಮ ಬಿಡುವಿನ ವೇಳೆಯಲ್ಲಿ ಸನಿಹದ ಸುಂದರ ನಿಸರ್ಗದ ವೀಕ್ಷಣೆಯನ್ನು ಮಾಡುವುದರಿಂದ ಅಲ್ಲಿಯ ಪ್ರಶಾಂತ ಪರಿಸರದಲ್ಲಿ ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ದೊರೆಯುತ್ತದೆ. ಅಲ್ಲಿ ದೊರೆಯುವ ನಿರ್ಮಲವಾದ ಗಾಳಿ, ಬೆಳಕು ನಮ್ಮ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಬಹಳಷ್ಟು ಪ್ರಯೋಜನ ನೀಡುತ್ತದೆ. ನಿಸರ್ಗವನ್ನು ಸೂಕ್ಷ್ಮವಾಗಿ ವೀಕ್ಷಿಸುವುದರಿಂದ ನಾವು ಅನೇಕ ರೀತಿಯ ಜ್ಞಾನವನ್ನು ಪಡೆದುಕೊಳ್ಳ

ಮಾಡಬಹುದು. ನಿಸರ್ಗವು ಮಾನವನಿಗೆ ಮೌನವಾಗಿಯೇ ಅನೇಕ ವಿಚಾರಗಳನ್ನು ತಿಳಿಸುವ ಅಮೂಲ್ಯ ಗ್ರಂಥವಾಗಿದೆ. ಸಮಾಜದಿಂದ ಅನೇಕ ಸೌಲಭ್ಯಗಳನ್ನು ಪಡೆದ ನಾವು ಸಮಾಜಕ್ಕೆ ನಮ್ಮಿಂದ ಸಾಧ್ಯವಾಗುವಷ್ಟು ಸೇವೆಯನ್ನು ಸಲ್ಲಿಸುವುದರಿಂದ ನಮ್ಮ ಬಿಡುವಿನ ವೇಳೆಯನ್ನು ಸದುಪಯೋಗಪಡಿಸಿಕೊಳ್ಳುವುದರ ಜೊತೆಗೆ ನಮ್ಮ ತನು ಮನ ಆತ್ಮಗಳಿಗೂ ನೆಮ್ಮದಿಯನ್ನು ದೊರಕಿಸಿಕೊಳ್ಳಬಹುದು. ಶ್ರಮದಾನ, ರಕ್ತದಾನ, ಧನಸಹಾಯ, ಇತರರಿಗೆ ಮಾರ್ಗದರ್ಶನ ಮುಂತಾದ ಜನಹಿತ ಕಾರ್ಯಗಳಿಗೆ ನಮ್ಮ ಬಿಡುವಿನ ಸಮಯ ಬಳಕೆಯಾದರೆ ಅದೂ ಸಹ ಒಂದು ಉತ್ತಮ ಹವ್ಯಾಸ. ವ್ಯಕ್ತಿಯ ಪರಿಪೂರ್ಣತೆಯಲ್ಲಿ ಆತನ ದೈಹಿಕ ಮಾನಸಿಕ ಬೆಳವಣಿಗೆಯ ಜೊತೆಗೆ ಆಧ್ಯಾತ್ಮಿಕ ಪ್ರಬುದ್ಧತೆಯೂ ಸಹ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಆದ್ದರಿಂದ ಅವನ ಬದುಕಿಗೆ ಇನ್ನಷ್ಟು ಮೆರುಗು ಪ್ರಾಪ್ತವಾಗುತ್ತದೆ. ಹಾಗಾಗಿ ನಮ್ಮ ಬಿಡುವಿನ ವೇಳೆಯನ್ನು ನಾವು ಅತಿ ಸರಳವಾದ, ವೆಚ್ಚವಿಲ್ಲದ ಯೋಗ, ಧ್ಯಾನ, ಪ್ರಾರ್ಥನೆ ಮುಂತಾದ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳುವುದರಿಂದ ನಾವು ಮಾನಸಿಕವಾಗಿ ಇನ್ನಷ್ಟು ಸದೃಢತೆಯನ್ನು ಹೊಂದಿ ಬದುಕಿನಲ್ಲಿ ಪರಿಪೂರ್ಣತೆಯತ್ತ ಸಾಗುತ್ತೇವೆ. ಆದ್ದರಿಂದ ಇದೂ ಸಹ ನಮ್ಮ ಹವ್ಯಾಸದ ಒಂದು ಚಟುವಟಿಕೆಯಾದರೆ ತುಂಬ ಒಳಿತು. ಪ್ರವಾಸ ಕೆಲವೊಮ್ಮೆ ಪ್ರಯಾಸ ಎಂದು ಅನಿಸಿದರೂ ಸಹ ಪ್ರವಾಸ ಮಾಡುವುದರಿಂದ ನಾವು ಅನೇಕ ಗೊತ್ತಿಲ್ಲದ ವಿಚಾರಗಳನ್ನು ಖುದ್ದಾಗಿ ನೋಡಿ, ಅನುಭವಿಸಿ, ತಿಳಿದುಕೊಂಡು ಅದನ್ನು ಇತರರಿಗೂ ತಿಳಿಸಿಕೊಡಲು ಸಹಾಯವಾಗುತ್ತದೆ. ಅನೇಕ ಅಪರಿಚಿತ ಸ್ಥಳಗಳಿಗೆ ನಾವು ಪ್ರವಾಸ ಮಾಡುವಾಗ ಆ ಸ್ಥಳದ ಜನಜೀವನ, ಹವಾಮಾನ, ಐತಿಹಾಸಿಕ ಹಾಗೂ ಭೌಗೋಳಿಕ ವಿಷಯಗಳ ಕುರಿತು ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಬಹುದು. ಪ್ರವಾಸದಿಂದ ನಮ್ಮ ದೇಹ, ಮನಸ್ಸು ಕೂಡ ಹೆಚ್ಚು ಪ್ರಫುಲ್ಲವಾಗಿ ಚೈತನ್ಯವನ್ನು ಪಡೆದುಕೊಳ್ಳುತ್ತದೆ. ಹಾಗಾಗಿಯೇ ಬಹಳಷ್ಟು ಜನ ಪ್ರವಾಸವನ್ನು ಹೆಚ್ಚಾಗಿ ಇಷ್ಟಪಟ್ಟು ಅದಕ್ಕಾಗಿ ಬಿಡುವಿನ ಸಮಯವನ್ನು ಮೀಸಲಿಡುತ್ತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಸಂಗೀತಕ್ಕೆ ಮಹತ್ವದ ಸ್ಥಾನವನ್ನು ಕಲ್ಪಿಸಲಾಗಿದೆ. ಮಾನಸಿಕ ಆರೋಗ್ಯಕ್ಕೆ ಮಧುರವಾದ ಸಂಗೀತ ಔಷಧಿಯಂತೆಯೂ ಕೆಲಸ ಮಾಡುತ್ತದೆ. ವೈದ್ಯಶಾಸ್ತ್ರದಲ್ಲಿ ಸಂಗೀತಕ್ಕೆ ಬಹಳ ಮಹತ್ವವನ್ನು ನೀಡಲಾಗಿದೆ. ನಮ್ಮ ಬಿಡುವಿನ ವೇಳೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಸಂಗೀತವನ್ನು ಕೇಳುವುದರಿಂದ ಬಿಡುವಿನ ವೇಳೆಯ ಸರಿಯಾದ ಸದುಪಯೋಗ ಆಗುತ್ತದೆ. ಮತ್ತು ವಿವಿಧ ಭಕ್ತಿಗೀತೆ ಹಾಗೂ ಭಾವಗೀತೆಗಳನ್ನು ಸ್ವತಃ ನಾವೇ ಹಾಡುವುದರಿಂದ ಮನಸ್ಸು ಇನ್ನಷ್ಟು ಪರಿಶುದ್ಧವಾಗುತ್ತದೆ. ಹಲವರಿಗೆ ಅಪರೂಪದ ವಸ್ತುಗಳನ್ನು ಸಂಗ್ರಹಿಸಿ ಇಡುವ ಹವ್ಯಾಸವಿರುತ್ತದೆ. ಇದು ಸಹ ಒಂದು ಉಪಯುಕ್ತ ಹವ್ಯಾಸ. ಏಕೆಂದರೆ ಅಪರೂಪದ ವಸ್ತುಗಳು ಕೆಲವೊಮ್ಮೆ ಎಷ್ಟು ಹುಡುಕಿದರೂ ನೋಡಲು ಸಿಗುವುದಿಲ್ಲ. ವಿಶೇಷವಾಗಿ ಹಳೆಯ ಕಾಲದ ನಾಣ್ಯಗಳು, ಅಂಚೆ ಚೀಟಿಗಳು, ಜಾನಪದ ವಸ್ತುಗಳು, ಪುರಾತನ ಕಾಲದ ಸಾಮಗ್ರಿಗಳು, ಗ್ರಂಥಗಳು ಮುಂತಾದವನ್ನು ಸಂಗ್ರಹಿಸಿ ಇಡುವುದರಿಂದ ಸಂಗ್ರಹಿಸುವ ವ್ಯಕ್ತಿಗೆ ವಿಶೇಷ ಮನ್ನಣೆ ಬರುತ್ತದೆ. ಆದ್ದರಿಂದ ಬಿಡುವಿನ ವೇಳೆಯಲ್ಲಿ ಅಂತ ವಸ್ತುಗಳನ್ನು ಸಂಗ್ರಹಿಸುವ ಹವ್ಯಾಸ ಬೆಳೆಸಿಕೊಂಡರೆ ಕೆಲವೊಮ್ಮೆ ಅವುಗಳನ್ನು ಮುಕ್ತವಾಗಿ ಪ್ರದರ್ಶನಕ್ಕೆ ಇಡುವ ಅವಕಾಶವೂ ನಮಗೆ ದೊರೆಯುತ್ತದೆ. ನಮ್ಮ ಬಿಡುವಿನ ವೇಳೆಯಲ್ಲಿ ನಾವು ನಮ್ಮ ಸನಿಹದಲ್ಲಿ ಲಭ್ಯವಿರುವ ವಿಶೇಷವಾದ ಗಣ್ಯರಾದ ಹಾಗೂ ಹಿರಿಯ ಕೆಲವು ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರೊಂದಿಗೆ ಸಂಭಾಷಣೆ ನಡೆಸುವುದರಿಂದ ನಮಗೆ ಗೊತ್ತಿಲ್ಲದ ಗತಕಾಲದ ಹಲವು ವಿಚಾರಗಳು ಅವರಿಂದ ನಮಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಮಾತ್ರವಲ್ಲ, ಅವರಲ್ಲಿ ಅಡಗಿರುವ ಒಳ್ಳೆಯ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳಲು ಸಹಾಯವಾಗುತ್ತದೆ. ಅಂತ ವ್ಯಕ್ತಿಗಳೊಂದಿಗೆ ನಮಗೆ ಸ್ನೇಹ ಹಾಗೂ ಬಾಂಧವ್ಯ ವೃದ್ಧಿಯಾಗಿ ಅದು ನಮ್ಮ ಬಾಳಿಗೆ ಪರೋಕ್ಷವಾಗಿ ಸಹಕಾರಿಯಾಗುತ್ತದೆ. ಮಾತ್ರವಲ್ಲ, ವಿಚಾರ ವಿನಿಮಯಕ್ಕೂ ಇದು ನಾಂದಿಯಾಗುತ್ತದೆ. ಜೀವನದಲ್ಲಿ ಎಲ್ಲರಿಗೂ ಒಂದೇ ತರನಾದ ಹವ್ಯಾಸ ಇರಬೇಕೆಂದೇನೂ ಇಲ್ಲ. ಅವರವರ ಆಸಕ್ತಿಗೆ ಹೊಂದುವ ಉತ್ತಮ ಕ್ರೀಡೆಗಳನ್ನು ಹವ್ಯಾಸವಾಗಿ ಸ್ವೀಕರಿಸುವುದರಿಂದ ನಮ್ಮ ಬಿಡುವಿನ ವೇಳೆಯನ್ನು ಸರಳವಾದ ಕ್ರೀಡೆಗಳಿಗೆ ವಿನಿಯೋಗಿಸಬಹುದು. ಈ ಹವ್ಯಾಸದಿಂದ ನಮಗೆ ಆರೋಗ್ಯ, ಪ್ರಸನ್ನತೆ, ಉತ್ತೇಜನ ದೊರೆಯುತ್ತದೆ. ನಮ್ಮ ಅಲ್ಪ ಸಮಯದ ಬಿಡುವಿನಲ್ಲಿ ಶಟಲ್, ಚೆಸ್, ಕ್ಯಾರಂ, ಟೇಬಲ್ ಟೆನಿಸ್ ಮುಂತಾದ ಕ್ರೀಡೆಗಳು ಎಲ್ಲಾ ಕಾಲದಲ್ಲಿ ನಮಗೆ ಹೆಚ್ಚಿನ ನೆಮ್ಮದಿಯನ್ನು ನೀಡಬಲ್ಲವು. ಈ ಮುಂತಾದ ಹವ್ಯಾಸಗಳ ಜೊತೆಗೆ ಕೆಲವೊಂದು ಹವ್ಯಾಸಗಳು ನಮಗೆ ತುಸು ದುಬಾರಿ ಎನಿಸಿದರೂ ಸಹ ಮನಸ್ಸಿಗೆ ಬಹಳ ಮುದ ನೀಡುವ ಹಾಗೂ ಆರ್ಥಿಕವಾಗಿ ಬಹಳ ಫಲ ನೀಡುವ ವಿಷಯಗಳಾಗಿವೆ. ಮಾನವನ ಮೂರನೇ ಕಣ್ಣು ಎಂದೇ ಕರೆಯಲ್ಪಡುವ ಕ್ಯಾಮರಾದಿಂದ ಸೃಷ್ಟಿಯ ಅನೇಕ ವಿಸ್ಮಯ ದೃಶ್ಯಾವಳಿಗಳನ್ನು ಸೆರೆಹಿಡಿಯುವುದರ ಮೂಲಕ ನಾವು ಬಿಡುವಿನ ವೇಳೆಯನ್ನು ಕಲಾತ್ಮಕವಾಗಿಯೂ ಕಳೆಯಬಹುದು. ಹಾಗೆಯೇ ಚಿತ್ರ ಬಿಡಿಸುವ ಕೌಶಲ್ಯ ಇರುವ ವ್ಯಕ್ತಿ ತನ್ನ ಬಿಡುವಿನ ವೇಳೆಯಲ್ಲಿ ಅನೇಕ ಕಾಲ್ಪನಿಕ ಚಿತ್ರಗಳನ್ನು ಬರೆದು ಹೆಸರು ಗಳಿಸಬಹುದು. ಬಿಡುವಿನ ಸಮಯದಲ್ಲಿ ದಿನಚರಿ ಬರೆಯುವ ಹವ್ಯಾಸ ಬಹಳ ಮಹತ್ವದ್ದು. ದಿನದ ಆಗುಹೋಗುಗಳನ್ನು ನಿಖರವಾಗಿ ದಾಖಲಿಸುವುದರೊಂದಿಗೆ ಮುಂದೊಂದು ದಿನ ಅದು ನಮಗೆ ಒಳ್ಳೆಯ ಸ್ನೇಹಿತನಾಗಿ ಪ್ರಯೋಜನ

0: ಕ್ಕೆ ಬರುತ್ತದೆ. ಬಿಡುವಿನ ಸಮಯವನ್ನು ಸದುಪಯೋಗಪಡಿಸಲು ಇದೂ ಕೂಡ ಒಂದು ಉತ್ತಮ ಹವ್ಯಾಸ. ತುಸು ಹೆಚ್ಚಿನ ಬಿಡುವು ನಮಗೆ ದೊರೆಯುವಾಗ ಆ ಸಮಯದಲ್ಲಿ ಸಮೀಪದಲ್ಲಿ ಯಾವುದಾದರೂ ಒಳ್ಳೆಯ ಶಿಬಿರಗಳು ನಡೆಯುತ್ತಿದ್ದರೆ ನಾವು ಆ ಶಿಬಿರಗಳಿಗೆ ಹೋಗಿ ಭಾಗವಹಿಸುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಕೆಲವರಿಗೆ ಮನೆಯಲ್ಲೇ ಇರುವಾಗ ವಿಶೇಷವಾಗಿ ಮಳೆಗಾಲದ ಸಮಯದಲ್ಲಿ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸುವ ಹವ್ಯಾಸ ಇರುತ್ತದೆ. ಇದು ಸಹ ಬಿಡುವಿನ ಸಮಯವನ್ನು ಸದುಪಯೋಗಪಡಿಸಲು ಒಂದು ಒಳ್ಳೆಯ ಹವ್ಯಾಸ. ಇದರಿಂದ ರುಚಿಕಟ್ಟಾದ ಆಹಾರವನ್ನು ನಾವೇ ನಮ್ಮ ಮನೆಯಲ್ಲೇ ಅತಿ ಕಡಿಮೆ ಖರ್ಚಿನಲ್ಲಿ ತಯಾರಿಸಿಕೊಂಡು ಸವಿಯಬಹುದಾಗಿದೆ. ನಮ್ಮ ಬಿಡುವಿನ ವೇಳೆಯಲ್ಲಿ ನಾವು ಮಾಡಲು ಬಯಸುವ ಹವ್ಯಾಸಗಳಲ್ಲಿ ಅನುಸರಿಸಬೇಕಾದ ಕೆಲವು ವಿಷಯಗಳ ಮೇಲೆ ಗಮನವಿರಿಸಬೇಕು. ಅದೇನೆಂದರೆ, ನಾವು ನಮ್ಮ ಹವ್ಯಾಸಗಳಲ್ಲಿ ನಿರಂತರ ಸರಳತೆ, ಪ್ರಾಮಾಣಿಕತೆ ಮುಂತಾದ ಗುಣಾತ್ಮಕ ಅಂಶಗಳು ಇರುವಂತೆ ನೋಡಿಕೊಳ್ಳಬೇಕು. ಕೆಲವೊಮ್ಮೆ ನಾವು ನಮ್ಮ ಆರ್ಥಿಕ ಇಲ್ಲವೇ ದೈಹಿಕ ಸಾಮರ್ಥ್ಯಕ್ಕೆ ನಿಲುಕದ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಲು ಬಯಸುತ್ತೇವೆ. ಇದರಿಂದ ಕೆಲವೊಮ್ಮೆ ನಮಗೆ ನಿರಾಶೆ, ಚಿಂತೆ ಉಂಟಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಬಿಡುವಿನ ವೇಳೆ ನಾವು ಕೈಗೊಳ್ಳುವ ಹವ್ಯಾಸಗಳು ನಮ್ಮ ಅಗತ್ಯದ, ಇಷ್ಟದ ಹಾಗೂ ನಮ್ಮ ಸಾಮರ್ಥ್ಯದ ಆಯ್ಕೆಗೆ ಒಳಪಡುವಂತೆ ಗಮನವಹಿಸಬೇಕು. ಅಂದರೆ ನಮ್ಮ ಹವ್ಯಾಸಗಳ ಮೇಲೆ ನಮಗೆ ಸಂಪೂರ್ಣ ಹಿಡಿತವಿರಬೇಕು. ಕೆಲವೊಮ್ಮೆ ಹವ್ಯಾಸಗಳನ್ನು ನಾವು ಯಾವುದೇ ವೆಚ್ಚವಿಲ್ಲದೆ ಮಾಡಬಹುದು. ಮತ್ತೆ ಕೆಲವು ಹವ್ಯಾಸಗಳಿಗೆ ನಾವು ನಮ್ಮ ಸಾಧ್ಯತೆಯ ಮೇರೆಗೆ ಅಲ್ಪ ಸ್ವಲ್ಪ ಹಣವನ್ನು ವಿನಿಯೋಗಿಸಬೇಕಾಗುತ್ತದೆ. ಒಟ್ಟಿನಲ್ಲಿ ನಾವು ವಿನಿಯೋಗಿಸುವ ನಮ್ಮ ಹಣ, ಶ್ರಮ ಹಾಗೂ ಸಮಯ ಇವು ನಮ್ಮ ಬದುಕಿಗೆ ಒಳ್ಳೆಯ ಫಲವನ್ನು ನೀಡುವಂತಿರಬೇಕು. ಪ್ರತಿಫಲ ಎಂದ ಮಾತ್ರಕ್ಕೆ ಅದು ಹಣದ ರೂಪದಲ್ಲಿಯೇ ಸಿಗಬೇಕು ಅಂದೇನೂ ಇಲ್ಲ. ನಮಗೆ ಸಾಮಾಜಿಕವಾಗಿ ಗೌರವ ಇಲ್ಲವೇ ನಮಗೆ ಮಾನಸಿಕವಾಗಿ ನೆಮ್ಮದಿ ದೊರೆತರೂ ಸಹ ಅದು ನಮ್ಮ ಭಾಗ್ಯವೇ ಆಗಿದೆ. ನಾವು ನೆಮ್ಮದಿಯಿಂದ ಇರುತ್ತೇವೆ ಎಂತಾದರೆ ಅದು ನಮ್ಮ ನೆರೆಹೊರೆಯವರನ್ನೂ ಸಹ ನೆಮ್ಮದಿಯಿಂದ ಇಡಲು ಸಹಕರಿಸುತ್ತದೆ. ಆದ್ದರಿಂದ ಸಮಯ ಅನ್ನುವುದು ಜಗತ್ತಿನಲ್ಲಿ ಬಹಳ ಅಮೂಲ್ಯವಾದದ್ದು. ಅದರಲ್ಲೂ ನಮಗೆ ಸಿಗುವ ಬಿಡುವಿನ ಸಮಯ ಇನ್ನೂ ಹೆಚ್ಚು ಬೆಲೆಯುಳ್ಳದು.
1: ಇದುವರೆಗೂ ಸಮಯದ ಸದುಪಯೋಗ ಈ ಕುರಿತು ಮಾತನಾಡಿದವರು ಜೆ ಪ್ರೇಮಾನಂದ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:40. ಇನ್ನು ಮುಂದೆ ಕೇಳಿ. ಜನರಂಜಿನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಜನರಂಜಿನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮ ಮೆಚ್ಚಿನ ರೇಡಿಯೋ ಗೆಳೆಯ ಹೆಚ್ ಇ ಗಣೇಶ್ ಬಾಬು ಮಾಡುವ ಆಧಾರದ ಸ್ವಾಗತ. ಕೇಳುಗರೆ, ಜನರಂಜಿನಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273, ಮತ್ತೊಂದು ಮೊಬೈಲ್ ಸಂಖ್ಯೆ 9141970272, ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನನ್ನ ಜೊತೆ ನೇರವಾಗಿ ಮಾತಾಡ್ತಾ ನಿಮ್ಮ ಮೆಚ್ಚಿನ ಹಾಡನ್ನು ಕೇಳಬಹುದು. ಗಮನಿಸಿ, ಇದು ಕೇವಲ ನಿಮಗೆ, ಇಲ್ಲಿ ಯಾವುದೇ ಸ್ನೇಹಿತರ ಹೆಸರಾಗಲಿ ಕುಟುಂಬದವರ ಹೆಸರಾಗಲಿ ಹೇಳುವಂತಿಲ್ಲ. ಇದು ಕೇವಲ ನಿಮಗಾಗಿ ಇರುವಂತಹ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಚಿತ್ರದ ಬಗ್ಗೆ ಸ್ವಲ್ಪ ಸಾರಾಂಶನೂ ಸಹ ನನ್ನ ಜೊತೆ ಹಂಚ್ಕೋಬಹುದು. ಹಾಗೆ ಬುಧವಾರ ಮಾಡಿದಂತಹ ಕೇಳುಗರು ಶುಕ್ರವಾರ ಮಾಡುವಂತಿಲ್ಲ. ಬನ್ನಿ, ನಮ್ಮ ಮೊದಲನೇ ಕಾಲರ್ ಮಾತಾಡ್ಸೋಣ. ಹಲೋ,
5: ನಮಸ್ತೆ ಸರ್.
1: ನಮಸ್ಕಾರ, ಯಾರು ಮಾತಾಡ್ತಿದ್ದಾರೆ?
5: ಸ್ಟೇಡಿಯಂ ರಸ್ತೆಯಿಂದ ಅಮೃತ ರಮೇಶ್ ಸರ್.
1: ಅಮೃತ ರಮೇಶ್ ಅವರು, ಹೇಗಿದ್ರಿ?
5: ಸರ್, ಚೆನ್ನಾಗಿದ್ದೀನಿ ಸರ್. ತಾವ್ ಸರ್?
1: ಹಾ, ಚೆನ್ನಾಗಿದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮ್ಗೆ?
5: ಸರ್, ಇವತ್ತಿನ ಮೂವಿ ಇದೆ ಸರ್. ನೀವಿನ ಅದೇನಾ ಅಂತ ಇದೆಯಾ ಸರ್? ಆ ಹಾಡು ಬೇಕಿತ್ತು ಇವತ್ತು.
1: ಯಾಕೆ ಇಷ್ಟ ಆಯ್ತು ಈ ಹಾಡು?
5: ಇಲ್ಲ ಸರ್, ಚೆನ್ನಾಗಿದೆ ಮೂವಿ. ಬಹಳ ದಿನ ಆಯ್ತು ಈ ಹಾಡು ಪ್ಲೇ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಕೇಳೋಣ ಅನಿಸ್ತು. ನಮ್ಮ ಮಗಳು ಕೇಳು ಅಂತ ಹೇಳಿದ್ರು ಸರ್,
1: ಅದಕ್ಕೆ
5: ಕೇಳಿದೆ.
1: ಆಯ್ತು, ಕೇಳಿ, ನಿಮ್ಮ ಮೆಚ್ಚಿನ ಹಾಡು ಬರ್ತಾ ಇದೆ. ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕೆ.
5: ಥ್ಯಾಂಕ್ ಯು ಸರ್.

0: ಹಲೋ
1: ಹಲೋ
0: ಹಲೋ
1: ನಮಸ್ಕಾರ
0: ನಮಸ್ತೆ
1: ಹೇಗಿದ್ರಿ ಸೂಪರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮಗೆ
0: ಇವತ್ತು ಸಾರಿ ಯುಗ ಪುರುಷ ಮೂವಿಯಿಂದ ಅದರಲ್ಲಿ ಸಂಗೀತವೇ ನನ್ನ ಉಸಿರ ಸಾಂಗ್ ಇದೆಯಲ್ಲ ಆ ಸಾಂಗ್ ಯಾಕೆಂದ್ರೆ ನಂಗೆ ರವಿಚಂದ್ರನ್ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ ಎಲ್ಲ ಹಾಡುಗಳು ಚೆನ್ನಾಗಿರ್ತವೆ ಅವರು ಹಾಗಾಗಿ ಇಷ್ಟ ಆಗಿದೆ ಸಾಂಗ್
1: ಹಂಸಲೇಖಾ ಸಂಗೀತ ಅವರ ಜೋಡಿಯೇ ಅಷ್ಟು ಚೆನ್ನಾಗಿರ್ತದ
0: ಹೌದು ಯಾವಾಗ್ಲೂ ಚೆನ್ನಾಗಿರುತ್ತೆ ರವಿಚಂದ್ರನ್ ಸಾಂಗ್ ಹಾಗಾಗಿ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಸಾಂಗ್ಸ್ ಎಲ್ಲ
1: ಓಕೆ ಮೇಡಮ್ ಕೇಳಿ ನಿಮ್ಮ ಹಾಡು ಪ್ರಸಾರ ಮಾಡ್ತೀನಿ ಧನ್ಯವಾದ
0: ಥ್ಯಾಂಕ್ ಯು ಥ್ಯಾಂಕ್ ಯು

0: ಹಲೋ
1: ಹಲೋ
0: ನಮಸ್ಕಾರ
1: ನಮಸ್ತೆ ಸರ್
0: ನಮಸ್ಕಾರ ತಮ್ಮ ಹೆಸರು ಹೇಳಿ
1: ನಾಗೇಂದ್ರ ಸರ್ ಚಳ್ಳಕೆರೆ ತಾಲೂಕು ದೊಡ್ಡಬಳ್ಳಾರ್ತಿಯಿಂದ
0: ಕೆ ನಾಗೇಂದ್ರ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡ್ಬೇಕು ತಮ್ಗೆ
1: ಪ್ರೇಮಲೋಕ ಚಿತ್ರದಿಂದ ಸರ್ ಯಾರೇ ಓನು ಈ ಮನ್ ಮಕನು ಅಂತ ಒಂದು ಹಾಡು ಬರುತ್ತಲ್ಲ ಸರ್ ಆ ಹಾಡು ಪ್ರಸಾರ ಮಾಡಿ
0: ಯಾಕೆ ಇಷ್ಟ ಆಯ್ತು ಹಾಡು ತಮ್ಗೆ
1: ಇಲ್ಲ ಸರ್ ಹಾಡು ಇದು ನಾನು ನೋಡಿರೋದು ಇದು ಮೊದಲನೇ ಚಿತ್ರ ರವಿಚಂದ್ರನ್ ಸರ್ ಅಭಿನಯ ಮಾಡಿರ ಎಲ್ಲಾ ಚಿತ್ರಗಳು ನನಗೆ ಬಹಳ ಇಷ್ಟ ಸರ್
0: ಹಾಗಾಗಿ ಅವರ ಹಾಡನ್ನ ಕೇಳ್ತಿದ್ರಿ
1: ಹೌದು ಸರ್
0: ಕೇಳಿ ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಧನ್ಯವಾದಗಳು ತಮ್ಮ
1: ಧನ್ಯವಾದಗಳು ಸರ್

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿದ್ರೆ?
1: ಹರಿಹರದಿಂದ ಸುರೇಶ್ ಪೆಣ್ಣೆ ಸರ್.
0: ಸುರೇಶ್ ಪೆಣ್ಣೆ ಅವರು? ಸುರೇಶ್ ಪೆಣ್ಣೆ ಅವರು, ಮಳೆ ಎಲ್ಲ ಆಯ್ತಾ ನಿಮ್ ಕಡೆ? ಮತ್ತೆ ಮಳೆ ಆಗಿಲ್ಲ? ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮ್ಗೆ? ವೆರಿ ಗುಡ್. ಯಾಕೆ ಇಷ್ಟ ಐತಿ ಹಾಡು ತಮ್ಗೆ? ಗೋಲ್ಡ್ ಈಸ್ ಗೋಲ್ಡ್ ಅಂತ ಹೌದೌದು, ಅಭಿನಯನೂ ಹಾಗಿದೆ, ಚಿತ್ರನು ಬಹಳ ಚೆನ್ನಾಗಿದೆ. ಹೇಳಿ, ನಿಮ್ಮ ಮೆಚ್ಚಿನ ಹಾಡು ಪ್ರಸಾರ ಆಗುತ್ತೆ. ಧನ್ಯವಾದಗಳು ತಮಗೆ.
1: ನಮಸ್ತೆ ಸರ್.

0: ನಮ್ಮ ಕಾರ್ಯಕ್ರಮದ ಕೊನೆಯ ಕರೆ, ಬನ್ನಿ ಮಾತಾಡಿಸೋಣ. ಹಲೋ.
1: ಹಲೋ,
0: ನಮಸ್ಕಾರ.
1: ನಮಸ್ತೆ ಸರ್.
0: ಯಾರು ಮಾತಾಡ್ತಿದ್ದಾರೆ?
1: ದೊಣ್ಣೆಯಲ್ಲಿಂದ ಸರ್, ಮಂಜುಳಾ ನರಸಿಂಹಮೂರ್ತಿ ಸರ್.
0: ಮಂಜುಳಾ ನರಸಿಂಹಮೂರ್ತಿ ಅವರು ಏನ್ ಮಾಡ್ಕೊಂಡಿರೋದು?
1: ನಮ್ದು ಹೋಟ್ಲ್ ಇದೆ ಸರ್.
0: ಹೋಟ್ಲ್? ಯಾವ ಹೋಟ್ಲು?
1: ಸ್ವಲ್ಪ ತಂದೆ ಸರ್ ಹೋಟ್ಲ್, ದೊಡ್ಡದೇನಲ್ಲ. ತಿಂಡಿ ಹೋಟ್ಲು ಸರ್.
0: ತಿಂಡಿ ಹೋಟ್ಲು. ಬೆಳಿಗ್ಗೆ ಬೆಳಗ್ಗಿಂದ ಶುರು ಮಾಡ್ತೀರಾ? ಬೆಳಗ್ಗೆಯಿಂದ ಸಂಜೆವರೆಗ?
1: ಹೌದು ಸರ್, ಬೆಳಗ್ಗೆಯಿಂದ 10-11 ಗಂಟೆವರೆಗೆ ಇರುತ್ತೆ.
0: ಆಮೇಲೆ 10-11 ಗಂಟೆ ಕ್ಲೋಸ್. ಮಧ್ಯಾಹ್ನ ಊಟ ಏನಿಲ್ಲ?
1: ಏನಿಲ್ಲ ಸರ್. ಯಾರನ್ನ ಆರ್ಡರ್ ಹೇಳಿದ್ರೆ ಮಾಡ್ತೀವಿ ಸರ್.

0: ಆರ್ಡರ್ ಅಂದ್ರೆ ಊಟದ ಆರ್ಡರ್ ಮಾಡ್ತೀರಾ ಅಥವಾ ತಿಂಡಿ ಆರ್ಡರ್ ಅಷ್ಟೇನ? ಒಟ್ಟಿನಲ್ಲಿ ತಿಂಡಿ ಊಟ ಏನಿದ್ರು ಆರ್ಡರ್ ಮಾಡಿದ್ರೆ ಹೇಳ್ತೀರ ಅಷ್ಟೇ ಮಾಡ್ತೀರಾ? ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಬೇಕು ತಮ್ಗೆ?
1: ನಮ್ಗೆ ಶೃಂಗಾರ ಕಾಯದಿಂದ ಮೇಘವೇ ಮೇಘವೇ.
0: ಯಾಕೆ ಇಷ್ಟ ಆಯ್ತು ಈ ಹಾಡು?
1: ಅದು ಚೆನ್ನಾಗಿದೆ ಸರ್, ಅದಕ್ಕೆ ಇಷ್ಟ ಆಯ್ತು.
0: ಚೆನ್ನಾಗಿರೋದಕ್ಕೋಸ್ಕರ ಕೇಳ್ತಿದ್ರಿ?
1: ಹೌದು ಸರ್.
0: ಆಯ್ತು, ನಿಮ್ಮ ಹಾಡು ಪ್ರಸಾರ ಆಗುತ್ತೆ, ಕರೆ ಮಾಡಿದ್ಕೆ ಧನ್ಯವಾದ. ಕೇಳಿ.
1: ಹಾಂ ಸರ್.

ಇದುವರೆಗೂ ಜನರಂಜನಿ ಕೆಳಗಿನ ಮೆಚ್ಚಿನ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 8:30 ಭಾರತದ ಘನತೆ ವೆತ್ತ ಉಪರಾಷ್ಟ್ರಪತಿಗಳು ದಾವಣಗೆರೆಯ ಬಿಡಿಟಿ ಕಾಲೇಜಿನ 75ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭೇಟಿ ನೀಡಿದ ಕುರಿತು ಬಾನುಲಿ ವರದಿ.

ಕೆಳಗಡೆ ಗಮನಿಸಿ, ಇಂದು ರಾತ್ರಿ ಪ್ರಸಾರವಾಗಬೇಕಿದ್ದ ಕಾರ್ಯಕ್ರಮ ರಾತ್ರಿ 10:30 ಪ್ರಸಾರವಾಗಲಿದೆ. ಹಾಗಾಗಿ ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಜೋಡಿ ಚಿತ್ರದ ಗೀತೆ.

ಇದುವರೆಗೂ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಕೆಳಗರೆ ಗಮನಿಸಿ, ಇಂದು ರಾತ್ರಿ 10:30 ಬೆಂಗಳೂರು ಕೇಂದ್ರದ ಸಹಪ್ರಸರದಲ್ಲಿ ಭಾರತದ ಘನತೆವೆತ್ತ ಉಪರಾಷ್ಟ್ರಪತಿಗಳು ದಾವಣಗೆರೆಯ BDT ಕಾಲೇಜಿನ 75th ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭೇಟಿ ನೀಡಿದ ಕುರಿತು ಬಾನುಲಿ ವರದಿ ಕೇಳುವಿರಿ. ಕೆಳಗರೆ ನಾಳೆ ಬೆಳಗ್ಗೆ 10:00 to 11:00 ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026 ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ದಾವಣಗೆರೆಯ JJM ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣ ಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ. ಇವರೊಂದಿಗೆ ವಿಜಯಕಲಾ ಜಗಳೂರು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ದೊರೆ ಚಿತ್ರದ ಗೀತೆ. ಕೇಳಿಬರುವ ಸ್ವರಗಳು KJ ಯೇಸುದಾಸ್ ಹಾಗೂ ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 8:45:20. ಈಗ ವಚನಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಮೊದಲೇ ಕೇಳೋಣ ಬಸವೇಶ್ವರ ಅವರ ವಚನ ಬಿ ಆರ್ ಛಾಯಾ ಅವರ ಸ್ವರದಲ್ಲಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಈಗ ಕೇಳಿ ಕೊಳ ಶಾಂತಯ್ಯ ಅವರ ವಚನ ಶಂಕರ್ ಶಾನ್ಭೋಗ್ ಅವರ ಧ್ವನಿಯಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಶಕ್ತಿ ಪಾಟೀಲ್ ಅವರು ಹಾಡಿರುವ ಒಂದು ವಚನ.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: parts of the country, and it is likely to abate from most parts of the central India from tomorrow. It forecasts thunderstorm activity accompanied by squally winds over northwest, central and east part of the country. And now before we end the bulletin, the headlines once again. Home Minister Amit Shah announces major shift in border management leveraging technology and four-layered security involving citizens, says eradicating illegal immigration is vital to protect nation's demography. Government establishes national seed reserve of 1,74,000 quintals to ensure seed availability to farmers. Education Minister Dharmendra Pradhan assures strict action against examination mafias and protection for deserving students. Indian shuttlers Satwik Sairaj, Ranki Reddy and Chirag Shetty enter men's doubles semi-final of Singapore Open Badminton. Mixed doubles duo Dhruv Kapila and Tanisha Krasso also advance to semi-final. That is all in the news at 9. Good night.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:15:10. ಈಗ ಭಾವಗೀತೆಗಳು. ಮೊದಲಿಗೆ ನಮ್ಮ ಕೇಳುಗರು ಕಳಿಸಿದಂತಹ ಸಿನಿ ಪ್ರಪಂಚದ ಕಾರ್ಯಕ್ರಮ, ಸಂಜೆ 5 ಗಂಟೆಗೆ ಕಳಿಸಿದಂತಹ ಸಿನಿ ಪ್ರಪಂಚ ಕಾರ್ಯಕ್ರಮಕ್ಕೆ ಅನಿಸಿಕೆ ಅಭಿಪ್ರಾಯಗಳನ್ನು ನೋಡುವಂತಹ ಸಮಯ. ಸಂಜೆ ಕಾರ್ಯಕ್ರಮ ನಡೆಸಿಕೊತ್ತಿರುವ ಗಣೇಶ್ ಬಾಬು ಸರ್ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಾ ಸರ್? ಸಿನಿ ಪ್ರಪಂಚದ ಕಾರ್ಯಕ್ರಮದಲ್ಲಿ ಜಿ ವಿ ಅಯ್ಯರ್ ಅವರ ಧ್ವನಿ ನಮಗೆ ಕೇಳಿಸಿ ಅವರೇ ರಚಿಸಿದಂತಹ ಚಿತ್ರಗೀತೆಗಳು ಇಷ್ಟವಾದವು. ಪ್ರತಿ ವಾರವೂ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮಗಾಗಿ ಪ್ರಸಾರ ಮಾಡುತ್ತಿರುವ ನಿಮಗೂ ಆಕಾಶವಾಣಿ ಚಿತ್ರದುರ್ಗ ಬಳಗದವರಿಗೂ ತುಂಬು ಹೃದಯದ ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ತಮ್ಮ ಅನಿಸಿಕೆಗೆ ಧನ್ಯವಾದ. ನಮಸ್ತೆ, ಗುಡ್ ಈವ್ನಿಂಗ್ ಸರ್. ಜಿ ವಿ ಅಯ್ಯರ್ ಬಗ್ಗೆ ಒಳ್ಳೆ ಮಾಹಿತಿ, ಓಲ್ಡ್ ಸಾಂಗ್ಸ್ ಚೆನ್ನಾಗಿ ಇತ್ತು ಅಂತ ಹೇಳ್ತಿದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ತಮ್ಮ ಅನಿಸಿಕೆ ಧನ್ಯವಾದ. ಹಾಗೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಇವರು, ಸಿನಿ ಪ್ರಪಂಚ ಕಾರ್ಯಕ್ರಮದಲ್ಲಿ ನೀವು ಕೊಟ್ಟ ಜಿ ವಿ ಅಯ್ಯರ್ ಮಾಹಿತಿ ತುಂಬ ಚೆನ್ನಾಗಿತ್ತು, ಮೊದಲು ಧ್ವನಿ ಗೊತ್ತಾಗಲಿಲ್ಲ. ಹೌದು, ಕನ್ನಡದ ಭೀಷ್ಮ, ನಿಮ್ಮ ನಿರೂಪಣೆ ಕೂಡ ತುಂಬ ಚೆನ್ನಾಗಿತ್ತು. ಜಿ ವಿ ಅಯ್ಯರ್ ಅವರ ಬಗ್ಗೆ ಮರೆಯಲಾಗದ ಹಾಡುಗಳು, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಎಂಥ ಭಾವನಾತ್ಮಕವಾದ ಹಾಡು. ನೀವು ಪ್ರಸಾರ ಮಾಡಿದ್ದು ಸೂಪರ್ ಸಾಂಗ್ ಅಂಡ್ ಕನ್ನಡದ ಕುಲದೇವಿ ಕಾಪಾಡು ಬಾ ತಾಯಿ ಹಾಡು, ಕನ್ನಡ ನಾಡಿನ ಮೇಲೆ ಇನ್ನು ಭಕ್ತಿ ಹುಟ್ಟಬೇಕು, ಅಷ್ಟು ಒಳ್ಳೆಯ ಹಾಡು ಪ್ರಸಾರ ಮಾಡಿದಿರಿ. ಟೋಟಲಿ ಜಿ ವಿ ಅಯ್ಯರ್ ಮಾಹಿತಿ ಅಂಡ್ ಹಾಡುಗಳು ತುಂಬ ಚೆನ್ನಾಗಿ ನಿಮ್ಮ ನಿರೂಪಣೆಯಲ್ಲಿ ಮೂಡಿ ಬಂದವು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಫ್ರಮ್ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ. ತಮ್ಮ ಅನಿಸಿಕೆ ಧನ್ಯವಾದ. ಅಮ್ಮಣ್ಣಿ ಕಾರ್ಕಳ, ಹಾಯ್ ಸರ್ ಪ್ರೀತಿಯ, ನಮಸ್ತೆ. ತಮಗೂ ನಮಸ್ತೆ. ಸಿನಿ ಧನಿ ಕಾರ್ಯಕ್ರಮ ತುಂಬ ಸೊಗಸಾಗಿ ಪ್ರಸ್ತುತಪಡಿಸಿದ್ದೀರಿ ಸರ್. ಕೊನೆಯ ಹಾಡು ಬಹಳ ಸುಮಧುರವಾಗಿ ಹಾಗೂ ಅರ್ಥಪೂರ್ಣವಾಗಿತ್ತು ಸರ್. ಈ ಕಾರ್ಯಕ್ರಮ ನಮಗೆ ಹೊಸದಾದ ತಿರುವನ್ನು ಅರ್ಥೈಸುತ್ತದೆ ಸರ್, ಹೀಗೆ ಮೂಡಿಬರಲಿ ಎಂದು ಹಾರೈಸುತ್ತೇವೆ. ಕಾರ್ಯಕ್ರಮ ಕೇಳಿ ತುಂಬ ಖುಷಿಯಾಯಿತು ಸರ್, ಅನಂತ ವಂದನೆಗಳು ಸರ್ ಅಂತ ಹೇಳ್ತಿದ್ದಾರೆ ಅಮ್ಮಯ್ಯ ಅಮ್ಮಣ್ಣಿ ಕಾರ್ಕಳಯಿಂದ. ತಮ್ಮ ಅನಿಸಿಕೆಗೆ ಧನ್ಯವಾದ. ನಮಸ್ಕಾರ ಗಣೇಶ್ ಬಾಬು ಸರ್, ನೀವು ಚೆಂದಾಗಿ ಹಾಡುತ್ತೀರಾ. ಸಿನಿ ಪ್ರಪಂಚದಲ್ಲಿ ಗಣಪತಿ ವೆಂಕಟರಮಣ ಅಯ್ಯರ್, ಜಿ ವಿ ಅಯ್ಯರ್ ಕನ್ನಡ ಚಿತ್ರರಂಗದ ಭೀಷ್ಮ, ಇವರ ಬಗ್ಗೆ ನಿಮ್ಮ ಮನ ಮುಟ್ಟುವ ನಿರೂಪಣೆ ಜೊತೆಗೆ ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದೆ, ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಸರ್. ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ, ತಮ್ಮ ಅನಿಸಿಕೆಗೆ ಧನ್ಯವಾದ. ಗಣೇಶ್ ಸರ್, ನೀವು ಸೂಪರ್ ಆಗಿ ಹಾಡಿದ್ದೀರಾ ಸರ್. ಅದಕ್ಕಾಗಿ ನಾವು ಯೂಟ್ಯೂಬ್ನಲ್ಲಿ ಕೆಲವು ನೋಡಿದ ಅತ್ಯಂತ ಸುಮಧುರ ಗೀತೆಗಳನ್ನು ನಿಮಗೆ ಕಳಿಸ್ತಿದ್ದೇನೆ ಸರ್. ಇಷ್ಟೇ ಅಷ್ಟೇ, ನಿಮಗೆ ಸಮಯವಿದ್ದಾಗ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ನಿಮ್ಮ ನಿರೂಪಣೆಯಲ್ಲಿದ್ದಾಗ ಪ್ರಸಾರ ಮಾಡಿ ಸರ್. ನಿಮ್ಮ ಆಕಾಶವಾಣಿಯಲ್ಲಿ ಸಾಕಷ್ಟು ಹೊಸ ಒಳ್ಳೆಯ ಚಿತ್ರಗೀತೆಗಳು ಇವೆ, ನೀವು ಪೂರ್ವ ತಯಾರಿ ಮಾಡಿಕೊಂಡು ಪ್ರಸಾರ ಮಾಡಿದರೆ ಒಳ್ಳೆಯದು ಸರ್ ಅಂತ ಹೇಳ್ತಿದ್ದಾರೆ. ಯಾರು ಉಮಾದೇ ಉಮೇಶ್ ಸಿರಿಗೆರೆಯಿಂದ, ತಮ್ಮ ಅನಿಸಿಕೆಗೆ ಧನ್ಯವಾದ. ಹಾಗೆ ಶ್ರೀ ಹೂವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ಶುಭ ಸಂಜೆ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ಹೇಳ್ತಿದ್ದಾರೆ. ಇಂದಿನ ಸಿನಿ ಪ್ರಪಂಚ ಪ್ರೋಗ್ರಾಮ್ ವೆರಿ ಸೂಪರ್, ಶುಭ ಸಂಜೆ. ತಮ್ಮ ಅನಿಸಿಕೆಗೆ ಧನ್ಯವಾದ. ನಮ್ಮ ಕೇಳುಗರ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ತಿಳಿಸಿದ ಎಲ್ಲರಿಗೂ ನನ್ನ ಮನಃಪೂರ್ವಕ ಧನ್ಯವಾದಗಳು. ಈಗ

ಕೆಳಗರೆ ಗಮನಿಸಿ, ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿ ಸ್ಥಾಪಕ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ ಕೇಳುವಿರಿ. ಇವರೊಂದಿಗೆ ವಿಜಯಕಲಾ ಜಗಲೂರ್. ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 9:30 ಇನ್ನು ಮುಂದೆ ಕೇಳಿ ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಹಾಸ್ಯರತ್ನ ರಾಮಕೃಷ್ಣ ಚಿತ್ರದ ಗೀತೆ, ಕೇಳಿಬರುವ ಸ್ವರಗಳು ಎಸ್ ಪಿ ಬಾಲಸೋಣ ಹಾಗೂ ಸಂಗಡಿಗರು ಚಿ ಉದಯಶಂಕರ್ ರಚಿತ ಗೀತೆಗೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ. ಹಾಸ್ಯರತ್ನ ರಾಮಕೃಷ್ಣ ಈ ಚಿತ್ರವು ಬಿ ಎಸ್ ರಂಗ ನಿರ್ದೇಶಿಸಿ 1982 ಭಾರತೀಯ ಕನ್ನಡ ಭಾಷೆಯ ಹಾಸ್ಯ ಚಲನಚಿತ್ರವಾಗಿದೆ. ಚಿತ್ರದಲ್ಲಿ ಅನಂತ್ ನಾಗ್ ಅವರು ರಾಮಕೃಷ್ಣ ಎಂಬ ಕವಿಯ ಪಾತ್ರದಲ್ಲಿ ನಟಿಸಿದ್ದಾರೆ. ಬನ್ನಿ ಈ ಚಿತ್ರದ ಗೀತೆಯನ್ನು ಕೇಳೋಣ.

ಈಗ ಕಾರಣ ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದ ಗೀತೆಯನ್ನು. ಹೇಮರೆಡ್ಡಿ ಮಲ್ಲಮ್ಮ ಚಿತ್ರವು 1973-74 ಸಾಲಿನಲ್ಲಿ ಬಿಡುಗಡೆ ಆದಂಥ ಚಿತ್ರ. ಟಿ ವಿ ಸಿಂಗ್ ಠಾಕೂರ್ ಮತ್ತು ಎನ್ ಸಿ ರಾಜನ್ ನಿರ್ದೇಶನದ ಮತ್ತೊಂದು ಜನಪ್ರಿಯ ಭಕ್ತಿ ಪ್ರಧಾನ ಚಿತ್ರವಾಗಿದೆ. ವಿ ನಾಗಯ್ಯ, ರಾಜಶಂಕರ್ ಮತ್ತು ನರಸಿಂಹರಾಜು ಈ ಚಿತ್ರದಲ್ಲಿ ನಟಿಸಿರುತ್ತಾರೆ. ಈ ಗೀತೆಯ ಗಾಯಕಿ ಎಸ್ ಜಾನಕಿ, ಸಂಗೀತ ದಿವಾಕರ್.

ಹೇಮಾವತಿ ಚಿತ್ರದ ಗೀತೆಯನ್ನು ಕೇಳೋಣ. ಹೇಮಾವತಿಯು 1927 ಬಿಡುಗಡೆಯಾದ ಒಂದು ಪ್ರಸಿದ್ಧ ಕನ್ನಡ ಚಲನಚಿತ್ರವಾಗಿದೆ. ಇದನ್ನು ಖ್ಯಾತ ನಿರ್ದೇಶಕ ಸಿದ್ದಲಿಂಗಯ್ಯ ಅವರು ನಿರ್ದೇಶಿಸಿದರು. ಈ ಚಿತ್ರವು ಹಿರಿಯ ಸಾಹಿತಿ ಗೋರೂರು ರಾಮಸ್ವಾಮಯ್ಯಂಗಾರವರ ಕಾದಂಬರಿಯನ್ನು ಆಧರಿಸಿದೆ. ಈ ಚಿತ್ರಕ್ಕೆ ಎನ್ ವೀರಸ್ವಾಮಿ, ಎಸ್ ಪಿ ವರದರಾಜ್ ಮತ್ತು ಸ್ವತಃ ಸಿದ್ದಲಿಂಗಯ್ಯ ಸೇರಿದಂತೆ ಹಲವಾರು ಬಂಡವಾಳ ಹೂಡಿದ್ದರು. ಈ ಗೀತೆಯ ಗಾಯಕಿ ಎಸ್ ಜಾನಕಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಎಲ್ ವೈದ್ಯನಾಥನ್.

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು 2018 ಆಗಸ್ಟ್ 24 ಬಿಡುಗಡೆಯಾದಂತಹ ಚಿತ್ರ. ರಾಮಣ್ಣ ರೈ ಚಿತ್ರವನ್ನು ರಿಷಬ್ ಶೆಟ್ಟಿಯವರು ನಿರ್ಮಿಸಿ ಬರೆದು ನಿರ್ದೇಶಿಸಿದ್ದಾರೆ. ಈ ಚಿತ್ರದಲ್ಲಿ ಗಡಿನಾಡಿನಲ್ಲಿರುವ ಕನ್ನಡ ಶಾಲೆಗಳ ಪರಿಸ್ಥಿತಿ ಮತ್ತು ಅಲ್ಲಿ ಕನ್ನಡಗಿರಿಗೆ ಉಂಟಾಗುವ ತೊಂದರೆಗಳನ್ನು ಈ ಚಿತ್ರದಲ್ಲಿ ನಿರ್ದೇಶಕರು ತೋರಿಸಿದ್ದಾರೆ. ಈ ಚಿತ್ರದ ಹೆಚ್ಚಿನ ಚಿತ್ರೀಕರಣ ಕಾಸರಗೋಡು, ಮಂಗಳೂರು, ಸುಳ್ಯ ಪರಿಸರದಲ್ಲಿ ನಡೆದಿದ್ದು ಕೆಲವು ಭಾಗಗಳು ಮಡಿಕೇರಿ ಮತ್ತು ಮೈಸೂರಿನಲ್ಲಿ ನಡೆದಿವೆ. ಇದರ ಒಂದು ಹಾಡನ್ನು ಈಗ ಕೇಳೋಣ. ಗಾಯಕರು ಆಶಾ ಭಟ್ ಹಾಗೂ ಸಂಗಡಿಗರು. ಕೆ ಕಲ್ಯಾಣ್ ಅವರ ಸಹಿತ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ.

ಕೆಳದರ ಗಮನಿಸಿ ನಾಳೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂಗಳು ಮಾಲಿಕೆಯಲ್ಲಿ ಹಿಮೋಫೀಲಿಯಾ ಸೊಸೈಟಿ ಸ್ಥಾಪಕ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ರೋಗ ಲಕ್ಷಣಶಾಸ್ತ್ರ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರೊಂದಿಗೆ ನೇರ ಮಾತುಕತೆ ಕೇಳುವಿರಿ. ಇವರೊಂದಿಗೆ ವಿಜಯಕಲಾ ಜಗಲೂರು. ಇನ್ನು ರಾಬರ್ಟ್ ಚಿತ್ರದ ಗೀತೆಯನ್ನು ಕೇಳೋಣ. ರಾಬರ್ಟ್ ಚಿತ್ರ 2021ರಲ್ಲಿ ಬಿಡುಗಡೆಯಾದಂತಹ ಕನ್ನಡ ಭಾಷೆಯ ಭಾರತೀಯ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದೆ. ತರುಣ್ ಸುಧೀರ್ ಈ ಚಲನಚಿತ್ರವನ್ನು ಬರೆದು ನಿರ್ದೇಶಿಸಿದ್ದಾರೆ ಮತ್ತು ಉಮಾಪತಿ ಶ್ರೀನಿವಾಸ ಗೌಡ ಅವರು ಉಮಾಪತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದ್ದಾರೆ. ಚಿತ್ರದಲ್ಲಿ ದರ್ಶನ್, ಜಗಪತಿ ಬಾಬು, ರವಿ ಕಿಶನ್, ಆಶಾ ಭಟ್, ದೇವರಾಜ್ ಮತ್ತು ಪಿ ರವಿಶಂಕರ್ ಮುಂತಾದವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ವಿ ಹರಿಕೃಷ್ಣ ಮತ್ತು ಅರ್ಜುನ್ ಜನ್ಯ ಸಂಗೀತ ಈ ಚಲನಚಿತ್ರಕ್ಕಿದೆ. ಈ ಚಿತ್ರದ ಛಾಯಾಗ್ರಹಣ ಸುಧಾಕರ್ ಎಸ್ ರಾಜ್ ಮತ್ತು ಸಂಕಲನವನ್ನು ಕೆ ಎಂ ಪ್ರಕಾಶ್ ನಿರ್ವಹಿಸಿದ್ದಾರೆ. ಈ ಚಿತ್ರವು ಅದೇ ಹೆಸರಿನಿಂದ ತೆಲುಗು ಆವೃತ್ತಿಯೊಂದಿಗೆ 11 ಮಾರ್ಚ್ 2021ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು. ಇದರ ಒಂದು ಚಿತ್ರವನ್ನು ಈಗ ಕೇಳೋಣ. ಗಾಯಕರು ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು ವಿ ನಾಗೇಂದ್ರ ಪ್ರಸಾದ್ ಅವರ ರಚಿತ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಜೇಶ್ವರಿ ಚಿತ್ರದ ಗೀತೆ. ಕೇಳಿಬರುವ ಸ್ವರಗಳು ಪಿ ಸುಶೀಲ ಹಾಗೂ ಪ್ರಭಾಕರ್ ರಾವ್, ಸಾಹಿತ್ಯ ಕರೀಂ ಖಾನ್ ಎಸ್ಕೆ, ಸಂಗೀತ ದಾಮೋದರ್ ಆರ್ ಜಯರಾಮ್.

ಇದುವರೆಗೂ ಭಕ್ತಿ ಪ್ರಧಾನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಇನ್ನು ಮುಂದೆ 10 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ನಂತರ 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಘನತೆವೆತ್ತ ಉಪರಾಷ್ಟ್ರಪತಿಗಳು ದಾವಣಗೆರೆಯ BDT ಕಾಲೇಜಿನ 75th ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭೇಟಿ ನೀಡಿದ ಕುರಿತು ಬಾನುಲಿ ವರದಿ ಕೇಳುವಿರಿ.

0: ಆಗುವುದು. ಆಕಾಶವಾಣಿ
1: ಈಗ ಕೇಳಿ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿ ಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ ವಿಶ್ವವಿದ್ಯಾಲಯ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ 75 ವರ್ಷದ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಕೇಂದ್ರ, ಇದುವರೆಗೂ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಸಂಜೆ ಚಂದ್ರವಳ್ಳಿ ಪ್ರಸಾರ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 11:16. ಇನ್ನು ನಮ್ಮ ನಿಲಯದ ನಾಳಿನ ಪ್ರಸಾರವು ಬೆಳಗ್ಗೆ 5:55 ದುರ್ಗೋದಯ ಪ್ರಸಾರದೊಂದಿಗೆ ಆರಂಭವಾಗುತ್ತದೆ. ಇನ್ನು ನಿಮ್ಮ ರೇಡಿಯೋ ಗೆಳೆಯ ಹೆಚ್ ಎ ಗಣೇಶ್ ಬಾಬುಗೆ ಅನುಮತಿ ಕೊಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.